ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 5ನೇ ದಿನ ಅಂದರೆ 2026ನೇ ಇಸವಿ, ಮೇ ತಿಂಗಳ 26ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮತ್ತು 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:56. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾ ಡಿ ಸತೀಶ್ ಚಂದ್ರ ಅವರಿಂದ, 6:35 ಡಾ ಗುರುರಾಜ್ ಕರ್ಜಿಗಿ ಅವರಿಂದ ಕರುಣಾಳು ಬಾಬೆಳಿಕೆ ಕಥನಗಳು, ಸಂಜೆಗೆ ನಿಜವಾದ ನಾಯಕರು ಟಿಕ್ರಾಮ, ನಂತರ ವಿದ್ಯಾಸರನ್ನ ಜ್ಯೋತಿಯಲ್ಲಿ ಇಟ್ಟುಕೊಳ್ಳುವುದು ಕ್ಷೇಮ. 6:40 ನೇಗಿಲ ಮಿಡಿತ, ಇದರಲ್ಲಿ ತೆಂಗಿನ ಬೆಳೆಯಲ್ಲಿ ಅವೈಜ್ಞಾನಿಕ ಬೇಸಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ರವಿ ಸಿಎಸ್ ಸಹಾಯಕ ಪ್ರಾಧ್ಯಾಪಕರು, ತೋಟದ ಬೆಳೆಗಳು ಸಾಂಬಾರು ಬೆಳೆಗಳು ಔಷಧಿ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರಿಂದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. 6:45 ಪ್ರಾಯೋಜಿತ ಕಾರ್ಯಕ್ರಮ, ಕರ್ನಾಟಕದ ತಿಪಟೂರು ತಾಲೂಕಿನ ಕೆರೆಕೋಡಿಯ ಶ್ರೀ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ವಿಶೇಷ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಕೋಡಿ ರಂಗಾಪುರ ಶ್ರೀಮಠ ಕೆರೆಕೋಡಿ ತಿಪಟೂರು. 6:50 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲಕಾಯ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ವಿನೋದ್ ಕುಮಾರ್. 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ದಿನ ಶಿವಮೊಗ್ಗದ ಖಂಡೋಬರಾವ್ ಅವರೊಡನೆ ಸಂದರ್ಶನ, ಇವರನ್ನು ಸಂದರ್ಶಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. 7:45 ಚಿತ್ರಗೀತೆಗಳು, 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಉರಿಮೂತ್ರದ ಸಮಸ್ಯೆ ಹಾಗೂ ಪರಿಹಾರ, ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ತ್ರಿವೇಣಿ ವಿ ಕಲಗಾರೆ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಭಾವಗೀತೆಗಳು, 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಗಾಡಿ. 11:00 ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಕೋನಬೇವಿನ ರಾಜಣ್ಣ ಮತ್ತು ತಂಡದವರಿಂದ ನಂದಿಕೋಲು ಪದ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಪ್ರಸಾರವಾಗಲಿದೆ, ರಚನೆ ನೇತ್ರಾ ಕೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನು ಹೊರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 4:00 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇನ್ನು ಸಂಜೆ 6:00 ಸೇವಾ ಮಾಹಿತಿ, 6:15 ಪ್ರಾಯೋಜಿತ ಕಾರ್ಯಕ್ರಮ, ಇದರಲ್ಲಿ ಕರ್ನಾಟಕದ ತಿಪಟೂರು ತಾಲೂಕಿನ ಕೆರೆಕೋಡಿಯ ಶ್ರೀ ಕೆರೆಕೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳ ಕುರಿತು ಮಾಹಿತಿ, ಪ್ರಾಯೋಜಕರು ಶ್ರೀ ಕೆರೆಕೋಡಿ ರಂಗಾಪುರ ಶ್ರೀಮಠ ತಿಪಟೂರು. 6:30 ಅವಲೋಕನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮದ ಬಾನುಲಿ ವರದಿ ಭಾಗ 3 ಪ್ರಸಾರವಾಗಲಿದೆ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮಾ ಮತ್ತು ದೀಪಿಕಾ. ನಂತರ ಸಮತೋಲನ ರಸಗೊಬ್ಬರಗಳ ಬಳಕೆ, ಈ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ರಾತ್ರಿ 7:45 ಚಿತ್ರಗೀತೆಗಳು, 9:15 ಭಾವಗೀತೆಗಳು, 9:30 ಯಕ್ಷಗಾನ ಪ್ರಸಂಗ ಶರಸೇತು ಬಂಧನ ಭಾಗ 2 ನಡೆಸಿಕೊಡುತ್ತಾರೆ ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರು. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಈ ದಿನ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಗುರುಪುರ ನದಿಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ವಿ. ಶ್ರೋತೃಗಳೇ, ಇನ್ನು ಈ ನದಿಯ ತಟದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ತಾಣಗಳೇ ಇದರ ಹೊಸ್ತಿಲು. ಗುರುಪುರ ಎಂಬ ಪುಟ್ಟ ಪಟ್ಟಣದ ಮೂಲಕ ಹರಿಯುವುದರಿಂದ ಇದಕ್ಕೆ ಗುರುಪುರ ನದಿ ಎಂಬ ಹೆಸರು ಕೂಡ ಬಂದಿದೆ. ಈ ನದಿಯ ದಂಡೆಯ ಮೇಲೆ

ಐತಿಹಾಸಿಕ ವೆಂಕಟರಮಣ ದೇವಸ್ಥಾನ ಹಾಗೂ ಜೈನ ಸಂಸ್ಕೃತಿಯ ಹೆಜ್ಜೆ ಗುರುತುಗಳು ಇಲ್ಲಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸಾರುತ್ತವೆ. ಕರಾವಳಿ ಜನಜೀವನ, ಕೃಷಿ ಮತ್ತು ನಂಬಿಕೆಗಳೊಂದಿಗೆ ಈ ಫಾಲ್ಗುಣಿ ನದಿ ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿದೆ. ಇನ್ನು ಪ್ರಕೃತಿ ಸೌಂದರ್ಯ ಮತ್ತು ಇನ್ನಿತರ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ವಿಜಯದಾಸರ ರಚನೆ ಜಯ ಜಾನ್ಹವಿ ದೇವಿ ಎಂಬ ಭಕ್ತಿ ಗೀತೆಯನ್ನು ಕೇಳೋಣ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ದಿವ್ಯಾ ಗಿರಿಧರ್.

ಶ್ರೋತೃಗಳೇ, ನಾವಿಂದ ನೋಡುವಂತಹ ಮಂಗಳೂರಿನ ಸುಂದರ ತಣ್ಣೀರು ಬಾವಿ, ಕಡಲತೀರ ಹಾಗೂ ಸುಲ್ತಾನ್ ಬತ್ತೇರಿಯ ಸುತ್ತಮುತ್ತಲಿನ ರಮಣೀಯ ದೃಶ್ಯಗಳಿಗೆ ಈ ನದಿಯ ಹಿನ್ನೀರೇ ಕಾರಣ. ಪ್ರವಾಸಿಗರಿಗೆ ಬೋಟಿಂಗ್ ಹಾಗೂ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಇದು ಅದ್ಭುತ ತಾಣ ಅಂತಲೇ ಹೇಳಬಹುದು. ಹಚ್ಚ ಹಸಿರಿನ ತೆಂಗಿನ ತೋಟಗಳ ಮಧ್ಯೆ ಶಾಂತವಾಗಿ ಹರಿಯುವಂತಹ ಗುರುಪುರ ನದಿಯ ನೋಟ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುದವನ್ನು ನೀಡುತ್ತೆ. ಇಂತಹ ಸುಂದರ ಜೀವನದಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅನನ್ಯ ಅನುಭವ. ಇನ್ನು ಮತ್ತೊಂದು ವೃಂದಗಾನದಲ್ಲಿ ಭಕ್ತಿಗೀತೆ ಮೂಡಿಬರುತ್ತಿದೆ. ಎಲ್ಲ ಕಾರಣ ದೇವತೆ

ಎಲ್ಲರೂ ಬಲ್ಲ ಸಂಗತಿಯೇ. ಬೆಳಕಿಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಹಣತೆ, ದೀಪ, ವಿದ್ಯುಚ್ಛಕ್ತಿ ಮುಂತಾದವುಗಳು ಬೆಳಕಿನ ಭಿನ್ನ ರೂಪಗಳೇ. ಕತ್ತಲನ್ನು ಓಡಿಸುವ ಶಕ್ತಿ ಇರುವುದೇ ಬೆಳಕಿಗೆ. ಇಷ್ಟು ಹೇಳಿದರೆ ಬೆಳಕಿಗಿರುವ ಅರ್ಥ ಅಪೂರ್ಣವೇ. ಬೆಳಕೆಂದರೆ ಕೇವಲ ಎಣ್ಣೆ ಬತ್ತಿಗಳ ದೀಪವಲ್ಲ, ಅದು ಅನೇಕ ಆಯಾಮಗಳಲ್ಲಿ ಪ್ರಕಟವಾಗುತ್ತದೆ. ಹೊರಗಣ್ಣಿಗೆ ಕಾಣುವುದಷ್ಟೇ ಬೆಳಕಲ್ಲ, ಅದು ಅಂತರಂಗದ ಕಣ್ಣು ತೆರೆಸುವ, ಹೊಸತನ್ನು ತೋರುವ, ಸ್ಫೂರ್ತಿ ತುಂಬುವ ಶಕ್ತಿಯೂ ಹೌದು. ಮಾನವನಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸುವ, ಪರಿಪೂರ್ಣದೆಡೆಗೆ ಸಾಗಿಸುವ ಜ್ಞಾನವಾಹಕವೂ ಹೌದು. ಅದೇ ಜ್ಞಾನದ ಬೆಳಕು. ಅದನ್ನು ಮನಸ್ಸಿನ ಕಣ್ಣು ಅಥವಾ ಬಗೆಗಣ್ಣು ಎಂತಲೂ ಹೇಳುತ್ತಾರೆ ಬಲ್ಲವರು. ಬೆಳಕನ್ನು ಅರ್ಥೈಸುವುದು ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಶೋಧಿಸುವುದೇ ಆಗಿದೆ. ವಿದ್ಯೆ, ಜ್ಞಾನ, ಪ್ರೀತಿ, ಕರುಣೆ, ಸೌಹಾರ್ದತೆ, ಸೇವೆ, ಹೀಗೆ ನಾನಾ ಮುಖಗಳಲ್ಲಿ ಅದರ ಅಸ್ತಿತ್ವವನ್ನು ಗುರುತಿಸಬಹುದು. ಅಜ್ಞಾನದ ಗಾಢಾಂಧಕಾರವನ್ನು ಸರಿಸುವ ಜ್ಞಾನದ ಬೆಳಕನ್ನು ನಾವು ನಮ್ಮ ಅಂತರಂಗಕ್ಕೆ ತೆರೆದ ಮನಸ್ಸಿನಿಂದ ಸ್ವಾಗತಿಸಬೇಕು. ನಮ್ಮ ಸಕಾರಾತ್ಮಕ ಪರಿವರ್ತನೆಗೆ ಜ್ಞಾನದ ಬೆಳಕು ಅತ್ಯವಶ್ಯಕ. ಈ ಪರಿವರ್ತನೆಗೆ ನಮಗೆ ಒದಗಿ ಬರುವ ಬೆಳಕಿನ ಶಕ್ತಿಗಳೆಂದರೆ ತಾಯಿ, ಗುರು, ಮನಸ್ಸು ಅತಿ ಮುಖ್ಯ. ಜ್ಞಾನದ ಬೆಳಕು ಪಡೆಯಲು ಬಾಲ್ಯದಿಂದಲೂ ನಮಗೆ ತಾಯಿ ನೀಡುವ ವಾತ್ಸಲ್ಯದ ಬೆಳಕು ಎಲ್ಲಕ್ಕೂ ಮಿಗಿಲಾದುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬಂತೆ ತಾಯಿ ಮಗುವಿನ ಬದುಕಿನಲ್ಲಿ ಬೆಳಕಾಗಿ ಬಂದು ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ನಾಂದಿ ಹಾಡುತ್ತಾಳೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಎಂಬಂತೆ ಮನೆಯಿಂದಲೇ ಕಲಿಕೆಯ ಆರಂಭವಾಗುತ್ತದೆ. ಇಲ್ಲಿ ನೈತಿಕ ಶಿಕ್ಷಣ, ಉತ್ತಮ ಸಂಸ್ಕಾರ, ಅಭಿರುಚಿ ನಿರ್ಮಾಣ ಇವೆಲ್ಲ ಬದುಕಿನ ಭರವಸೆಯ ಕಿರಣಗಳಾಗಿ ಬೆಳಕು ಪಸರಿಸುತ್ತವೆ. ಇದು ಬದುಕಿಗೆ ಭದ್ರ ನೆಲೆಗಟ್ಟನ್ನು ನಿರ್ಮಿಸುತ್ತದೆ.

0: ನಾಲ್ಕು ಜನರಿಗೆ ಒಳಿತನ್ನು ಮಾಡುವ ಮನೋಭಾವ ಬೆಳೆಯಲು, ವ್ಯಕ್ತಿತ್ವ ಬೆಳವಣಿಗೆಯಾಗಲು ಇಂದು ಇದು ಅತ್ಯವಶ್ಯಕ. ತಾಯಿಯ ನಂತರ ತಂದೆಯೂ ಈ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತಾನೆ. ಇಲ್ಲೆಲ್ಲ ಜ್ಞಾನ ಬೆಳಕಾಗಿ ಗೋಚರಿಸುತ್ತದೆ. ಈ ಜವಾಬ್ದಾರಿಯನ್ನ ನಾವು ನಿರ್ವಹಿಸುತ್ತಲೇ ಇರಬೇಕು. ಆದ್ದರಿಂದ ತಾಯಿ ತಂದೆ ಇಲ್ಲಿ ನಿರ್ವಹಿಸುವ ಪಾತ್ರ ಗಹನವಾದುದು. ಮಗುವಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಅದೇ ಮುಂದೆ ಬಾಳಿನ ಬೆಳಕಾಗಿ ಶಕ್ತಿ ತುಂಬುತ್ತದೆ. ಮನುಷ್ಯನ ವಿಕಸನಕ್ಕೆ ಕಾರಣವಾಗುವ ಮತ್ತೊಂದು ಬೆಳಕಿನ ಮೂಲವೆಂದರೆ ಗುರು. ಕತ್ತಲೆಯನ್ನು ಕಳೆಯುವ ಶಕ್ತಿಯೇ ಗುರು. ಜಗತ್ತಿನ ವಿದ್ಯಮಾನಗಳನ್ನು, ವಿವಿಧ ಜ್ಞಾನ ಮಾರ್ಗಗಳನ್ನು ಪರಿಚಯಿಸುವ ಗುರುವಿನ ಜವಾಬ್ದಾರಿ ಗುರುತರವಾದುದು. ತಮಸೋಮಾ ಜ್ಯೋತಿರ್ಗಮಯ ಎಂಬಂತೆ ಕತ್ತಲಿನಿಂದ ನಾವು ಬೆಳಕಿನ ಕಡೆಗೆ ನಡೆಯಲು ಶಾಲೆಯ ಕಲಿಕೆಯ ಜ್ಞಾನ ಮಾರ್ಗವನ್ನು ತೋರುತ್ತದೆ. ಬದುಕಿನ ವಿವಿಧ ಆಯಾಮಗಳನ್ನು ವೈಚಾರಿಕ ವೈಜ್ಞಾನಿಕ ಚಿಂತನೆಗಳ ಮೂಲಕ ನಮ್ಮಲ್ಲಿರುವ ಸಂಕೋಚ ಸಂಕುಚಿತ ಮನೋಭಾವನೆಗಳನ್ನು ನಿವಾರಿಸಿ ಮಾನವೀಯತೆಯ ಬೆಳಕಿನ ಕಿರಣಗಳನ್ನು ಕಾಣಲು ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅರಿವೇ ಗುರು ಎಂಬ ವಚನಕಾರರ ಮೌಲ್ಯಯುತ ಮಾತು ಆದರ್ಶವಾಗುತ್ತದೆ. ಮನಸ್ಸು ನಮ್ಮೊಳಗಿನ ಮತ್ತೊಂದು ಬೆಳಕು. ವಿದ್ಯೆ ಕಲಿತ ಮನುಷ್ಯ ಮುಂದೆ ತನ್ನ ಪಥವನ್ನು ತಾನೇ ವಿವೇಚನೆಯಿಂದ ಕ್ರಮಿಸಬೇಕು. ತನ್ನ ಜ್ಞಾನದ ಬಲದಿಂದ ಬದುಕನ್ನು ಅರ್ಥೈಸಿಕೊಳ್ಳುತ್ತಾ, ತನ್ನನ್ನು ತಾನೇ ಪ್ರಯೋಗಕ್ಕೆ ಒಳಪಡಿಸಿಕೊಳ್ಳುತ್ತಾ ಸ್ವಯಂ ಪ್ರಕಾಶಿಸಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳನೊಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಳನೊಡೆಯ ಎಂಬ ವಚನದ ಅರಿವಾಗುತ್ತಾ ಪ್ರಾಪಂಚಿಕ ಜ್ಞಾನ ಬೆಳೆಯುತ್ತದೆ. ಇಂದು ನಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ, ಸೌಹಾರ್ದತೆ, ಸಮಾನತೆ, ನೈತಿಕ ಮೌಲ್ಯಗಳು, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಸೇವಾ ಮನೋಭಾವ, ಶಾಂತಿ ಸೌಹಾರ್ದತೆಯ ಗುಣಗಳೆಂಬ ಬೆಳಕು. ನಿಸ್ವಾರ್ಥ ಮನೋಭಾವದಿಂದ ವೈಚಾರಿಕ ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿಕೊಂಡು ಸಮಾಜವನ್ನು ಆವರಿಸಿರುವ ಅಸಮಾನತೆ, ಮೌಢ್ಯತೆ, ಅಶಾಂತಿಗಳೆಂಬ ಕತ್ತಲೆಯನ್ನು ಓಡಿಸುವ ಪರಿಶುಭ್ರ ಸುಂದರ ಅಂತರಂಗದ ಜ್ಞಾನದ ಬೆಳಕು.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳುಪಾ ಬೆಳಕೆ ಕಥನಗಳು.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಫ್ರಾನ್ಸ್ ದೇಶವನ್ನ 14ನೇ ಲೂಯಿ 14 ಅಂತ ಕರಿತಾ ಇದ್ರು. ಅವನು ಆಳ್ತಿದ್ದಂತ ಕಾಲ ಅದು. ಆ ಲೂಯಿ 14 ಬಹಳ ತಿಳುವಳಿಕೆ ಇದ್ದಂತ ರಾಜ, ತುಂಬಾ ಓದ್ಕೊಂಡು. ಅವನು ಒಂದು ವಿಶಿಷ್ಟವಾದ ಹುಚ್ಚು ಏನು ಅಂದ್ರೆ, ಹೊಸ ಹೊಸದನ್ನು ಓದಬೇಕು, ಪಂಡಿತರ ಜೊತೆಗೆ ವಾಗ್ವಾದ ಮಾಡಬೇಕು, ವಾದ ವಿವಾದ ಮಾಡಬೇಕು. ಅದೇ ವಿಚಾರ ಒಂದು ಯಾವಾಗ್ಲೂ ವಾರಕ್ಕೊಂದ್ಸಲಾದ್ರೂ ಈತ ಸಭೆ ನಡೆಸಿ ಪಂಡಿತರ ಜೊತೆಗೆ ವಾದ ವಿವಾದ ಮಾಡ್ತಾ ಇದ್ದಂತೆ. ಒಂದು ದಿವಸ ಯಾವುದೋ ಬಗ್ಗೆ ವಿಷಯದ ಬಗ್ಗೆ ಚರ್ಚೆ ಶುರುವಾಗಿದೆ. ಚರ್ಚೆ ಮುಗಿಯೋಕ್ ಬಂತು. ರಾಜನಿಗೆ ತಾನು ಹೇಳಿದ್ ಸರಿ ಅಂತ ಅನಿಸ್ತು. ಆದ್ರೆ ವಿದ್ವಾಂಸರು ರಾಜ ಹೇಳಿದ್ ಸರಿ ಅಲ್ಲ, ಆತ ತಪ್ಪು ಹೇಳಿದ ಅಂತ ಅವ್ರದ್ದು. ತುಂಬಾ ಕೋಲಾಹಲ ಆಗ್ಬಿಡ್ತು. ವಿದ್ವಾಂಸರು, ಇಲ್ಲ ಸ್ವಾಮಿ ನೀವು ತಪ್ಪು ಹೇಳಿದ್ದೀರಿ ಅಂತ ರಾಜರು ಹೇಳಿದ್ರೆ, ನೋ ನೋ ನೋ ನಾನು ಹೇಳಿದ್ದೆ ಸರಿ, ನೀವೇ ತಪ್ಪು ಅಂತ ಅವನು ಜೋರಾಗಿ ಮಾತುಕತೆ ಆಗ್ತಾ ಇತ್ತು. ಇಬ್ಬರಲ್ಲಿ ಸರಿ ಯಾರು ಹೇಳಿದ್ರು ಅಂತ ತೀರ್ಮಾನ ಮಾಡುವವರು ಯಾರು? ಆ ಹೊತ್ತಿಗೆ ಚರ್ಚೆ ಕಾವು ಮೇಲೆ ಎದ್ದಾಗ ಆಸ್ಥಾನದೊಳಗೆ ಡಿ ಗ್ರಮಾಂಡ್ ಬಂದ್ರು. ಡಿ ಗ್ರಮಾಂಡ್ ಆಗಿನ ಕಾಲದ ಬಹುದೊಡ್ಡ ದಾರ್ಶನಿಕ, ವಿದ್ವಾಂಸ, ಸಾತ್ವಿಕ. ವಿದ್ವತ್ನಲ್ಲಿ ಅವನು ಸರಿಸಮಾನರಾದವರು ಯಾರೂ ಇಲ್ಲ ಅಂತ ಫ್ರಾನ್ಸ್ ಅಲ್ಲಿ ಆಗ ಮಾತು. ಎಷ್ಟು ದೊಡ್ಡ ಪಂಡಿತ ಅಂದ್ರೆ ಲೂಯಿ 14. ಆ ಲೂಯಿ ರಾಜನಿಗೆ ಡಿ ಗ್ರಮಾಂಟ್ ಅಂದ್ರೆ ಅವನ ಜ್ಞಾನದ ಪ್ರತಿರೂಪ, ವಿಶ್ವಾಸ, ಅವನ ಬುದ್ಧಿಮತ್ತೆಯಲ್ಲಿ ನಂಬಿಕೆ. ತನಗೆ ಯಾವ ಸಮಸ್ಯೆ ಬಂದರೂ ಡಿ ಗ್ರಮಾಂಡ್ ಮುಂದೆ ಹೋಗ್ತಾ ಇದ್ದ ರಾಜ. ಈ ಡಿ ಗ್ರಮಾಂಡ್ ಆಸ್ಥಾನದೊಳಗೆ ಬರೋತಾನೆ ರಾಜನ ಮುಖ ಅರಳ್ಬಿಡ್ತು. ಜ್ಞಾನಿಯಾದಂತ ಡಿ ಗ್ರಮಾಂಟ್ ಅನ್ನು ಬೆಳಿಗ್ಗೆ ಓಡ್ದ. ಇವನಿಗಿಂತ ಬೇರೆ ಯಾರು ಸಿಕ್ಕವರು ತೀರ್ಮಾನ ಕೊಡೋದಕ್ಕೆ ಅಂತ ಹೇಳಿ. ಡಿ ಗ್ರಮಾಂಟ್, ಬಹಳ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನೀವು ಒಂದು ವಿಶೇಷ ಚರ್ಚೆ ನಡೆದಿದೆ, ಚರ್ಚೆಯಲ್ಲಿ ನಾನೇ ಗೆದ್ದಿದ್ದೇನೆ ಅಂತ ನನ್ನ ಖಾತ್ರಿ ಇದೆ. ಆದ್ರೆ ವಿದ್ವಾಂಸರು ಅತಿಯಾದ ನಂಬಿಕೆಯಿಂದ ತಾವು ಜಯಶೀಲರಾಗಿದ್ದೀರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಸರಿ ಯಾರು? ನಾನು ಗೆದ್ನೋ ಅವ್ರು ಗೆದ್ನೋ ವಿಚಾರ ಮಾಡಿ ತೀರ್ಪು ಕೊಡು ಅಂತ ಕೇಳ್ದ. ಒಂದು ಕ್ಷಣ ಗ್ರೀಕ್ ಡಿಬಾಂಡ್ ಏನೂ ಮಾತಾಡ್ಲಿಲ್ಲ. ಸುತ್ತಲೂ ಎಲ್ಲರನ್ನು ನೋಡ್ದ, ಸರಿಯಾಗಿ ಗಮನಿಸಿದ. ನಿಧಾನಕ್ಕೆ ಹೇಳಿದಂತೆ, ರಾಜ, ಈ ವಾದದಲ್ಲಿ ನೀನು ಪೂರ್ತಿಯಾಗಿ ಸೋತು ಹೋಗಿದ್ದೀಯಾ. ಎದುರಾಳಿ ವಿದ್ವಾಂಸರ ವಾದ ಸರಿಯಾಗಿದೆ ಎಂದ. ರಾಜನಿಗೆ ಆಘಾತ ಆಯ್ತು. ಡಿ ಗ್ರಮಾಂಡ್ ಏನ್ ಹೇಳ್ತಾ ಇದೀಯ? ನಾವ್ ಏನ್ ಚರ್ಚೆ ಮಾಡ್ತೀವಿ ಅಂತೂ ಗೊತ್ತಿಲ್ಲ. ನಾವೇನ್ ಮಾತಾಡಿದೀವಿ ಅಂತ

0: ಗೊತ್ತಿಲ್ಲ, ನನ್ನ ವಾದ ಏನು ಅವರು ವಾದ ಏನು ಅಂತ ಗೊತ್ತಿಲ್ಲ. ಅದು ಬಿಟ್ಟು ನಾನು ಸೋತು ಹೋದೆ ಅಂತ ಹೆಂಗೆ ಹೇಳಿದೆ ನೀನು, ಇನ್ಹೆಂಗ್ ಗೊತ್ತಾಯ್ತು ಅಂತ ಕೇಳ್ದ. ಆ ತತ್ವಜ್ಞಾನ ಹೇಳ್ದ, ರಾಜ ನಾನು ನಿನ್ ನೋಡ್ತಾ ಇರ್ಲಿಲ್ಲ, ನೀನ್ ಹಿಂಬಾಲಕರು ಇದ್ದಾರಲ್ಲ ಅವ್ರು ನೋಡ್ತಾ ಇದ್ದೆ. ನಿನ್ ಹಿಂಬಾಲಕರು ಹೇಗಿದ್ದಾರೆ ಗೊತ್ತೋ, ನಿನ್ನ ವಾದದಲ್ಲಿ ಸ್ವಲ್ಪ ಆದ್ರೂ ಹುರುಳಿದೆ ಅಂದ್ರೆ ನಿನ್ ಹಿಂಬಾಲಕರು ಹಾರಾಡಿ ಕೂಗಾಡಿ ಜಯಕಾರ ಹಾಕಿ ಕೂಡ್ತಿದ್ರು. ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ನೀನು ಪೂರ್ತಿ ವಾದದಲ್ಲಿ ಸೋತ್ ಹೋಗಿದ್ದೀಯಾ ಅಂತ ಖಾತ್ರಿ ಆಗತ್ತೆ. ನಿನ್ ಹಿಂಬಾಲಕರ ಮೌನ ನಿನ್ನ ಸೋಲನ್ನು ತೋರಿಸ್ತದೆ ಅಂತ. ಈ ಮಾತನ್ನು ಬಹಳ ಲೆಕ್ಕ ಇಡಬೇಕು ಸ್ವಾಮಿ. ನಮ್ಮ ನಾಯಕರು ಒಂದು ಸರಿ ಮಾತಾಡಿದ್ರೆ ಶಿಷ್ಯರು 10 ಸಲ 100 ಸಲ 1000 ಸಲ ಹೇಳಿ ಓ ನಮ್ಮ ನಾಯಕ ಹಿಂಗ್ ಹೇಳ್ದ ಓ ಅಂತ ಕುಣಿದಾಡ್ತಾರೆ. ಹಿಂಬಾಲಕರು ಸುಮ್ಮನಾಗಿದ್ರೆ ರಾಜರದೇನೋ ತೊಂದರೆ ಇದೆ ಅಂತ ಖಾತ್ರಿ. ಈಗಲೂ ಹಾಗೇನೆ, ನಾಯಕನಲ್ಲಿ ಇರಬಹುದಾದಂತಹ ಸಣ್ಣ ಪುಟ್ಟ ಗುಣಗಳನ್ನು ಪ್ರಚಾರ ಮಾಡುತ್ತಾ ತಿರುಗೋದೆ ಹಿಂಬಾಲಕರ ಹಣೆ ಬರಾದು. ಆದ್ರಿಂದ ನಿಜವಾಗ್ಲೂ ನಾಯಕರಾದವರು ಡಿ ಗ್ರಮಾಣ್ಣಂತಹ ವಿದ್ವಾಂಸರನ್ನ ಜೊತೆಯಲ್ಲಿ ಇಟ್ಕೊಳ್ಳೋದು ಕ್ಷೇಮ. ಯಾಕಂದ್ರೆ ಅಂತಹ ಜ್ಞಾನಿಗಳು ಈ ಹಿಂಬಾಲಕರು ಸೃಷ್ಟಿಸುವ ಭ್ರಮೆಯನ್ನ ಸ್ವಲ್ಪವಾದ್ರೂ ಕಡಿಮೆ ಮಾಡ್ತಾರೆ. ಇಲ್ಲದೆ ನಮ್ಮ ನಾಯಕರು ಭ್ರಮೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ, ತಾವೇ ಮಹಾಜ್ಞಾನಿಗಳು ಅಂತ. ಆದ್ರಿಂದ ಇವತ್ತಿನ ಕಾಲಕ್ಕೂ ಕೂಡ ಕೇಳುಗ್ರೆ ಡಿ ಗ್ರಮಾಣ್ಣಂತ ಮಾರ್ಗದರ್ಶಿ ನಮಗೆ ಬೇಕಾಗಿದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಮತ್ತು 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ.

0: ಸ್ಟುಡಿಯೋ ಸಮಯ 6:40. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ನೇಕಿಲ ಮಿಡಿತ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
2: ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ರವಿ ಸಿ ಎಸ್ ಅಂತ ಹೇಳಿ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ತೋಟದ ಬೆಳೆಗಳು, ಸಾಂಬಾರ ಬೆಳೆಗಳು, ಔಷಧೀಯ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ತೆಂಗಿನ ಬೆಳೆಯಲ್ಲಿ ಅವೈಜ್ಞಾನಿಕ ಬೇಸಾಯ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ತಾನು ಇಷ್ಟಪಡ್ತೀನಿ. ತೆಂಗು ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ, ಮತ್ತು ಈ ತೆಂಗು ಒಂದು ಬಹುವಾರ್ಷಿಕ ಬೆಳೆ, ಮತ್ತು ಹೆಚ್ಚಿನ ಉತ್ಪಾದನೆಗಾಗಿ ನಾವು ಹೆಚ್ಚಿನ ಅಂತರವನ್ನು ನಾವು ತೆಂಗಿಗೆ ನೀಡಬೇಕಾಗುತ್ತೆ. ಸುಮಾರು 30 ಅಂತರವನ್ನು ನಾವು 30 ಅಂತರವನ್ನು ನೀಡಬೇಕಾಗುತ್ತೆ. ನಾವು ಬಹುಪಾಲಿನ ತೆಂಗಿನ ಬೆಳೆಗಾರರು ತೆಂಗನ್ನು ಸಾಮಾನ್ಯವಾಗಿ ಏಕ ಬೆಳೆಯಾಗಿ ಬೆಳೀತಾ ಇದ್ದಾರೆ, ಅಂದರೆ ಮಾನೋಕ್ರಾಪ್ ಅಂತ ಹೇಳ್ತೀವಿ. ಈ ಮಾನೋಕ್ರಾಪ್ ಆಗಿ ಏಕ ಬೆಳೆಯಾಗಿ ಬೆಳೆಯುತ್ತಿರೋದ್ರಿಂದ ಈ ಹೆಚ್ಚಿನ ಅಂತರವನ್ನು ಸಹ ನೀಡಿರೋದ್ರಿಂದ ಈ ತೆಂಗಿನ ತೋಟಗಳಲ್ಲಿ ಹೆಚ್ಚು ಕಳೆ ಬರುತ್ತೆ. ಈ ಕಳೆ ನಿಯಂತ್ರಣಕ್ಕಾಗಿ ನಮ್ಮ ರೈತರು ಉಳುಮೆ ಮಾಡ್ತಾರೆ. ಉಳುಮೆ ಹೇಗ್ ಮಾಡ್ತಾರೆ ಅಂತಂದ್ರೆ, ಟ್ರ್ಯಾಕ್ಟರ್ ಸಹಾಯದಿಂದ ಟ್ರ್ಯಾಕ್ಟರ್ನ ಬಳಕೆ ಮಾಡಿಕೊಂಡು ಆಳವಾದ ನೇಗಿಲನ್ನು ಬಳಸ್ಕೊಂಡು ಅಥವಾ ಡಿಸ್ಕ್ ಅಥವಾ ಕಲ್ಟಿವೇಟರ್ನ ಬಳಸ್ಕೊಂಡು ಉಳುಮೆ ಮಾಡ್ತಾರೆ. ಈ ಉಳುಮೆ ಮಾಡುವ ಸಮಯದಲ್ಲಿ ಹೆಚ್ಚಿನ ತೆಂಗಿನ ಮರದ ಬೇರುಗಳು ಹಾನಿಯಾಗ್ತವೆ, ಅದು ಕಟ್ಟಾಗ್ತವೆ. ಯಾಕೆ ಅಂತಂದ್ರೆ ತೆಂಗು ಒಂದು ಏಕದಳ ಸಸ್ಯ. ಇಲ್ಲಿ ಉಪಯುಕ್ತವಾದ ಬೇರಿನ ಸಮೂಹ 2 ಆಳದಲ್ಲಿ ಮತ್ತು 6 ಅಗಲದಲ್ಲಿ ಪಸರಿಸಿಕೊಂಡು ಬೆಳೀತಿರ್ತದೆ. ನಾವು ಈ ಟ್ರ್ಯಾಕ್ಟರ್ ಆಧಾರಿತ ಆಳವಾದ ನೇಗಿಲನ್ನು ಬಳಸೋದ್ರಿಂದ ಬಹುಪಾಲು ಬೇರುಗಳು ನಮಗೆ ಡ್ಯಾಮೇಜ್ ಆಗ್ತವೆ. ಈ ಉಪಯುಕ್ತ ಬೇರುಗಳು ಹಾನಿಯ ಒಳಗಾಗೋದ್ರಿಂದ ಪೋಷಕಾಂಶಗಳು ಮತ್ತು ನೀರನ್ನು ತೆಗೆದುಕೊಳ್ಳುವಂತಹ ಬೇರುಗಳು ಹಾನಿಗೊಳಗಾಗ್ತವೆ. ಅದು ಹಾನಿಗೊಳಗಾಗೋದ್ರಿಂದ ಪೋಷಕಾಂಶಗಳು ಮತ್ತು ನೀರನ್ನು ಸಮರ್ಪಕವಾಗಿ ನಮ್ಮ ತೆಂಗು ಬಳಸ್ಕೊಳ್ಳಕ್ಕೆ ವಿಫಲ ಆಗ್ತದೆ. ಈ ಪೋಷಕಾಂಶಗಳು ಮತ್ತು ನೀರನ್ನು ಬಳಸ್ಕೊಳ್ಳೋದು ವಿಫಲವಾದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಕಡಿಮೆಯಾಗಿ ಹಲವಾರು ರೋಗಗಳಿಗೆ ನಮ್ಮ ಈ ತೆಂಗು ಇತ್ತೀಚಿನ ದಿನಗಳಲ್ಲಿ ತುತ್ತಾಗ್ತಾ ಇದೆ. ಮತ್ತೊಂದು ಅವೈಜ್ಞಾನಿಕ ಬೇಸಾಯ ಕ್ರಮಗಳು ಅಂತಂದ್ರೆ, ನಮ್ಮ ರೈತರು ಕೆರೆಗೋಡು ಅಥವಾ ಹೂಳು ಮಣ್ಣನ್ನ ಹೆಚ್ಚಾಗಿ ತೆಂಗಿನ ತೋಟಗಳಲ್ಲಿ ಬಳಸ್ತಾ ಇದ್ದಾರೆ. ಅದು ಗೋಡ್ ಮಣ್ಣು ಒಂದು ಫಲವತ್ತಾದ ಮಣ್ಣೆ, ಅದು ಹೆಚ್ಚಿನ ಸಾವಯವಾಂಶ ಇರ್ತದೆ. ಆದ್ರೆ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಗೋಡ್ ಮಣ್ಣು ಅಥವಾ ಕೆರೆಗೋಡನ್ನು ನಮ್ಮ ತೆಂಗಿನ ತೋಟಗಳಲ್ಲಿ ಹಾಕೋದ್ರಿಂದ ಏನು ಸಹ ತೊಂದರೆ ಆಗೋದಿಲ್ಲ. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋದ್ರಿಂದ ನಮ್ಮ ತೆಂಗಿನ ತೋಟಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದೀವಿ. ಏನು ಎಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದೀವಿ? ನಿರ್ದಿಷ್ಟ ಪ್ರಮಾಣ ಅಂತಂದ್ರೆ ಸುಮಾರು 1 ಅರ್ಧ ಅಡಿ ಮಣ್ಣು ಬರುವಷ್ಟು ಹಾಕಿದ್ರೆ, ಸುಮಾರು ಅಂದ್ರೆ 40 ಟ್ರ್ಯಾಕ್ಟರ್ ಲೋಡ್ ಮಣ್ಣಷ್ಟು ಲೋಡ್ ಅನ್ನು 1 ಪ್ರದೇಶದಲ್ಲಿ ನಾವು ಹಾಕಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ. 40 ಟ್ರ್ಯಾಕ್ಟರ್ ಬದಲಾಗಿ ನಾವು 400 ಲೋಡ್ ಟ್ರ್ಯಾಕ್ಟರ್ ಮಣ್ಣನ್ನು ಹಾಕಿದ್ರೆ ಅದು ಮಣ್ಣಿನ ಅಂಶ, ಜೇಡಿ ಮಣ್ಣಿನ ಅಂಶ ನಮ್ಮ ತೋಟದಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಆ ಜೇಡಿ ಮಣ್ಣಿನ ಅಂಶ ಜಾಸ್ತಿ ಆಗೋದ್ರಿಂದ ಬೇರು ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಬೇರು ಸರಿಯಾಗಿ ಉಸಿರಾಡದೇ ಇದ್ರೆ ನೀರು ಮತ್ತು ಪೋಷಕಾಂಶಗಳು ಗಿಡಗಳಿಗೆ ದೊರೆಯೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ತೆಂಗಿನ ಬೆಳೆ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡ್ಕೊಳ್ಳುತ್ತೆ. ಈ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಇತ್ತೀಚಿನಗಳಿಗೆ ಕಾಂಡದಲ್ಲಿ ರಸ ಸೋರುವಂಥದ್ದು ಮತ್ತೆ ಬೇರೆ ಬೇರೆ ರೋಗಗಳು ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಅದರಿಂದ ಇದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ನಾವು ಈ ಅವೈಜ್ಞಾನಿಕ ಬೇಸಾಯ ಕ್ರಮಗಳನ್ನ ನಾವು ನಿಲ್ಲಿಸಬೇಕಾಗುತ್ತೆ. ಇದಿಷ್ಟು ತೆಂಗಿನ ಬೆಳೆಯಲ್ಲಿ ಅವೈಜ್ಞಾನಿಕ ಬೇಸಾಯ ಕ್ರಮಗಳ ಬಗ್ಗೆ ನೀಡಿದ ಮಾಹಿತಿ. ತಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ನೀವು ಸಂಪರ್ಕಿಸಬಹುದು. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 8310930397 ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.
0: ನೇಕಿಲ ಮಿಡಿತ ಕೇಳಿದಿರಿ
3: ಆಕಾಶವಾಣಿಗೆ. 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
4: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:50. 45 ನಿಮಿಷ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರದಲ್ಲಿ 6:50 ನಿಮಿಷಕ್ಕೆ ನಮ್ಮ ನಿಲಯದಿಂದ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಮೂಡಿಬರಲಿದೆ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ

0: ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂತ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂತ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ ಉಚಿತ ಬಟ್ಟೆ ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡು ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂತ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395. ನೀನು ಭರವಸೆಯ ಪ್ರವಾದಿ.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಈಗ ರೈತರಿಗೆ ಸಲಹೆ.
5: ಹುರುಳಿ ಬೆಳೆಯು
6: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
7: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂ ಕೆ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತು ಮಾತಾಡ್ಲಿಕ್ಕೆ ಹೊರಟಿರೋ ವಿಚಾರ ಬಂದು ಅಂತಂದ್ರೆ, ಮಕ್ಕಳಲ್ಲಿ ಅತಿಯಾದ ತೂಕ ಓವರ್ ವೇಟ್ ಮತ್ತು ಸ್ಥೂಲತೆ ಸ್ಥೂಲಕಾಯ ಒಬೆಸಿಟಿ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಹಾಗಿದ್ರೆ ಸ್ಥೂಲಕಾಯ ಅಂತ ಅಂದ್ರೆ ಏನು? ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲಕಾಯ ಅಂತಂದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ಎತ್ತರಕ್ಕೆ ಮತ್ತು ಲಿಂಗಕ್ಕೆ ಅನುಗುಣವಾಗಿ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಸಂಗ್ರಹವಾಗಿರೋ ಸ್ಥಿತಿ ಇದಾಗಿರುತ್ತೆ. ಇದು ಕೇವಲ ದೇಹದ ರೂಪದ ಬದಲಾವಣೆ ಅಲ್ಲದೆ ದೀರ್ಘಕಾಲಿಕ ಪರಿಣಾಮವನ್ನು ಬೀರಬಹುದು. WHO ಮತ್ತು ಯುನಿಸೆಫ್ ವರದಿಗಳ ಪ್ರಕಾರ ವಿಶ್ವದಲ್ಲಿ ಜಾಗತಿಕ ಮಟ್ಟದಲ್ಲಿ ಸುಮಾರು 8-10% ಮಕ್ಕಳಲ್ಲಿ ಒಬೆಸಿಟಿ ಕಂಡು ಬರ್ತಾ ಇದೆ. ಅಂದರೆ ಪ್ರತಿ 10 ಮಕ್ಕಳಲ್ಲಿ ಒಂದು ಮಗು ಹೆಚ್ಚಿದ ತೂಕದ ಸಮಸ್ಯೆಯಿಂದ ಬಳಲ್ತಾ ಇದೆ. ಭಾರತದಲ್ಲೂ ಕೂಡ ಈ ವರದಿಯಿಂದ ಏನು ಹೊರತೇನಲ್ಲ, ಸರಿ ಸುಮಾರು 5-8% ಅಷ್ಟು ಓವರ್ ವೇಟ್ ಅಥವಾ ಒಬೆಸಿಟಿ ಇದೆ. ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಧ್ಯಮ ಮತ್ತು ಮೇಲ್ದರ್ಜೆಯ ಕುಟುಂಬಗಳ ಮಕ್ಕಳಲ್ಲಿ ಇದು 10-15% ವರೆಗೂ ಏರಿರುವುದು ಗಮನಾರ್ಹವಾಗಿದೆ. ಭಾರತದಲ್ಲಿ ಒಂದು ಕಡೆ ಅಪೌಷ್ಟಿಕತೆ ಇದ್ರೆ ಆಹಾರದ ಕೊರತೆಯಿಂದ, ಇನ್ನೊಂದು ಕಡೆ ಆಹಾರದ ಅವಲಭ್ಯ ಕೂಡ ಹೆಚ್ಚಾಗಿ ಈ ರೀತಿ ಸ್ಥೂಲಕಾಯದ ತೊಂದರೆನೂ ಇನ್ನೊಂದು ಕಡೆ ಕಾಣಿಸ್ತಿದೆ. ಹಾಗಿದ್ರೆ ಈ ಸ್ಥೂಲಕಾಯ ಅಥವಾ ಒಬೆಸಿಟಿಯನ್ನ ಹೇಗೆ ಕಂಡುಹಿಡಿಯೋದು, ಹೇಗೆ ಮಾಪನ ಮಾಡೋದು? ಈ ಸ್ಥಿತಿಯನ್ನು ಮುಖ್ಯವಾಗಿ BMI ಇಂದ ಕಂಡುಹಿಡಿತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಮುಖಾಂತರ. ಅಂದ್ರೆ ಮಗುವಿನ ವಯಸ್ಸು ಮತ್ತು ಲಿಂಗಕ್ಕೆ ಅನುಗುಣವಾಗಿ ಬೊಜ್ಜಿನಂಶ ಶರೀರದಲ್ಲಿ ಎಷ್ಟು ಹೆಚ್ಚಿದೆ, ತೂಕ ಎಷ್ಟು ಹೆಚ್ಚಿದೆ ಅಂತ ಇದನ್ನು ಚಾರ್ಟ್ನಲ್ಲಿ ಗುರುತಿಸಿ 85%

0: ಅಂತ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಇದು ದೈಹಿಕ ತೊಂದರೆವಾಗದೇನೆ ಕೆಲವೊಮ್ಮೆ ಮಾನಸಿಕವಾಗಿಯೂ ಕೂಡ ಪರಿಣಾಮವನ್ನ ಉಂಟು ಮಾಡಬಹುದು. ಇವುಗಳ ಪರಿಣಾಮವಾಗಿ ಕೆಲವೊಮ್ಮೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಧಕ್ಕೆ ಆಗಬಹುದು. ಮತ್ತೆ ಮಕ್ಕಳಲ್ಲಿದ್ದಾಗ ಯಾರು ಸ್ಥೂಲರಾಗಿರ್ತಾರೋ, ದಪ್ಪ ಆಗಿರ್ತಾರೋ, ವಿಪರೀತ ಓವರ್ ವೈಟ್ ಆಗಿರ್ತಾರೋ, ವಯಸ್ಸಾದಂತೆ ಅವರು ಕೂಡ ದಪ್ಪವಾಗಿರೋ ಚಾನ್ಸಸ್ ಹೆಚ್ಚು, ದೊಡ್ಡವರಾದ್ಮೇಲೆ ಸ್ಟ್ರೋಕ್ ಆಗೋ ಚಾನ್ಸಸ್ ಹೆಚ್ಚು, ಹಾರ್ಟ್ ಅಟ್ಯಾಕ್, ಹೃದಯ ರೋಗ ಸಂಬಂಧ, ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಏನು ಹೇಳ್ತೀವಲ್ಲ ಅದು 2-5 ಪಟ್ಟು ಹೆಚ್ಚಿರುತ್ತೆ ಅಂತ ಅನೇಕ ಅಧ್ಯಯನಗಳಿಂದ ತಿಳಿದು ಬಂದಿದೆ. ಹಾಗಿದ್ರೆ ಇದು ಯಾವ್ದ್ರ ಮುಖಾಂತರ ಬರ್ತಾ ಇದೆ? ಸ್ಥೂಲಕಾಯ ಅನ್ನೋದು ಹೆಚ್ಚಿದ ಕ್ಯಾಲರಿ ಮತ್ತು ಕಡಿಮೆ ಪೌಷ್ಟಿಕಾಂಶ ಇರುವ ಜಂಕ್ ಫುಡ್ ಮತ್ತು ಸಿಹಿ ಪಾನೀಯಗಳ ಅಧಿಕ ಸೇವನೆ, ಶಾರೀರಿಕ ಚಟುವಟಿಕೆಗಳ ಕೊರತೆ, ದಿನವಿಡೀ ಸ್ಕ್ರೀನ್ ಟೈಮ್, ಸ್ಕ್ರೀನ್ ಟೈಮ್ ಅಂತಂದ್ರೆ ಮೊಬೈಲ್, ಟಿವಿ ಮತ್ತು ಲ್ಯಾಪ್ಟಾಪ್ಗಳು ಕೂಡಿ, ಮತ್ತೆ ಕುಟುಂಬದ ಆಹಾರ ಪದ್ಧತಿ ಮತ್ತು ಜೆನೆಟಿಕ್ ಕಾರಣಗಳಿಂದನೂ ಅಪರೂಪದಲ್ಲಿ ಸ್ಥೂಲಕಾಯಗಳು ಮಕ್ಕಳಲ್ಲಿ ಬರಬಹುದಾಗಿದೆ. ಸೊ ಆದ್ದರಿಂದ ತಡೆಗಟ್ಟುವುದೇನಿದೆ ಅತ್ಯಂತ ಮುಖ್ಯವಾದದ್ದು ಸಮತೋಲನ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ, ಸ್ಕ್ರೀನ್ ಟೈಮ್ ಮಿತಿ, ಸಮರ್ಪಕ ನಿದ್ರೆ ಮತ್ತು ಕುಟುಂಬದ ಒಡ್ಡುಗೂಡಿದ ಆರೋಗ್ಯಕರ ಜೀವನ ಶೈಲಿಗಳ ಮೂಲಕ ಮಕ್ಕಳಲ್ಲಿ ಸ್ಥೂಲತೆ ಅಥವಾ ಸ್ಥೂಲಕಾಯವನ್ನು ನಿಯಂತ್ರಿಸಬಹುದಾಗಿದೆ. ಶಾಲೆಗಳು, ಪೋಷಕರು ಮತ್ತು ಆರೋಗ್ಯ ವೃತ್ತಿಪರರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಮೌನ ಮಹಾಮಾರಿಯನ್ನು ತಡೆಗಟ್ಟಲು ಸಾಧ್ಯ. ಆರೋಗ್ಯಕರ ಬಾಲ್ಯವೇ ಆರೋಗ್ಯಕರ ಸಮಾಜ ಮತ್ತು ಶಕ್ತಿಶಾಲಿ ದೇಶದ ಭವಿಷ್ಯಕ್ಕೆ ಮೂಲಾಧಾರವಾಗಿದೆ. ಆದ್ದರಿಂದ ಕುಟುಂಬ, ಶಾಲೆ ಮತ್ತು ಸಮಾಜ ಒಗ್ಗಟ್ಟಾಗಿ ಮಕ್ಕಳಲ್ಲಿ ಆರೋಗ್ಯಕರ ಆಹಾರ ಮತ್ತು ಚಟುವಟಿಕೆಗಳನ್ನು ಉತ್ತೇಜಿಸಬೇಕು. ನಮಸ್ಕಾರ.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
1: ಮೊನ್ನೆ ನಮ್ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ದತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ

0: ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿ ಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ ಹೊಸನಗರ ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ

0: ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ ಎಚ್ಎಸ್ ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ, ಯುಜಿಸಿಇಟಿ 2026 ಕೌನ್ಸೆಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28ರಂದು ಹೊರತುಪಡಿಸಿ ಮೇ 30ರವರೆಗೆ ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆಕಾಶವಾಣಿ
2: ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬಾ.
1: ಬದುಕು ಜಟಕಾ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.
3: ಕೇಳುಗರೆ, ಬದುಕು ಜಟಕಾ ಬಂಡಿ ಕಾರ್ಯಕ್ರಮದಲ್ಲಿ ನಾವಿಂದು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿ ಮಾಡಿದಂತಹ ಸಾಧನೆಯ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ವ್ಯಕ್ತಿ ಪರಿಚಯವನ್ನು ಮಾಡ್ತಾ ಹೋಗ್ತೀವಿ, ಆದರೆ ವ್ಯಕ್ತಿಯ ಸಾಧನೆಯೊಟ್ಟಿಗೆ ವ್ಯಕ್ತಿಯು ಕೂಡ ಹೇಗೆ ಬೆಳೆಯಬಹುದು ಅನ್ನೋದನ್ನ ತೋರಿಸ್ಕೊಡುವಂತಹ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಪೂರ್ವಜರ ಕಾಲದಲ್ಲಿ ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದ ಶಿವಮೊಗ್ಗದಲ್ಲಿ ವಾಸವಿದ್ದು ಪ್ರಾಂಶುಪಾಲರಾಗಿ ಅದೇ ರೀತಿಯಲ್ಲಿ ಹಲವಾರು ಇತಿಹಾಸದ ಪುಸ್ತಕವನ್ನು ಬರೆದು ಇತಿಹಾಸಕಾರರಾಗಿ ತಮ್ಮ ಪತ್ನಿಯ ನೆನಪಿಗೋಸ್ಕರನೇ ಒಂದು ನಾಣ್ಯ ಸಂಗ್ರಹಾಲಯವನ್ನು ಸ್ಥಾಪಿಸಿದಂತಹ ಒಬ್ಬ ವ್ಯಕ್ತಿಯ ಸಾಧನೆಯ ಬಗ್ಗೆ ಮತ್ತು ಅವರು ರೂಪಿಸಿದಂತಹ ಒಂದು ವಿಶೇಷವಾದಂತಹ ವಸ್ತು ಸಂಗ್ರಹಾಲಯದ ಬಗ್ಗೆ ನಿಮಗೆ ಇಂದು ಪರಿಚಯವನ್ನು ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗಯ ರಾಷ್ಟ್ರೀಯ ಶಿಕ್ಷಣ ಸಮಿತಿಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಂಶುಪಾಲರಾಗಿ ನಿವೃತ್ತರಾದ ನಂತರದಲ್ಲಿ ತಮ್ಮದೇ ಆದಂತಹ ಒಂದು ದಾಖಲೆಯನ್ನ ನಿರ್ಮಿಸಿದಂತಹ ಪ್ರಮುಖ ವ್ಯಕ್ತಿಗಳಾದಂತಹ ಖಂಡೋಬ್ರಾವ್ ಅವರನ್ನ ನಾವು ಇಂದು ಪರಿಚಯ ಮಾಡ್ತಾ ಇದೀವಿ. ಹೆಚ್ ಖಂಡೋಬ್ರಾವ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
4: ನಮಸ್ಕಾರ.
3: ತಾವು ಅಮೂಲ್ಯ ಶೋಧ ಎನ್ನತಕ್ಕಂತಹ ಒಂದು ವಿಶೇಷವಾದಂತಹ ನಾಣ್ಯ ಸಂಗ್ರಹಾಲಯವನ್ನು ಸ್ಥಾಪಿಸಿದಿರಿ. ಇದು ಶಿವಮೊಗ್ಗಯ ಪ್ರೇಕ್ಷಣೀಯ ಸ್ಥಳದಲ್ಲಿ ಒಂದು ಅನ್ನೋದನ್ನ ನಮ್ಮ ಕೇಳುಗರು ಹೇಳಬೇಕು. ತಾವು ಈ ಒಂದು ಶಿವಮೊಗ್ಗದ ಇತಿಹಾಸವನ್ನ ಬರೆದಂತಹ ಒಂದು ಇತಿಹಾಸಕಾರರು ಹೌದು. ಈಗ ಶಿವಮೊಗ್ಗ ಇದು ಈ ಹೆಸರು ಇದೆಯಲ್ವಾ, ಇದು ಹೇಗ್ ಬಂತು ಅಂತಾನೆ ಪ್ರಾರಂಭ ಮಾಡೋಣ.
4: ಸಿಹಿ ಪ್ಲಸ್ ಮೊಗೆ ಶಿವಮೊಗೆ ಅಂತ. ಶಿವಮೊಗ್ಗ ಬಹಳ ಸಣ್ಣದಾಗಿದ್ದ ಪ್ರಾರಂಭದಲ್ಲಿ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ದೂರ್ವಾಸರು ವಾಸ ಮಾಡ್ತಾ ಇದ್ರು. ಅದಕ್ಕೆ ದೂರ್ವಾಸ ಕ್ಷೇತ್ರ ಅಂತ ಕರೀತಾ ಇದ್ರು. ಈ ದೂರ್ವಾಸ ಮುನಿಗಳು ಏನ್ ತಪಸ್ ಮಾಡೋಕ್ಕಿಂತ ಮೊದಲು ಅವರು ಮೊದಲೆಲ್ಲ ಕಮ್ಮಂಡಲ ಇರಲಿಲ್ಲ. ಆಗ ಮೊಗೆಗಳನ್ನೇ ಇಡ್ತಾ ಇದ್ರು. ಮೊಗೆಯಲ್ಲಿ ತಮಗೆ ಬೇಕಾದಂತ ಹಾಲಿರ್ಬೋದು, ಮೊಸರಿರ್ಬೋದು, ಮಜ್ಜಿಗೆ ಇರ್ಬೋದು, ಅದನ್ನ ಶೇಖರಣೆ ಮಾಡಿಡ್ತಾ ಇದ್ರು. ಅದು ಸಿಹಿಯಾಗಿರ್ತಾ ಇತ್ತು ಕೆಲವು ಸಾರಿ. ಅದಕ್ಕೋಸ್ಕರ ಸಿಹಿ ಪ್ಲಸ್ ಮೊಗೆ ಆಗಿ ಈಜಿಕೊಂಡು ಶಿವಮೊಗ್ಗ.
3: ಬಹಳಷ್ಟು ಶಾಸನಗಳಲ್ಲಿಯೂ ಕೂಡ ಈ ಒಂದು ಶಿವಮೊಗ್ಗದ ಉಲ್ಲೇಖ ಇರಬೇಕಲ್ಲ.
4: ಖಂಡಿತ ಖಂಡಿತ. ನಾವು ಅಂದ್ರೆ ನಮಗಿರತಕ್ಕಂತ ಶಾಸನಗಳ ಎರಡು, ಒಂದು ತಟ್ಟಿಕೆರೆ ಶಾಸನ, ಇನ್ನೊಂದು ಸೋಗಾನೆ ಶಾಸನ. ಸೋಗಾನೆ ಶಾಸನ ಈಗೇನು ನಾವು ಏರೋಪ್ಲೇನ್ ದಟ್ ಈಸ್ ಸೋಗಾನೆ. ಸುಮಾರು 12ನೇ ಶತಮಾನ, ಈಗಿಂದಲ್ಲ 12ನೇ ಶತಮಾನ ಇರತಕ್ಕಂತ ಶಾಸನ. ಎರಡನೇ ಬಲ್ಲಾಳ ಅವಾಗ ಈ ಎಲ್ಲ ಶಿವಮೊಗ್ಗ ಜಿಲ್ಲೆಯೆಲ್ಲವೂ ವಯಸ್ಸಿಗೆ ಸೇರಿದ್ದು.
3: ಆಗ ಸಹ್ಯಾದ್ರಿ ಖಂಡ ಎನ್ನುವಂತ ಒಂದು ಗ್ರಂಥದಲ್ಲಿಯೂ ಕೂಡ ಶಿವಮೊಗ್ಗೆಯ ಒಂದು ಉದಾಹರಣೆ.
4: ಅಲ್ಲಿಂದಾನೇ ನಾವು ಸಹ್ಯಾದ್ರಿ ಗ್ರಂಥ ಇದರಿಂದಾನೇ ನಾವು ಶಿವಮೊಗ್ಗ ಅನ್ನುವಂತ ಪದವನ್ನ ನಾವು ಆರಿಸಿಕೊಂಡಿರೋದು ಅಲ್ಲಿಂದಾನೇ ಅಭಿವೃದ್ಧಿ ಆಗಿರತಕ್ಕಂಥ
3: ಆ ಒಂದು ಗ್ರಂಥದಲ್ಲಿ ದೂರ್ವಾಸಾಶ್ರಮ ಮಂಡಲಂ ಭೀಮೇಶ್ವರ ಸನ್ನಿಧವು ಅನ್ನುವಂತ ಒಂದು ಪದ ಕೂಡ.
4: ಖಂಡಿತ, ಅದೇ ನಾನು ಹೇಳಿದ್ ಭೀಮೇಶ್ವರ ಸನ್ನಿಧವು ಅಂದ್ರೆ ಭೀಮೇಶ್ವರರು ಭೀಮೇಶ್ವರ ದೇವಸ್ಥಾನವನ್ನ ಪ್ರಾರಂಭ ಮಾಡಿದ್ರು ಅವರು. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಕೆಲವು ಸಾರಿ ಹಿಂದೆ ಭೀಮ ಇದ್ರಲ್ಲ ರಾಮ, ನಮಗೆ ಶಿವಮೊಗ್ಗ ರಾಮಾಯಣವನ್ನು ಅವಲಂಬಿಸಿದೆ, ಮಹಾಭಾರತವನ್ನು ಹೊಂದಿದೆ. ಯಾಕಂದ್ರೆ ಸೀತೆ ರಾಮ ಲಕ್ಷ್ಮಣರು ಈ ಕಡೆ ಬಂದಿದ್ರು ಮತ್ತು ಜೊತೆಗೆ ಅನೇಕ ಕಡೆ ಅವರ ಗುರುತುಗಳನ್ನು ಬಿಟ್ಟೋಗಿದ್ದಾರೆ. ಹಾಗಾಗಿ ಅದು ರಾಮಾಯಣ ಕಾಲದಲ್ಲೂ ಈ ಸ್ಥಳ ಇತ್ತು. ಇದಾದ್ಮೇಲೆ ಅದರಲ್ಲೂ ವಿಶೇಷವಾಗಿ ಏನ ಮಹಾಭಾರತದ್ದು ಸಹ ಸಂಪರ್ಕ ಇದೆ. ಅಲ್ಲಿ ಭೀಮೇಶ್ವರ ಅಂತ ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ಭೀಮೇಶ್ವರ ಮಡು ಅಂತಾನೆ ಇದೆ. ಆ ತುಂಗಾ ನದಿ ದಡದ ಮೇಲೆ ಇಲ್ಲಿ ಇರೋದು. ಅಲ್ಲಿ ನದಿ ಹರಿತಾ ಇರತಕ್ಕಂಥದ್ದು. ಭೀಮ ಬಂದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡಿ ಅದಕ್ಕೆ ಸ್ಥಾಪನೆ ಮಾಡಿ ಅದಕ್ಕೆ ಭೀಮೇಶ್ವರ ದೇವಸ್ಥಾನ ಅಂತ ಕರೀತಾರೆ. ನಾನು ಶಿವಮೊಗ್ಗ ಬಂದಿದ್ದು 1953. ಆಗ ಇದ್ದಿದ್ದೇ ಸಣ್ಣ ಊರು. ಆಗ ಗಾಂಧಿ ಬಜಾರ್ ಅನ್ನೋದೇ ಇರ್ಲಿಲ್ಲ, ದೊಡ್ಡಪೇಟೆ ಅದು. ಇದ್ದಿದ್ದ ಒಂದೇ ಪೇಟೆ, ಅದಕ್ಕೆ ದೊಡ್ಡಪೇಟೆ ಅಂತ ಕರೀತಾ ಇದ್ರು. ಇದು ಇಂಗ್ಲಿಷರ ಕಾಲಕ್ಕಿಂತ ಮೊದಲೇನೆ ನಮ್ಮ ಯಾರು ಆಡಳಿತ ಮಾಡ್ತಾ ಇದ್ರು ರಾಜ ಮಹಾರಾಜರುಗಳು ಅವ್ರ ಕಾಲದಲ್ಲಿ ಇದು ಪ್ರಾರಂಭ.
3: ಶಿವಮೊಗ್ಗ ಜಿಲ್ಲಾ ಇತಿಹಾಸ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಈಗ ನಿಮ್ಮ ನಾಣ್ಯ ಸಂಗ್ರಹಾಲಯದ ಬಗ್ಗೆ ಮಾತನಾಡ್ತಾ ಹೋಗೋಣ. ನಾಣ್ಯಗಳ ಸಂಗ್ರಹಾಲಯ ನಿಮ್ದು.
4: ನೋ ಕಾಯಿನ್ಸ್ ನೋ ಮನಿ ಅಂತ ಹೇಳ್ತಾರೆ. ಕಾಯಿನ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ. ನೋ ಸೋರ್ಸ್ ನೋ ಹಿಸ್ಟ್ರಿ ಅಂತ ಹೇಳ್ತೀವಿ. ಹಾಗೆ ನಾಣ್ಯಗಳು ಸಹ ಮೂಲಾಧಾರಗಳು.
3: ಅಂದ್ರೆ ಹಣ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀವಲ್ವಾ.
4: ಅದು ಆಗಿತ್ತು ಅಂದ್ರೆ ಪೂರ್ವಿಕರು ಏನ್ ತಿಳ್ಕೊಂಡಿದ್ರು, ತೇನವಿನ ತುಣಪಿನ ಆಚಲ್ಯತಿ, ದೇವರೇ ನೀನ್ ಇಲ್ಲಿದ್ರೆ ಒಂದು ಹುಣ್ಕೊಡ್ಡಿ ಸಹ ಅಲ್ಲಾಡಲ್ಲ.
3: ಆದ್ರೆ ಈಗ ಹಂಗಿಲ್ಲ,
4: ಈಗ ಅದನ್ನ ಬದಲಾವಣೆ ಮಾಡ್ಕೋಬೇಕಾಗಿದೆ. ಹಣವಿನ ತುಣಪಿನ ಆಚಲ್ಯತಿ,
3: ಈಗ ಹಣವಿಲ್ಲದೆ ಏನು ಆಗೋದೇ ಇಲ್ಲ. ಆದ್ರೆ ಈ ಹಣದ ಮೂಲವನ್ನ ಇವತ್ ನಾವು ಹುಡುಕ್ತಾ ಇದೀವಿ. ನೀವು ತಮ್ಮ ಒಂದು ನಾಣ್ಯ ಸಂಗ್ರಹಾಲಯದಲ್ಲಿ ಹಲವು ಶತಮಾನಗಳ ನಾಣ್ಯಗಳನ್ನೇ ಸಂಗ್ರಹಿಸಿದಿರಿ. ನೋ ಸೋರ್ಸ್ ನೋ ಹಿಸ್ಟ್ರಿ, ನೋ ಕಾಯಿನ್ಸ್ ನೋ ಸೋರ್ಸ್ ಅಂತ ಹೇಳ್ತೀರಿ.
4: ಖಂಡಿತ ಖಂಡಿತ.
3: ಹೌದಾ?
4: ಹೌದು.
3: ಹಾಗಿದ್ರೆ ಈ ಒಂದು ಸೋರ್ಸ್ ಎಲ್ಲಿಂದ ಆರಂಭ ಆಯ್ತು ಅಂತ ಹೇಳ್ತೀವಿ?
4: ನಾಣ್ಯಗಳಿಗಿಂತ ಮೊದಲಿದ್ದು ವಸ್ತುಗಳನ್ನೇ, ವಸ್ತು ನಾಣ್ಯಗಳು ಅಂತ ಕರಿತೀವಿ. ಅಲ್ಲಿ ನಾವು ನೀವು ಏನಾದ್ರೂ ಬಂದ್ರೆ ನಮ್ಮ ಮ್ಯೂಸಿಯಂ ಅಲ್ಲಿ ವಸ್ತು ನಾಣ್ಯಗಳು ಏನೇನಿತ್ತು ಅನ್ನೋದನ್ನ ಹಾಕಿದೀನಿ.
3: ಹೌದು,
4: ಅಂದ್ರೆ ವಸ್ತುಗಳೇ ಮೂಲಾಧಾರಗಳಾಗಿದ್ದ ನಮಗೆ.
3: ಅದು ನಿಮ್ಮ ಒಂದು ಈ ಅಮೂಲ್ಯ ಶೋಧದ ವಸ್ತು ಸಂಗ್ರಹಾಲಯದಲ್ಲಿ ನೋಡೋದಕ್ಕೆ ಸಿಗುತ್ತೆ.
4: ಖಂಡಿತ. ಈಗ ನಾಣ್ಯಗಳು ಪ್ರಾರಂಭವಾಗಿದ್ದು ಕ್ರಿಸ್ತಪೂರ್ವ 8ನೇ ಶತಮಾನದಿಂದ. ಹಾಗೆ ವಸ್ತು ರೂಪದಲ್ಲಿ ಪ್ರಾರಂಭ ಮಾಡ್ತೀವಿ, ವಸ್ತುಗಳನ್ನ ಅದ್ಲು ಬದಲು ಮಾಡ್ಕೊಳ್ಳೋದು. ಅದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತೀವಿ, ವಸ್ತು ವಿನಿಮಯ ಅಂತ ಕರಿತೀವಿ. ಫಸ್ಟ್ ಪ್ರಾರಂಭವಾಗಿದೆ ಮುದ್ರಾಂಕಿತ ನಾಣ್ಯಗಳು.
3: ಮುದ್ರಾಂಕಿತ ಅಂದ್ರೆ ಮುದ್ರೆಯನ್ನು ಒತ್ತೋದಕ್ಕೆ ಶುರು ಮಾಡಿದ್ರಿ.
4: ಅಂದ್ರೆ ಯಾವ ಲೋಹವನ್ನು ಉಪಯೋಗಿಸ್ತಾ ಇದ್ದೋ, ಚಿನ್ನ, ಬೆಳ್ಳಿ, ತಾಮ್ರ, ಅವುಗಳನ್ನು ಕಾಯಿಸಿ ಅವುಗಳ ಮೇಲೆ ಮುದ್ರೆ ಕೊಡ್ತಾ ಇದ್ರು. ಅದಕ್ಕೆ ಮುದ್ರಾಂಕಿತ ನಾಣ್ಯ ಅಂತ. ನಾಣ್ಯಗಳು ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ಎಷ್ಟು ಟಂಕಸಾಲೆಗಳಿದೆ ಯಾರಿಗೂ ಗೊತ್ತಿಲ್ಲ.
3: ಹಾಗೆ ನಮ್ಮ ಟಂಕಸಾಲೆ ಎಷ್ಟಿದೆ?
4: ನಮ್ಮಲ್ಲಿ 4. ಒಂದು ಹೈದರಾಬಾದ್, ಕಲ್ಕಟ್ಟಾ, ಆಮೇಲೆ ನಾವುಡ ಮತ್ತು ಇನ್ನೊಂದು ಬಾಂಬೆ. ಈ ಕಡೆ 4 ಇದೆ. ಹೀಗೆ ನಮ್ಮ ಭಾರತದಲ್ಲಿ ನಾಣ್ಯಗಳು ಮತ್ತು ನೋಟುಗಳು ಪ್ರಾರಂಭ ಆದವು. ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಕರಿತೀವಿ. ಅವರ ಕಾಲದಲ್ಲಿ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಮುದ್ರಿಸ್ತಾ ಇದ್ರು.
3: ಅಲ್ಲಿ ಯಜ್ಞಕುಂಡದ ಚಿತ್ರ ಇದೆ, ರಾಣಿ ಪೂಜೆ ಮಾಡುವಂತ ಚಿತ್ರಗಳಿವೆ, ಸಿಂಹ ಮತ್ತು ಹುಲಿಯನ್ನು ಕೊಲ್ತಾ ಇರತಕ್ಕಂತ ಚಿತ್ರಗಳನ್ನು ನೋಡಿದ್ರೆ ಬೇಟೆಯಾಡ್ತಿದ್ದಂತ. ಈಗ ನಿಮ್ಮ ನಾಣ್ಯ ಸಂಗ್ರಹಾಲಯಕ್ಕೆ ಎಲ್ಲ ರೀತಿಯ ನಾಣ್ಯಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಒಟ್ಟಿಗೆ ವಿವಿಧ ಕಾಲಮಾನಗಳಲ್ಲಿ ನಾಣ್ಯಗಳ ಬದಲಾವಣೆ ಹೇಗಾಯ್ತು ಅಂತ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ವಿಜಯನಗರದ ಅರಸರು ಕೂಡ
4: ವಿಜಯನಗರ 1336 ಸ್ಟಾರ್ಟ್ ಆಗೋದು ವಿಜಯನಗರ ಸಾಮ್ರಾಜ್ಯ. ಅಲ್ಲಿಂದ

0: ವಿಶೇಷವಾಗಿ ಚಿನ್ನದ ನಾಣ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಮೈಸೂರು ಒಡೆಯರ್ಸ್ ಬಹಳ ಇಂಪಾರ್ಟೆಂಟ್ ಕೊಟ್ರು, ವಿಜಯನಗರ ಸಾಮ್ರಾಜ್ಯದವರು ಕೊಟ್ರು. ಅದರಲ್ಲೂ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದವರು ಅವರ ಚಿನ್ನ ಯಾವ್ದಪ್ಪ ಅಂದ್ರೆ ಗಂಡ ಬೇರುಂಡ. ಆ ಗಂಡ ಬೇರುಂಡ ಚಿತ್ರವನ್ನು ನಾಣ್ಯಗಳಲ್ಲಿ ಹಾಕಿದ್ರು, ಚಿನ್ನದ ನಾಣ್ಯಗಳಲ್ಲಿ. ಅದ್ ನನ್ನ ಹತ್ರ ಒಂದಿದೆ, ನಾಣ್ಯಗಳು ಇರಲಿಲ್ಲ.
1: ಗೌಡೆ ಬಂತು, ಗೌಡೆ ಆದ ನಂತರ ಮೀನು ಗಾಳ ಬಂತು.
0: ಅದೇ ವಸ್ತು ನಾಣ್ಯಗಳು ಅಂತೇವೆ ಅದಕ್ಕೆ.
1: ಹೌದು, ಆ ವಸ್ತು ನಾಣ್ಯಗಳಲ್ಲಿ ವಿವಿಧ ಪ್ರಕಾರಗಳಿತ್ತು.
0: ಹೌದು,
1: ಯಾಕೆಂತಂದ್ರೆ ದಂತಗಳು ಕೂಡ ಒಂದು ರೀತಿಯಲ್ಲಿ
0: ಆಧಾರಗಳಾಗ್ತಾ
1: ಇತ್ತು. ಇದೇನು ಯಾಪ್ ಅಥವಾ ಸ್ಟೋನ್?
0: ಯಾಪ್ ಮನಿ ಅಂತ. ಯಾಪ್ ಅಂದ್ರೆ ಅದಕ್ಕೆ ಸ್ಟೋನ್ ಮನಿ. ಮೊದಲು ಇವೆಲ್ಲ ಬಳಕೆ ಇರಲಿಲ್ಲ, ಅದು ತಾಮ್ರ ನಮ್ಮಲ್ಲಿ ಭಾರತದಲ್ಲಿ ಇರಲಿಲ್ಲ. ಆಮೇಲೆ ನಾವು ಹೊರಗಡೆ ತರಕ್ಕೆ ಶುರು ಮಾಡುದು, ಆಗ ಕಲ್ಲಿನಲ್ಲೇ ಮಾಡ್ಲಿಕ್ಕೆ ಶುರು ಮಾಡಿದ್ರು. ವಾಂಪಂ ಬಂದ
1: ಅದು
0: ಮಣಿಗಳನ್ನೆಲ್ಲ ಹಾಗೆ ಉಪಯೋಗಿಸಿ ಮಾಡ್ತಾ ಇದ್ದು.
1: ನಾಣ್ಯದ ಒಂದು ಸಂಗ್ರಹಾಲಯ ಅಮೂಲ್ಯ ಶೋಧಕ್ಕೆ ಬಂದ್ರೆ ಅಲ್ಲಿ ಬಹಳ ಬೈಫರ್ಕೇಟ್ ಮಾಡಿಟ್ಟಿದ್ದೀರಿ ತಾವು. ಕಾಲಾನುಕ್ರಮಣಿಕೆಯ ಅನುಗುಣವಾಗಿ ನಾಣ್ಯದ ಸಂಗ್ರಹ ಇದೆ.
0: ಫಸ್ಟ್ ನಾಣ್ಯಗಳು ಇರಲಿಲ್ಲ, ವಸ್ತುಗಳನ್ನ ನಾವು ಬಳಸ್ತಾ ಇದ್ದವು. ಆಮೇಲೆ ಫೈನ್ಸ್ ಬರುತ್ತೆ, ಅಥವಾ ಶತಮಾನ ಅಂತ ಕರಿತೀವಿ. ಅದು 8ನೇ ಶತಮಾನದಲ್ಲಿ 16 ಜನಪದಗಳು ಪ್ರಾರಂಭ ಮಾಡ್ತಾರೆ.
1: ಅದನ್ನ ಕೂಡ ನಿಮ್ಮ ಮ್ಯೂಸಿಯಂನಲ್ಲಿ ನೋಡಬಹುದು.
0: ಖಂಡಿತ ಖಂಡಿತ.
1: ನಾಣ್ಯಗಳನ್ನು ಇಡುವುದರೊಟ್ಟಿಗೆ ಅದರ ವಿವರಣೆಯೂ ಕೂಡ ಅಲ್ಲಿ ಇದೆ.
0: ಏನೋ ದೇವರು ಕೊಟ್ಟಿದ್ದ ಶಕ್ತಿ ನನಗೆ, ಅದು ಬುದ್ಧಿನೂ ಏನು ಗೊತ್ತಿಲ್ಲ, ನಾನು ಇಲ್ದೆ ಇದ್ರು ಓದ್ಕೊಂಡು ಹೋಗ್ಬೋದು. ಫಸ್ಟ್ ಅಲೋನ್ ಮನಿ, ಕಲ್ಲಿನ ನಾಣ್ಯಗಳು, ಆಮೇಲೆ ಕಬ್ಬಿಣದ ನಾಣ್ಯಗಳು ಬರ್ತವೆ, ಆಮೇಲೆ ಆಗೋದೆ ಮುದ್ರಾಂಕಿತ ನಾಣ್ಯ. ಅದಕ್ಕೆ ಶತಮಾನ ಅಂತ ಕರಿತೀವಿ. ಆ ಶತಮಾನ ಪ್ರಾರಂಭವಾಗೋದು ವೇದಗಳ ಕಾಲದಲ್ಲಿ, ಅಂತ್ಯವೇದಿಕ ಕಾಲಕ್ಕೆ. ಅಲ್ಲಿಂದ ನಾಣ್ಯಗಳ ಉಗಮ ಇಡೀ ಪ್ರಪಂಚಕ್ಕೆ ಕೊಟ್ಟವರು ನಾವು.
1: ಈ ನಾಣ್ಯ ಸಂಗ್ರಹಾಲಯಕ್ಕೆ ಬಂದರೆ ಗುಪ್ತರು, ಚೋಳರು, ಚೇರರು,
0: ಪಾಂಡ್ಯರು,
1: ಪಾಂಡ್ಯರು ಇದನ್ನಕ್ಕಿಂತ ಹೆಚ್ಚಾಗಿ ಕೆಲವೊಂದು ಸಂಸ್ಥಾನಗಳ ಹೆಸರನ್ನು ನಾವು ಕೇಳೇ ಇಲ್ಲ ಖಂಡಬ್ರಹ್ಮ ಅವರೇ. ಅಂತಹದ್ದನ್ನು ಕೂಡ ನೀವು ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀರಿ. ಇಂಡೋಸಾರ್ಸನಿಕ್ ನಾಣ್ಯಗಳನ್ನ ಇಟ್ಟಿದ್ದೀರಿ, ಡಚ್ಚರ ನಾಣ್ಯಗಳನ್ನ ಇಟ್ಟಿದ್ದೀರಿ,
0: ಅವರೆಲ್ಲ ಇಲ್ಲಿ ವ್ಯಾಪಾರ ಮಾಡುವುದವರು,
1: ಹಾಗೇನೆ ತಿರುವಾಂಕೂರ್ ನಾಣ್ಯಗಳನ್ನು ಕೂಡ ಇಟ್ಟಿದ್ದೀರಿ.
0: ಆಗ ಪ್ರತಿಯೊಬ್ಬ ರಾಜರು ಮುದ್ರಿಸ್ತಾ ಇದ್ರು, ಮೈಸೂರು ಒಡೆಯರ್ ನಾಣ್ಯಗಳನ್ನು ಮುದ್ರಿಸಿದ್ದಾರೆ. ಸಣ್ಣ ಸಣ್ಣ ರಾಜರು ಸಹ ತಮ್ಮದೇ ಆದಂತಹ ನಾಣ್ಯ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು.
1: ನಮ್ಮ ಗೇರು ಸೊಪ್ಪೆ ನಾಯಕರು ಸ್ಥಾಪಿಸಿದಂತಹ ಒಂದು ನಾಣ್ಯವನ್ನು ಕೂಡ ನಿಮ್ಮ ಸಂಗ್ರಹಾಲಯದಲ್ಲಿ ಇಟ್ಟಿದ್ದೀರಿ. ಶಿವಪ್ಪ ನಾಯಕನ ನಾಣ್ಯಗಳು ಇದ್ದಾಗಿದೆ. ಬಹುಮನಿ ಸುಲ್ತಾರ ಆಳ್ವಿಕೆಯ ನಾಣ್ಯಗಳನ್ನ ನಿಮ್ಮ ಒಂದು ಸಂಗ್ರಹಾಲಯಕ್ಕೆ ಬಂದ್ರೆ ನೋಡಬಹುದು. ಬರೇ ನಾಣ್ಯಗಳಿಗಷ್ಟೇ ಸೀಮಿತ ಆಗಿಲ್ಲ ಖಂಡಬ್ರಹ್ಮ ಅವರು, ನೀವು ಬಹಳಷ್ಟು ವಿದೇಶಿ ಕರೆನ್ಸಿಗಳನ್ನು ಕೂಡ ಇಟ್ಟಿದ್ದೀರಿ.
0: ಯಾಕಂದ್ರೆ ಹೇಗೆ ಬದಲಾವಣೆ ಆಯ್ತು ಮನುಷ್ಯನ ಏನ್ ವ್ಯವಹಾರ ಇದೆಯಲ್ಲ, ಫಸ್ಟ್ ಬಾರ್ಟರ್ ಸಿಸ್ಟಮ್, ಆಮೇಲೆ ಕಾಯಿನ್ಸ್ ಇದೆಲ್ಲ ಬಂತು. ಇದಾದ್ಮೇಲೆ ಚಿನ್ನ ಬೆಳ್ಳಿ ನಾಣ್ಯಗಳು ಬಂದು ಹೇಗೆ ಬಂತು, ಅವು ಯಾವ ರೀತಿ ಮೌಲ್ಯವನ್ನು ಅಭಿವೃದ್ಧಿ ಮಾಡೋದು ಅನ್ನೋದಕ್ಕಂತ ನಾವು ತಿಳಿಬಹುದು ನಾಣ್ಯಗಳಿಂದ.
1: ಅಂದ್ರೆ ನೀವು ದಕ್ಷಿಣ ಭಾರತದಲ್ಲಿ ಎಲ್ಲ ಸಾಮ್ರಾಜ್ಯಗಳ ನಾಣ್ಯದ ಸಂಗ್ರಹ ನಿಮ್ಮ ಹತ್ರ ಇದೆ.
0: ಖಂಡಿತ.
1: ಅದೇ ರೀತಿಯಲ್ಲಿ ಉತ್ತರದವರದ್ದು ಕೂಡ ಇಟ್ಟಿದ್ದೀರಿ, ಮೊಘಲ್ ಸಾಮ್ರಾಜ್ಯ ಇರಬಹುದು,
0: ಗುಪ್ತಾಸು, ಆಮೇಲೆ ಮೌರ್ಯಾಸು ಎಲ್ಲವೂ ಇದೆ.
1: ನನಗೆ ನಿಮ್ಮ ವಸ್ತು ಸಂಗ್ರಹಾಲಯವನ್ನು ನೋಡಿದಂತ ಸಮಯದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ
0: ಚಿತ್ರ
1: ಮತ್ತು ಅಲ್ಲಿ ನೀವು 33 ನಾಣ್ಯಗಳನ್ನ ಇಟ್ಟಿದ್ದೀರಿ.
0: ಆ 33 ನಾಣ್ಯಗಳು ಕನ್ನಡದಲ್ಲಿ, 1 ರಿಂದ 33 ನಾಣ್ಯಗಳಿದಾವೆ. ಇದು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮೈಸೂರು ಒಡೆಯರು ಅವರು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದಕ್ಕಂತ ವಿಚಾರವನ್ನ ನಾಣ್ಯಗಳು ತಿಳಿಸ್ತಾರೆ.
1: ಆಮೇಲೆ ನಾಣ್ಯದಲ್ಲಿ ನೀವು ಒಂದು ಕಡೆಯಲ್ಲಿ ಅಲ್ಲಿ ಬರೆದು ಕೂಡ ಇಟ್ಟಿದ್ದೀರಿ ಅವರೇ, ಏನೋ ದುಗ್ಗಾಣಿ
0: ಹೇಗಿತ್ತು ಫಸ್ಟ್ ದುಗ್ಗಾಣಿ ಅಂದ್ರೆ ಈಗ 3 ಕಾಸು 6 ಕಾಸು ಬರೋದಕ್ಕಿಂತ ಮೊದಲು ಅವೇ ಇದ್ದಿದ್ದು. ಇಂಗ್ಲಿಷರು ಬಂದ್ಮೇಲೆ ಯುಗ 3 ಕಾಸು.
1: ಇತ್ತೀಚಿನ ಜನರಿಗೆ ಇದನ್ನ ಹೇಳಿದ್ರೆ ಅರ್ಥ ಆಗೋದಿಲ್ಲ. ದಂಬಡಿ, ಬಿಲ್ಲೆ, ದುಗ್ಗಾಣಿ, ದುಡ್ಡು, ಕಾಸು ಇದೆಲ್ಲವೂ ಕೂಡ ಈ ಕಾಯಿನ್ಗೆ ಇಟ್ಟಿರ್ತಕ್ಕಂಥ
0: ಮೊದ್ಲು ಇದ್ದಿದ್ದ ಹಾಗೆ. ಒಂದು ಕಾಸು 1 ರೂಪಾಯಿ ಆಗ್ಬೇಕಾದ 192 ಕಾಸು ಹಾಕ್ಬೇಕಾಯ್ತು. 1 ರೂಪಾಯಿಗೆ 16 ಆಣೆ, ಒಂದ್ ಆಣೆ ಆಗ 12 ಕಾಸು ಹಾಕ್ಬೇಕು. 6 ಹಾಕದ 6 ಕಾಸು, 3 ಹಾಕದ 3 ಕಾಸು, ಆಮೇಲೆ 1 ಕಾಸು. ಆ 1 ಕಾಸಿನ ಪ್ರಾರಂಭವಾಗಿ 192 ಕಾಸು ಹಾಕಿದ್ರೆ 1 ರೂಪಾಯಿ ಆಗ್ತಾ ಇತ್ತು. ಅಂದ್ರೆ ಈಗ ಬರ್ತಾ ಬರ್ತಾ ನಾವು ಪೇಪರ್ ಬಂದಿದ್ವಿ.
1: ಕಾಸು, ದುಗ್ಗಾಣಿ, ದುಡ್ಡು ಇವನ್ನೆಲ್ಲವನ್ನ ನಿಮ್ಮ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದು ಕಂಡಬ್ರಹ್ಮ ಅವರೇ. ಅದರೊಟ್ಟಿಗೆ ಮಲೆನಾಡಿನ ಸಿರಿಯನ್ನು ಕೂಡ ಇಟ್ಟಿದ್ದೀರಿ, ಭಾರತ ದರ್ಶನವನ್ನ ಇಟ್ಟಿದ್ದೀರಿ. ಅದಕ್ಕಿಂತ ಬಹಳ ಆಸಕ್ತಿವಾಯಿತು ಅಂತಂದ್ರೆ ರಾಜ ರವಿವರ್ಮನ ಪೇಂಟಿಂಗ್ ಇಟ್ಟಿದ್ದೀರಲ್ಲ ಕಂಡಬ್ರಹ್ಮ ಅವರೇ.
0: ಸುಮಾರೊಂದು 40 ವೆರೈಟೀಸ್ ಇದೆ ನೋಡ್ರಿ. ನನ್ನ ಯೋಗನು ಅಥವಾ ನಮ್ಮ ಜನಗಳು ನಮ್ಮ ಸ್ನೇಹಿತರ ನಿಮ್ಮಂತವ್ರಿಗೆಲ್ಲ ಯೋಗನು ಗೊತ್ತಿಲ್ಲ. ನಿಮ್ಮೆಲ್ಲರ ಯೋಗದಿಂದ ನಾನು ಕಲೆಕ್ಟ್ ಮಾಡುವಂತ
1: ಮೈಸೂರು ಅರಮನೆಯಷ್ಟೇ ನೆನಪು ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಶಿವಮೊಗ್ಗದ ನಿಮ್ಮ ಒಂದು ಸಂಗ್ರಹಾಲಯದಲ್ಲೇ ಇದೆಯಲ್ಲ ಪೇಂಟಿಂಗು.
0: ಒಂದು ಇನ್ನೊಂದು ವಿಶೇಷ ಅಂದ್ರೆ ಆ ರಾಜ ರವಿವರ್ಮನ ಮರಿಮಕ್ಳು ಇದ್ದಾರೆ ಶಿವಮೊಗ್ಗದಲ್ಲಿ, ಈಗಲೂ ಇದಾರೆ. ಅವ್ರು ಬಂದು ಆಶ್ಚರ್ಯ ಪಡ್ತಾರೆ, ನೋಡಿ ನಮ್ಮ ತಾನ ನಾವ್ ಏನ್ ಇಟ್ಕೊಂಡಿಲ್ಲ, ನಮ್ಮ ತಾತಂದು ನೀವ್ ಇಟ್ಕೊಂಡಿದ್ದೀರಾ ಅಂತ.
1: ಆಮೇಲೆ ಒಂದು

0: ಯುವಪನಾಯಕನ ಅರಮನೆಯ ಸಿಂಹಾಸನವನ್ನು ಕೂಡ ಅಲ್ಲಿ
1: ಅದು ಯಾಕೆ ಮಾಡಿದೆ ಅಂದ್ರೆ, ಅರಮನೆ ಇದೆಯಲ್ಲ ಶಿವಮೊಗ್ಗ ಅಲ್ಲಿ ಎಲ್ಲ ಇದೆ, ನಾನು ಅದನ್ನ ತಗೊಂಡ್ಬಂದು ನಮ್ಮಲ್ಲಿ ಒಂದ್ ಮಾಡಿದ್ದೆ, ಯಾಕಂದ್ರೆ ಅದು ಹೋದ್ರೂ ನಮ್ಮಲ್ಲಿ ಇರಲಿ ಅಂತ.
0: ಹೌದು, ಇಷ್ಟೆಲ್ಲರ ಮಧ್ಯದಲ್ಲಿ ಮಲೆನಾಡಿನ ಸೊಬಗನ್ನು ತಿಳಿಸುವಂತಹ, ಮಲೆನಾಡಿನಲ್ಲಿ ಉಪಯೋಗಿಸತಕ್ಕಂತಹ ಪ್ರತಿಯೊಂದು ಐಟಂಗಳನ್ನು ಕೂಡ ನಿಮ್ಮ ಸಂಗ್ರಹಾಲಯ
1: ಆದಷ್ಟು ಕಲೆಕ್ಟ್ ಮಾಡಿದ್ದೆ. ನಿಮ್ಮೆಲ್ಲ ಹಾರೈಕೆ, ದೇವರ ಆಶೀರ್ವಾದ, ಆಮೇಲೆ ಮುಂದಿನ ಪೀಳಿಗೆಯ ಯೋಗ.
0: ನಿಮ್ಮ ಒಂದು ನಾಣ್ಯ ಸಂಗ್ರಹಾಲಯಕ್ಕೆ ಬಂದ್ರೆ ತೂತು ಬಿಲ್ಲೆಯಿಂದ ಹಿಡಿದು ತಾಮ್ರ, ಅದೇ ರೀತಿಯಲ್ಲಿ ಬೆಳ್ಳಿ, ಚಿನ್ನ, ಅದಕ್ಕಿಂತ ವಿಶೇಷವಾಗಿ ಗಿಟಾರ್ ನಾಣ್ಯ ನೋಡಬಹುದು. ಬರುವಂತಹ ಪ್ರೇಕ್ಷಕರು ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು?
1: ಅಲ್ಲ, ಅವರು ವೆಹಿಕಲ್ಸ್ ಅಲ್ಲಿ ಇದ್ರೆ ಬರ್ಬೋದು. ಇಲ್ಲಿ ಬಸ್ಗಳಿದಾವೆ, ಶಿವಮೊಗ್ಗದಿಂದ ಯಜ್ಞಾಪುರ ರೋಡ್, ನಂತರ ಅದ್ ಲಕ್ಕಿನಕೊಪ್ಪ ವೃತ್ತ ಅಂತ ಹೇಳ್ತಾರೆ, ಸರ್ಕಲ್, ಲಕ್ಕಿನಕೊಪ್ಪ ಸರ್ಕಲ್ ಅಲ್ಲಿ ನಿಲ್ಲಿಸಿದ್ರೆ ಅಲ್ಲಿಂದ 100 yards ಅಷ್ಟೇ
0: ಲಕ್ಕಿನಕೊಪ್ಪ ಸರ್ಕಲ್ ಹತ್ರ ಇಳ್ಕೊಬೇಕು,
1: ಅಲ್ಲಿ ನಡ್ಕೊಂಡು ಬರ್ಬೋದು. ಕೊಪ್ಪ, ಶೃಂಗೇರಿ ಎಲ್ಲ ಬಸ್ಗಳು ಅಲ್ಲಿ ನಿಲ್ಲಿಸ್ತಾರೆ.
0: ಅಮೂಲ್ಯ ಶೋಧ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ,
1: ಇದೆ ಇದೆ, ಅಲ್ಲಿ ದೊಡ್ಡದೇ ಇದೆ, ಜೊತೆಗೆ ಇಂಡಿಕೇಟ್ ಮಾಡಿದ್ದೀನಿ ರಸ್ತೆಯನ್ನ.
0: ಸುಮಾರು ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ?
1: ಸುಮಾರು 1.5 acres ಇದೆ ನಮ್ದು.
0: 1.5 acres ಜಾಗದಲ್ಲಿ,
1: ಅದ್ರ ಪಕ್ಕದ ಅಡಿಕೆ ತೋಟ ಇದೆ.
0: ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದು, ನಾಣ್ಯ ಸಂಗ್ರಹಾಲಯವನ್ನು ನೋಡಬಹುದು. ಅಂದ್ರೆ ಇಷ್ಟೆಲ್ಲ ನಿಮ್ಮ ಜೀವಮಾನದ ಅವಧಿಯಲ್ಲಿ ನೀವು ದುಡಿದ ಹಣವನ್ನ ಈ ಒಂದು ಹಣದ ಸಂಗ್ರಹಾಲಯಕ್ಕೆ ಇಟ್ಟಿದ್ದೀರಿ ಕಂಡಬ್ರ ಅವರೇ.
1: ಸಾಲಗಾರ ಈಗ.
0: ಹೌದು, ಯಾಕೆಂತಂದ್ರೆ ಇದರ ಮೌಲ್ಯವನ್ನ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆಗ ದಂಬಡಿ ಕಾಸು ಇರಬಹುದು, ಆದ್ರೆ ಈಗ ಆ ದಂಬಡಿ ಕಾಸಿಗೆನೆ ಲಕ್ಷಾಂತರ ರೂಪಾಯಿನ ಕೊಡುವಂತಹ
1: ಸಿಗೋದಿಲ್ಲ. ಸಿಗೋದಿಲ್ಲ ಹುಡುಗ, ಅದೇನು ಯೋಗ ಸರ್ ಇವೆಲ್ಲ.
0: ಪ್ರೇಕ್ಷಣೀಯ ಸ್ಥಳವೂ ಹೌದು, ಜ್ಞಾನದ ದೇಗುಲನು ಹೌದು,
1: ಆಮೇಲೆ ಜೊತೆಗೆ ನೆನಪು.
0: ಹೌದು,
1: ನಾನು ಅದಕ್ಕೆ ನೆನಪು ಅಂತ ಇಷ್ಟಿದ್ದೀನಿ.
0: ಗತ ಕಾಲದ ನೆನಪನ್ನು ಮಾಡ್ಕೊಳ್ಳೋದಕ್ಕೆ ಒಂದು, ಆದ್ರೆ ನಿಮ್ಮ ನೆನಪು ಬೇರೆ. ಪತ್ನಿಯ ನೆನಪಿಗೋಸ್ಕರವಾಗಿ ತಾವು ಇದನ್ನ ಮಾಡಿದಿರಿ ಅಂತ ಎಲ್ಲ ಕೇಳಿದ ನೆನಪು ನನಗೂ ಇದೆ. ಇತಿಹಾಸದ ಪ್ರಾಧ್ಯಾಪಕರಾಗಿರುವುದರೊಟ್ಟಿಗೆ ಇತಿಹಾಸವನ್ನ ಕಟ್ಟು ಕೊಟ್ಟಿದ್ದೀರಿ ಕಂಡಬ್ರ ಅವರೇ. ಇತಿಹಾಸದ ಕಟ್ಟುವಿಕೆ ಇಷ್ಟಕ್ಕೆ ನಿಲ್ಲಬಾರದು, ಕಟ್ಟಿದಂತಹ ಇತಿಹಾಸವನ್ನ
1: ಉಳಿಸಬೇಕು.
0: ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅದನ್ನ ಕಟ್ಟಿಕೊಳ್ಳಬೇಕು, ಯಾಕೆಂತಂದ್ರೆ ಇತಿಹಾಸವನ್ನ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಕಟ್ಟಿದ ಇತಿಹಾಸವನ್ನ ನೋಡುವುದು, ಅನುಭವಿಸುವುದು, ಉಳಿಸೋದು, ಬೆಳೆಸೋದು, ಇವೆಲ್ಲವೂ ಕೂಡ ನಮ್ಮ ಕರ್ತವ್ಯ ಆಗಬೇಕು. ಅದಕ್ಕೇನೆ ಶಿವಮೊಗ್ಗದಿಂದ ಕೇವಲ 15 kilometers ದೂರದಲ್ಲಿರತಕ್ಕಂತಹ ನಿಮ್ಮ ಅಮೂಲ್ಯ ಶೋಧ ವಸ್ತು ಸಂಗ್ರಹಾಲಯಕ್ಕೆ, ಇದು NR Pura ರೋಡ್ನಲ್ಲಿದೆ, ಪ್ರತಿಯೊಬ್ಬರು ವಿಸಿಟ್ ಮಾಡಲಿ, ಜ್ಞಾನವನ್ನ ಬೆಳೆಸ್ಕೊಳ್ಳಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ.
2: ಬದುಕು ಚಟಕ ಬಂಡಿ ವಿಧಿಯದರ ಸಾಹೇಬಾ. ಬದುಕು ಚಟಕ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 kHz ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 rupees ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 rupees ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 rupees ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 rupees ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: SSLC ಮುಗಿಸಿ PUCUT IIT ಹಾಗೂ NEET ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ 100,000+ IITN ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಉರಿಮೂತ್ರದ ಸಮಸ್ಯೆ ಹಾಗೂ ಪರಿಹಾರ ಈ ಕುರಿತು ಶಿವಮೊಗ್ಗದ ಡಾ ತ್ರಿವೇಣಿ ವಿ ಕಲಕಾರೆ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಜಾಹೀರಾತುಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ದವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ

0: ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ ಎರಡನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ.

0: ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ದ 11-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇ ಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಇರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಬದುಕಿನಲ್ಲಿ ಬಯಸದೆ ಬಂದಂತಹ ಪ್ರೀತಿ ತರುವಂತಹ ಅಪಾರ ಹರ್ಷ ಶುಭ ಯೋಗದ ಒಂದು ಸುಂದರ ಅರ್ಥವನ್ನು ನೀಡುವಂತಹ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಯಾರಿವನು ಚಿತ್ರದಿಂದ ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನವನ್ನು ನೀಡಿದ್ದಾರೆ. ಜಿ ಉದಯ ಶಂಕರ್ ಅವರ ಸಾಹಿತ್ಯವನ್ನು ನೀಡಿರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

0: ಹಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂದ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತೀನಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ
4: ವಾಹ್!
5: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
7: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಚಿತ್ರಕಿತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಕೇಳುಗರೇ, ತಂಗಾಳಿಯ ಮೈ ಸೋಕಿದಾಗ ಕಾಡುವಂತಹ ಸಂಗಾತಿಯ ನೆನಪು ಮತ್ತು ಒಂಟಿತನದ ನೋವು.

ಒಂದಾದ ಎರಡು ಮನಸ್ಸುಗಳ ಮಧುರ ಮುನಿಸು, ಕಣ್ತುಂಬ ತುಂಬಿರೋ ಪ್ರೀತಿಯ ಕನಸು, ಈ ಒಂದು ಚಿತ್ರದ ಗೀತೆಯಾಗಿದೆ. ನಾನಿನ್ನ ಬಿಡಲಾರೆ ಚಿತ್ರದ ಹಾಡು.

ಚಿತ್ರಗೀತೆಗಳು ಇದುವರೆಗೆ ಮೂಡಿ ಬಂದಿತ್ತು. ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬೇಕು ಅಂತ ಅನಿಸಿದ್ರೆ ಮಿಸ್ ಮಾಡದೆ ಕೇಳಿ ಈ ಬೆಳಿಗ್ಗೆ 9:05ಕ್ಕೆ ಪ್ರಸಾರವಾಗುವಂತಹ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನ. ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ಬೆಂಗಳೂರು ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತನ ಕೇಳೋಣ.

0: time to stop slipping on oil, the paper says, how renewable energy can make India resilient to oil price shocks. The Indian Express states, live-in rules, polygamy ban as Assam introduces uniform civil code bill. With Trump administration's new policy, 7 lakh green card seekers left U.S. in state of anxiety, writes Economic Times. City swelters, warmest May night in 14 years, says the Times of India. And finally, the Tribune cites Chhattisgarh government turns former Naxal-hit areas into tourist hubs, with tribal culture helping the communities develop a sense of ownership while generating income. And with that, it's back to you, Anuja.
1: Thank you, Nina. And now, before we end the bulletin, the headlines once again. Quad Foreign Ministers meeting to be held in New Delhi today. President Draupadi Murmu to embark on a three-day visit to Sikkim beginning today. More than 300 tourists stranded in Gulmarg Gondola in Jammu and Kashmir rescued after technical snag halted its operations. DGCA issues directives for airlines after Ebola outbreak declared health emergency by WHO. CNG price hiked by 2 rupees per kg in Delhi. India thrashed Maldives 11-0 in their opening Group B match of SAF Women's Football Championship. And in IPL cricket, defending champions Royal Challengers Bengaluru to take on Gujarat Titans this evening. And with that, we end the morning news. Have a nice day.
2: Akashvani Bhadravati Shivamukha. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಉರಿಮೂತ್ರದ ಸಮಸ್ಯೆ ಹಾಗೂ ಪರಿಹಾರದ ಕುರಿತು ಡಾಕ್ಟರ್ ತ್ರಿವೇಣಿ ವಿ ಕಲಗಾರೆ ಅವರೊಂದಿಗೆ ಸಂದರ್ಶನ.
3: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಉರಿಮೂತ್ರದ ಸಮಸ್ಯೆಯ ಬಗ್ಗೆ ತಿಳಿಯೋಣ. ಈ ಕುರಿತು ನಮಗೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ತ್ರಿವೇಣಿ ವಿ ಕಲಗಾರೆ. ಇವರು ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ ಆಯುರ್ವೇದ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ನಮಸ್ಕಾರ
3: ಡಾಕ್ಟರ್. ನಾವು ಇವತ್ತು ಉರಿಮೂತ್ರದ ಸಮಸ್ಯೆ ಕುರಿತು ಮಾತಾಡ್ತಾ ಇದ್ದೇವೆ. ಏನು ಇದು ವೈದ್ಯಕೀಯವಾಗಿ ಉರಿಮೂತ್ರದ ಸಮಸ್ಯೆ ಅಂದ್ರೇನು?
4: ಉರಿಮೂತ್ರ ಸಾಮಾನ್ಯವಾಗಿ ಅದರಲ್ಲೂ ಮಹಿಳೆಯರು ಪದೇ ಪದೇ ಬಳಲುವಂತಹ ಸಮಸ್ಯೆ. ಅದರಲ್ಲಿಯೂ ಈಗಿನ ಉಷ್ಣ ಕಾಲದಲ್ಲಿ ಬೇಸಿಗೆ ಬಂತು ಅಂದ್ರೆ ಉರಿಮೂತ್ರ ಅಂತ ಹೇಳ್ಕೊಂಡು ಬರುವಂತಹ ಒಂದು ರೋಗಿಗಳು ಸಾಮಾನ್ಯ. ಹಾಗಾಗಿ ಈ ಉರಿಮೂತ್ರ ಏನಿದೆಯಲ್ಲ, ಇದು ಮಹಿಳೆಯರನ್ನ ಹೆಚ್ಚಾಗಿ ಬಾಧಿಸುವಂತಹ ಸಮಸ್ಯೆ. ಬಾಲ್ಯದಿಂದ ವಯಸ್ಸಾಗುವವರೆಗೂ ಹೆಣ್ಮಕ್ಳಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಪದೇ ಪದೇ ಉರಿಮೂತ್ರ ಕಾಡಿಸ್ತಾನೆ ಇರುತ್ತೆ. ಆದ್ರೆ ಪುರುಷರಿಗೆ ಹೋಲಿಸಿದಾಗ ಮಹಿಳೆಯರಲ್ಲಿಯೇ ಈ ಸಮಸ್ಯೆ ಹೆಚ್ಚು, ಪುರುಷರಲ್ಲಿ ಕಡಿಮೆ. ಪುರುಷರಲ್ಲಿ ವಯಸ್ಸಾದ್ಮೇಲೆ ಕಾಣಿಸುವಂತಹ ಸಂದರ್ಭ ಜಾಸ್ತಿ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ 100%-70% ಮಹಿಳೆಯರು ತಮ್ಮ ಜೀವನಾವಧಿಯಲ್ಲಿ ಒಂದಿಲ್ಲೊಂದು ಬಾರಿಯಾದರೂ ಕನಿಷ್ಠ ಉರಿಮೂತ್ರದ ಸಮಸ್ಯೆಯಿಂದ ಬಳಲ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಯಾಕೆಂದ್ರೆ ಅದು ಅಷ್ಟು ಕಿರಿಕಿರಿ, ತೊಂದರೆ, ಹೇಳ್ಕೊಳ್ಳಿಕ್ಕಾಗಲ್ಲ, ಗುಪ್ತಾಂಗದಲ್ಲಿ ಆಗುವಂತಹ ತೋರಿಸ್ಲಿಕ್ಕಾಗಲ್ಲ, ತಡ್ಕೊಳ್ಳಿಕ್ಕಾಗಲ್ಲ, ಎರಡೂ ತರದ ಸಮಸ್ಯೆಯನ್ನ ತಂದೊಡ್ಡತ್ತೆ.
3: ಹೌದು ಹೌದು, ನೀವು ಹೇಳೋದು ಖಂಡಿತ ನಿಜ ಮೇಡಮ್. ಹಾಗೇನೆ ಈಗ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಈ ಉರಿಮೂತ್ರ ಸಮಸ್ಯೆ ಅನ್ನೋದಾದ್ರೆ?
4: ಬೇಸಿಗೆ ಕಾಲದಲ್ಲಿ ಉರಿಮೂತ್ರ ಸಮಸ್ಯೆ ಜಾಸ್ತಿ ಅಂತ, ಯಾಕೆಂದ್ರೆ ಹೆಚ್ಚು ಬಿಸಿಲಿನ ವಾತಾವರಣ ಇರುತ್ತೆ. ಆಗ ನಾವು ನೀರು ಕುಡಿಯೋದನ್ನ ಕಡಿಮೆ ಮಾಡಿದ್ರೆ, ಅಥವಾ ಬಿಸಿಲಿನಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವಂತದ್ದು, ಹೊರಗಡೆ ಓಡಾಡ್ತಾ ಇರೋದು, ಬೆಳಿಗ್ಗೆಯಿಂದ ಸಂಜೆಯವರೆಗೆ ಹೊರಗಡೆಯ ಪ್ರದೇಶದಲ್ಲಿ ಓಡಾಡ್ತಾ ಇದ್ದು, ನಮ್ಮ ದೇಹಕ್ಕೆ ಸಾಕಾಗುವಷ್ಟು ನೀರನ್ನ ಸೇವಿಸದೇ ಇದ್ದಾಗ, ಬಿಸಿಲಿನ ತಾಪದಿಂದ ಅಂದ್ರೆ ಒಟ್ಟಾರೆಯಾಗಿ ನಿರ್ಜಲೀಕರಣ ಅಂತ ಹೇಳ್ತೀವಿ, ದೇಹದಲ್ಲಿ ನೀರಿನಂಶ ಕಡಿಮೆಯಾದಾಗ ಉರಿಮೂತ್ರ ಕಾಣಿಸ್ಕೊಳ್ಳುತ್ತೆ. ವಾತಾವರಣದ ಬಿಸಿಲು ಹೆಚ್ಚಾಗಿರ್ಬೋದು, ಅಥವಾ ನಾವು ಕುಡಿದಿರೋ ನೀರು ಕಡಿಮೆ ಆಗಿರ್ಬೋದು. ಅದರ ಜೊತೆ ಜೊತೆಗೆ ಆಹಾರದಲ್ಲಿ, ಈಗ ಕೆಲವರು ಯಾವಾಗಲೂ ಖಾರ, ಮೆಣಸು, ಒಣ ಆಹಾರಗಳು, ಚಟ್ನಿ ಪುಡಿ, ಆ ತರದ್ದೇ ಆಹಾರವನ್ನ ತಿಂತಾ ಇದ್ದಿರ್ತಾರೆ. ಅವರಿಗೆ ನೀರು ಕುಡಿಯುವಂತಹ ಒಂದು ಸಂದರ್ಭಗಳೇ ಕಡಿಮೆ. ಮಳೆ ಚಳಿಗಾಲದಲ್ಲಿ ಹೇಗೋ ನಡೆದೋಗುತ್ತೆ, ಆದ್ರೆ ಬೇಸಿಗೆಗಾಲ ಬರ್ತಾ ಇದ್ದ ಹಾಗೆ ಈ ಜಂಕ್ ಫುಡ್ಗಳು, ಖಾರ ಮಸಾಲೆ ಆಹಾರಗಳು, ಹುಳಿ ಉಪ್ಪು ಜಾಸ್ತಿ ಇರುವಂತಹ ಆಹಾರಗಳು ಕೂಡ ಉರಿಮೂತ್ರಕ್ಕೆ ಒಂದು ಕಾರಣ ಆಗ್ತವೆ. ಹಾಗೇನೆ ಮೂತ್ರಕೋಶದಲ್ಲಿ ಅಥವಾ ಮೂತ್ರ ಪಿಂಡದಲ್ಲಿ ಕಲ್ಲಾದಾಗ, ಆ ಕಲ್ಲಿನ ಲಕ್ಷಣವಾಗಿಯೂ ಕೂಡ ನಿಮ್ಗೆ ಈ ಉರಿಮೂತ್ರದ ಲಕ್ಷಣಗಳು ಕಾಣಿಸ್ಕೊಳತ್ತೆ. ಇನ್ನು ಡಯಾಬಿಟಿಸ್ ಇರುವಂತಹ ರೋಗಿಗಳಲ್ಲಿ ಪ್ರಮೇಹ ಅನುಷಂಗಿಣಾಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಮೇಹ ವ್ಯಾಧಿ ಇದ್ದವನಿಗೆ ಬೇರೆ ಬೇರೆ ಕಾಯಿಲೆಗಳು ಬೇಗ ಬೇಗ ಅಂಟುಕೊಳ್ತವೆ. ಹಾಗೆಯೇ ಈ ಮೂತ್ರದ ಸಂಬಂಧಿ ಕಾಯಿಲೆಯೂ ಕೂಡ ಪ್ರಮೇಹದ ರೋಗಿಗಳಲ್ಲಿ, ಡಯಾಬಿಟಿಸ್ ಪೇಷಂಟ್ಗಳಲ್ಲಿ ಜಾಸ್ತಿ. ಹಾಗಾಗಿ ಮೂತ್ರದ ಇನ್ಫೆಕ್ಷನ್ ಅವರಲ್ಲಿ ಪದೇ ಪದೇ ಕಾಣಿಸ್ಕೊಳ್ಬಹುದು. ಇನ್ನು ವಯಸ್ಸಾದಂತಹ ಗಂಡಸರಲ್ಲಿ ಅವರಿಗೆ ಪ್ರೋಸ್ಟ್ರೇಟ್ ಸಮಸ್ಯೆಯಿಂದ ಉರಿಮೂತ್ರದ ಸಮಸ್ಯೆ ಬರುತ್ತೆ. ಆಮೇಲೆ ಮದುವೆಯಾದ ಮಹಿಳೆಯರಲ್ಲಿ ಮೊದಲನೇ ಬಾರಿ ಲೈಂಗಿಕ ಸಂಪರ್ಕ ನಡೆಸಿದಾಗ ಆ ಮೊದಲಿನ ಸಂದರ್ಭಗಳಲ್ಲಿ ಅವರಿಗೆ ಏನಾಗುತ್ತೆ, ಪದೇ ಪದೇ ಮೂತ್ರದ ಉರಿಯಾಗಿರ್ಬೋದು ಅಥವಾ ಕೆಳ ಹೊಟ್ಟೆಯ ನೋವು. ಯಾಕೆಂದ್ರೆ ಮೂತ್ರದ್ವಾರ, ಗುದದ್ವಾರ, ಯೋನಿದ್ವಾರಗಳು ಮಹಿಳೆಯರಲ್ಲಿ ಪಕ್ಕ ಪಕ್ಕದಲ್ಲಿಯೇ ಇರ್ತವೆ. ಹಾಗಾಗಿ ಅವಕ್ಕೆ ಸುರಕ್ಷತೆಯ ಅರಿವಿಲ್ಲದ ಕಾರಣದಿಂದಾಗಿ ಹನಿಮೂನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಮದುವೆಯಾದ ಮಹಿಳೆಯರಲ್ಲಿ ಕಾಣಿಸ್ಕೊಳತ್ತೆ. ಹೊಸ ಮನೆಗೆ ಮದುವೆಯಾಗಿ ಹೋಗಿರ್ತಾರೆ, ಬೇರೆ ಮನೆಯಲ್ಲಿದ್ದಿರ್ತಾರೆ, ಹೇಳ್ಕೊಳ್ಳಕ್ ಸಂಕೋಚ, ಕಾಯಿಲೆ ಬೇರೆ, ಉರಿ ಮೂತ್ರದ್ದು ಅದನ್ನು ಬಾಯ್ಬಿಟ್ಟು ಹೇಳೋ ಹಾಗಿಲ್ಲ. ಏನ್ ಅಂದ್ಕೋತಾರೋ, ನನಗ್ ಬರೀ ಇದೇ ಕಾಯಿಲೆ ಅಂದ್ಕೋತಾರೋ, ಮೊದ್ಲಿಂದ ಇದೆ ಅಂತ ಅಂದ್ಕೋತಾರೋ ಅನ್ನೋ ಸಂಕೋಚ ಅವರಿಗೆ. ಅದೇ ತಡ್ಕೊಳಕ್ ಆಗಲ್ಲ ಉರಿ ಮೂತ್ರ ಇದ್ದ ಹಾಗೆ ಅಂತ ಅಂದ್ರೆ, ಉರಿ ಮೂತ್ರ ಅಂದ್ರೆ ಅಷ್ಟು ಕಿರಿಕಿರಿ ಕೊಡುವಂತಹ ವ್ಯಾಧಿ ಅದು. ಆಮೇಲೆ ಬಹಳಷ್ಟು ಮಹಿಳೆಯರಿಗೆ ಮೂತ್ರ ತಡೆಯುವಂತ ಅಭ್ಯಾಸ ಇರುತ್ತೆ. ಅವರು ಬೆಳಿಗ್ಗೆ ಡ್ಯೂಟಿಗೆ ಹೋಗುವಾಗ ಮೂತ್ರ ಮಾಡ್ಕೊಂಡು ಹೋದ್ರೆ ವಾಪಸ್ ಮನೆಗೆ ಬಂದೆ ಟಾಯ್ಲೆಟ್ ಬಳಸೋದು, ಮೇಡಮ್ ನಾ ಹೊರಗಡೆ ಎಲ್ಲೂ ಟಾಯ್ಲೆಟ್ ಬಳಸಲ್ಲಪ್ಪ, ಆದ್ರೂ ಯಾಕೆ ನನಗೆ ಉರಿ ಮೂತ್ರ ಶುರುವಾಗಿದೆಯೋ ಅಂತಾರೆ. ಆದ್ರೆ ಅವ್ರು ಹಂಗ್ ಮಾಡೋ ಕಾರಣಕ್ಕೇನೆ ಅವ್ರಿಗೆ ಉರಿ ಮೂತ್ರ ಶುರುವಾಗಿರುತ್ತೆ. ಆಮೇಲೆ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಪರೇಷನ್ ಸರ್ಜರಿ ಆದಾಗ ಕ್ಯಾಥೆಟ್ರೈಜೇಷನ್ ಅಂತ ಅಂದ್ರೆ ಮೂತ್ರ ನಾಳಕ್ಕಾಗಿ ಮೂತ್ರ ಪಾಸ್ ಆಗೋ ಸಲುವಾಗಿ ಅವಕ್ಕೆ ಪೈಪ್ ಹಾಕಿರ್ತಾರೆ. ಹಾಕಿರುವ ಕಾರಣದಿಂದನೇ ಕೆಲವೊಮ್ಮೆ ಸೋಂಕು ಹೆಚ್ಚಾಗುವಂತಹ ಸಂದರ್ಭ ಇರುತ್ತೆ. ಈ ಎಲ್ಲ ಕಾರಣದಿಂದ ಉರಿಮೂತ್ರದ ಲಕ್ಷಣಗಳು ರೋಗಿಗಳಲ್ಲಿ ಸಾಮಾನ್ಯ ಜನರಲ್ಲೂ ಕಾಣಿಸ್ಕೊಳ್ತಾ ಇರ್ತವೆ.
3: ಹಾಗಾದ್ರೆ ಯಾವ ಲಕ್ಷಣಗಳು ಕಂಡು ಬಂದಾಗ ಅವರು ವೈದ್ಯರನ್ನ ಕಾಣಬೇಕು ಅಥವಾ ಮನೆಯಲ್ಲೇ ಏನಾದರೂ ಸರಿ ಮಾಡ್ಕೋಬಹುದಾ? ಯಾವ ಹಂತದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀರಿ?
4: ಉರಿಮೂತ್ರಕ್ಕೆ ಸಣ್ಣ ಕಾರಣದಿಂದ ಹಿಡಿದು ಬಹಳ ದೊಡ್ಡ ಕಾರಣದವರೆಗೂ ಇದೆ, ಅದರನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೇವಲ ನೀವು ನೀರ್ ಕುಡಿದಿದ್ದು ಕಡಿಮೆ ಆಗಿ ನಿಮಗೆ ಉರಿ ಮೂತ್ರ ಬಂತು ಅಂತಾದ್ರೆ, ನೀವು ಚೆನ್ನಾಗಿ ನೀರ್ ಕುಡಿದು ಬಿಟ್ರೆ ಸಾಕಾಗ್ಬಿಡತ್ತೆ. ಪದೇ ಪದೇ ಮೂತ್ರಕ್ಕೆ ಹೋಗೋದು ಅಂದ್ರೆ ಬರೀ 5 ml 10 ml ನಷ್ಟಿರುತ್ತೆ, ಅಷ್ಟೇ ಮೂತ್ರ ಇರುತ್ತೆ, ಆದ್ರೆ ನಿಮಗೆ ಮೂತ್ರಕ್ಕೆ ಹೋಗಕ್ ಅರ್ಜೆಂಟ್ ಆಗ್ತಾ ಇರುತ್ತೆ. ಪದೇ ಪದೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೂತ್ರಕ್ಕೆ ಹೋಗುವಂತಹದ್ದು, ಮೂತ್ರ ಹೋಗುವ ಭಾಗದಲ್ಲಿ ಉರಿ, ಕಡತ, ನೋವಾಗುವಂತಹದ್ದು, ಮತ್ತೆ ಕೆಳ ಹೊಟ್ಟೆಯ ಭಾಗದಲ್ಲಿ ನೋವಾಗುವಂತಹದ್ದು, ಇಂತಹ ಲಕ್ಷಣಗಳಿದ್ರೆ ಸಾಮಾನ್ಯವಾಗಿ ನಾವು ಉರಿ ಮೂತ್ರ ಅಂತ ಅಂದುಕೊಳ್ತೀವಿ. ಇಷ್ಟೇ ಲಕ್ಷಣಗಳು ನಿಮಗ್ ಕಾಣಿಸ್ಕೊಂಡ್ರೆ ನೀವೇ ಏನಾದ್ರೂ ಮನೆಯಲ್ಲಿ ಔಷಧ ಮಾಡಿದ್ರೆ ಸಾಕಾಗತ್ತೆ. ಚೆನ್ನಾಗಿ ನೀರ್ ಕುಡಿಯುವಂತಹದ್ದು, ದ್ರವಾಹಾರವನ್ನ ಸೇವಿಸುವಂತಹದ್ದು, ಎಳ್ನೀರು, ಬಾರ್ಲಕ್ಕಿ ಗಂಜಿ, ಆತರ ನಿಮ್ಗೆ ತಿಳಿದಂತಹ ಔಷಧ ಮಾಡಿದ್ರೆ ಸಾಕಾಗುವಂತಹದ್ದಿರುತ್ತೆ. ಆದ್ರೆ ಕೆಲವೊಮ್ಮೆ ಏನಾಗ್ಬಿಡತ್ತೆ, ಮೂತ್ರ ಪಿಂಡದಲ್ಲಿ ಕಲ್ಲಿರಬಹುದು ಅಥವಾ ಡಯಾಬಿಟಿಸ್ ಕೆಲವೊಮ್ಮೆ ಮೂತ್ರದ ಇನ್ಫೆಕ್ಷನ್ ಪದೇ ಪದೇ ಆಗ್ತಾ ಇರುವಾಗ ಯಾಕಾಯ್ತು ಅಂತ ಚೆಕ್ ಮಾಡಕ್ ಹೋದಾಗ್ಲೇ ಪ್ರಮೇಹ ಕಾಣಿಸ್ಕೊಂಡಿರುವಂತಹ ಸಂದರ್ಭಗಳು ಸುಮಾರಷ್ಟಿದೆ ನಮ್ಮಲ್ಲಿ ಪೇಷಂಟ್ಗಳಲ್ಲಿ. ಪದೇ ಪದೇ ಮೂತ್ರ ಉರಿ ಆಗ್ತಾ ಇದೆ, ಯಾಕೆ ಅಂದ್ರೆ ಇದೆಲ್ಲ ವಯಸ್ಸಿನ ಕಾರಣದಲ್ಲೂ ನೋಡಬಹುದು. ಸಾಮಾನ್ಯ 35-40 ವರ್ಷದ ಮೇಲ್ಪಟ್ಟವರು ಪದೇ ಪದೇ ಉರಿ ಮೂತ್ರ ಅಂದ್ರೆ ಆಗ ನಾವು ಪ್ರಮೇಹ ಇರಬಹುದಾ ಅಂತ ಯೋಚನೆ ಮಾಡ್ತೇವೆ. ಅದೇ ಚಿಕ್ಕ ಮಕ್ಕಳಲ್ಲಾದ್ರೆ ಆಟ ಆಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ನೀರ್ ಕುಡಿಯೋದು ಕಡಿಮೆ, ಅವರಿಗೆ ದ್ರವಾಹಾರದ ಒಂದು ಅರಿವು ಇರೋದಿಲ್ಲ, ಏನೋ ಚೆನ್ನಾಗಿರೋದು ಸಿಕ್ತಾ ಕುಡಿದು ಬಿಡ್ತಾರೆ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅನ್ನ ಕುಡಿತಾರೆ, ಬೇರೆ ಬೇರೆ ದ್ರವಾಹಾರಗಳನ್ನ. ಸಹಜವಾದ ನೀರನ್ನ ಕುಡಿಯೋ ಪ್ರಮಾಣ ಕಡಿಮೆ ಆದಾಗ್ಲೂ ಕೂಡ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಉರಿ ಮೂತ್ರದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಈ ರೀತಿ ಪದೇ ಪದೇ ಉರಿ ಮೂತ್ರ ಆ ಭಾಗದಲ್ಲಿ ನೋವು ಅಥವಾ ಉರಿ, ಕಡತ ಮತ್ತು ಕೆಳ ಹೊಟ್ಟೆಯ ನೋವಿದ್ರೆ ಅವರು ಒಂದೆರಡು ದಿನಗಳ ಕಾಲ ಮನೆಯಲ್ಲಿ ಚೆನ್ನಾಗಿ ನೀರ್ ತಕೊಂಡು ಕಡಿಮೆ ಆಗತ್ತಾ ಅಂತ ನೋಡಬಹುದು. ಅದೇ ಮೂತ್ರದ ಕಲ್ಲಿದ್ರೆ, ಪ್ರಮೇಹದಿಂದಾಗಿ ಬಂದಿದ್ರೆ, ಅಥವಾ ಈ ಮೂತ್ರಕೋಶದ ಸೋಂಕೇನಿದೆಯಲ್ಲ ಅದು ದೇಹಕ್ಕೆ ಅಂದ್ರೆ ಮತ್ತೆ ಮೇಲ್ಭಾಗಕ್ಕೆ ಹೋದಾಗ ಮೂತ್ರದ್ವಾರದಿಂದ ಮೂತ್ರಕೋಶ ಮೂತ್ರಪಿಂಡಗಳಿಗೆ ಹೋಗುವಾಗ ಏನಾಗತ್ತೆ, ಜ್ವರ ಬರುತ್ತೆ, ನಡಕಯುಕ್ತ ಜ್ವರ, ಚಳಿ ನಡಕ ಬರುತ್ತೆ, ಕೆಲವೊಮ್ಮೆ ವಾಂತಿ ಬರೋ ತರ ಆಗತ್ತೆ, ವಾಂತಿ ಆಗತ್ತೆ. ಅದರ ಜೊತೆ ಜೊತೆಗೆ ಈ ಪದೇ ಪದೇ ಮೂತ್ರಕ್ಕೆ ಹೋಗೋದು, ಸ್ವಲ್ಪ ಸ್ವಲ್ಪ ಮೂತ್ರ ಮಾಡೋದು, ಆ ಜಾಗದಲ್ಲಿ ಉರಿ, ಕಡತ, ನೋವು ಮತ್ತೆ ತಡ್ಕೊಳ್ಳಿಕ್ಕಾಗದಂತಹ ವೇದನೆ ಇರುತ್ತೆ, ಅಂತಹ ಸಂದರ್ಭಗಳಲ್ಲಿ ಅವರು ಉದಾಸೀನ ಮಾಡದೇನೆ ತಕ್ಷಣ ವೈದ್ಯರನ್ನ ಕಾಣಬೇಕಾಗತ್ತೆ.
3: ಹಾಗೇನೆ ಈಗ ಕೆಲವರು ನಮ್ಮ ದೇಹನ ಪ್ರಕೃತಿನೇ ಒಂದು ಉಷ್ಣ ಪ್ರಕೃತಿ, ಬಹಳ ಹೀಟ್ ನನಗೆ ಅಂತಾರೆ, ಇಂಥವ್ರು ಏನ್ ಮಾಡ್ಬೇಕು ಡಾಕ್ಟರ್? ಇಂಥ ಪ್ರಕೃತಿಯವರಿಗೆ ಈಗ ಆಯುರ್ವೇದದಲ್ಲಿ ಹೇಳ್ತಾರೆ ವಾತ ಪಿತ್ತ ಕಫ ಪ್ರಕೃತಿ ದೇಹಗಳು ಅಂತ, ಯಾವ ಪ್ರಕೃತಿ ಇರೋಂತವ್ರಿಗೆ ಹೆಚ್ಚಾಗಿ ಈ ಉರಿಮೂತ್ರ ಸಮಸ್ಯೆ ಕಾಡುತ್ತೆ, ಅವ್ರು ಹೇಗೆ ಇದರಿಂದ ಹೊರಬರಬಹುದು, ಈ ಸಮಸ್ಯೆ ಆಗದೆ ಇದ್ದಂಗೆ ಹೇಗ್ ನೋಡ್ಕೋಬಹುದು ಅಂತ ಹೇಳ್ತೀರಿ?
4: ಹೌದು ಸಾಮಾನ್ಯವಾಗಿ ಪಿತ್ತ ಪ್ರಕೃತಿಯವರಿಗೆ ಉರಿಮೂತ್ರದ ಸಮಸ್ಯೆ ಹೆಚ್ಚು. ಪಿತ್ತ ಅಂದ್ರೆ ಉಷ್ಣತೆ ಜಾಸ್ತಿ ಇರುವಂತಹದ್ದು ಅಂತ. ಈಗ ದೇಹದಲ್ಲಿ ನಾವು ಉಷ್ಣ ಪ್ರಕೃತಿಯವರು ಶೀತ ಪ್ರಕೃತಿಯವರು ಅಂತ ಹೇಳ್ತೀವಿ, ಹೇಗೆ ಚಳಿಗಾಲ ಬೇಸಿಗೆಗಾಲ ಇರುತ್ತೋ ಹಾಗೇನೆ ಈ ಪಿತ್ತ ಪ್ರಕೃತಿಯವರಿಗೆ ಏನಾಗುತ್ತೆ, ಉಷ್ಣಾಂಶ ದೇಹದಲ್ಲಿ ಜಾಸ್ತಿ ಇರೋ ಕಾರಣಕ್ಕಾಗಿ ಅವರಿಗೆ ಏನಾಗುತ್ತೆ, ನೀರಿನಂಶ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಎಲ್ಲೋ ಒಂದ್ ಸ್ವಲ್ಪ ಹೆಚ್ಚಿಗೆ ಶ್ರಮ ಮಾಡಿದ್ರು ಅಥವಾ ಈ ತರ ಬೆಳಿಗ್ಗೆ ಹೋದಾಗಿನಿಂದ ಸಂಜೆವರೆಗೂ ಟಾಯ್ಲೆಟ್ ಬಳಸದೇ ಇದ್ರೆ, ಬೇರೆ ಬೇರೆ ಕಾರಣಗಳಿಗೆ ಅಥವಾ ಪದೇ ಪದೇ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೂ ಕೂಡ ನೀರು ಕುಡಿಯಲ್ಲ. ಇಲ್ಲೊಂದು ಗಹನವಾದ ವಿಚಾರನೂ ಇದೆ ಸಾಮಾಜಿಕ ಪರಿಸರದಲ್ಲಿಯೂ. ಅದು ಏನಂದ್ರೆ, ಮಹಿಳೆಯರಿಗೆ ಸಾಮಾನ್ಯ ನೀವು ಎಲ್ಲೇ ಹೋಗಿ ಎಷ್ಟೆಷ್ಟೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿರ್ತಾರೆ, ಶಾಲೆ ಆಸ್ಪತ್ರೆ ಬಸ್ ಸ್ಟ್ಯಾಂಡ್ಗಳು, ಎಲ್ಲೇ ಹೋದ್ರು ಮಹಿಳಾ ಶೌಚಾಲಯದಲ್ಲಿ ಸ್ವಚ್ಛತೆ ಇರಲ್ಲ. ಈಗ ವೈದ್ಯರಾಗಿ ಕೂಡ ನಮಗೆ ಅನಿವಾರ್ಯ ಸಂದರ್ಭಗಳಲ್ಲಿ ಅಂತಲ್ಲಿ ಮೂತ್ರಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ನಮಗೆ ರೇಜಿಗೆ ಅನ್ಸೋವಷ್ಟು ಹೇಸಿಗೆ ಅನ್ಸೋವಷ್ಟು ವಾತಾವರಣ ಇರುತ್ತೆ. ಅದರ ಸ್ವಚ್ಛತೆಯ ಕಡೆಗೆ ನಮ್ಮ ಸಮಾಜದಲ್ಲಿ ಉದಾಸೀನ ಭಾವ ಬಹಳಷ್ಟಿದೆ. ಈ ಕಾರಣಕ್ಕಾಗಿ ಮಹಿಳೆಯರು ಹೊರಗಡೆ ಹೋಗುವಾಗ ಮೂತ್ರಕ್ಕೆ ಹೋಗೋದನ್ನ ಇಷ್ಟಪಡಲ್ಲ. ಮೂತ್ರಕ್ಕೆ ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನೀರನ್ನು ಕುಡಿಬಾರ್ದು, ಒಂದೋ ತಡೆ ಹಿಡಿಬೇಕು, ಇಲ್ವೋ ನೀರನ್ನು ಕುಡಿಬಾರ್ದು. ಆಗ ಏನ್ ಮಾಡ್ತಾರೆ, ಹೋಗುವಾಗ ನೀರನ್ನೇ ಕುಡಿಯಲ್ಲ. ಆ ಕಾರಣಕ್ಕೆ ದೇಹ ಸಹಜವಾಗಿ ನಿರ್ಜಲೀಕರಣ ಆಗತ್ತೆ. ಉಷ್ಣ ಪ್ರಕೃತಿ, ಉಷ್ಣ ಕಾಲ ಮತ್ತೆ ದೂರದ ಪ್ರಯಾಣ, ಇದು ಇರುವಂತಹ ಸಂದರ್ಭಗಳಲ್ಲಿ ಪಿತ್ತ ಪ್ರಕೃತಿಯವರಿಗೆ ಈ ಬುರಿಮೂತ್ರದ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ. ಹಾಗಾಗಿ ಆ ಪ್ರಕೃತಿಯ ಜನರು ಏನ್ ಮಾಡಬೇಕು, ಅಂತಹ ಸಂದರ್ಭಗಳಲ್ಲಿ ದ್ರವಾಹಾರ ಮತ್ತೆ ದ್ರವದಿಂದ ಕೂಡಿದಂತಹ ಹಣ್ಣುಗಳು, ಎಳನೀರಿರ್ಬಹುದು, ಕಲ್ಲಂಗಡಿ ಹಣ್ಣಿರ್ಬಹುದು, ಕರ್ಬೂಜ ಹಣ್ಣಿರ್ಬಹುದು, ಆ ರೀತಿಯಾದಂತಹ ದ್ರವಾಹಾರ ಅಥವಾ ದ್ರವದಿಂದ ಕೂಡಿದಂತಹ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಹಾಗೆ ನೀವು ಟಾರ್ಗೆಟ್ ರೀಜನ್ ಅಂತ ಹೇಳ್ತೀವಿ, ಅಂದ್ರೆ ನೀವೇ ಹೋಗಿ ಎಲ್ಲಿ ಇಳಿಬೇಕಿದೆಯೋ ಆ ಜಾಗಕ್ಕೆ ಇಳಿಯೋ ಒಂದ್ ಗಂಟೆ ಮುಂಚೆ ಚೆನ್ನಾಗಿ ನೀರು ಕುಡಿದ್ಬಿಡಿ. ಮನೆ ಹತ್ರ ಸೇರ್ತಾ ಇದ್ದೀವಿ ದೂರದ ಪ್ರಯಾಣ ಮಾಡಿ, ಆ ಟೈಮಿಗೆ ಒಂದ್ ಗಂಟೆ ನೀರು ಕುಡಿದು ಬಿಟ್ರೆ ಮತ್ತೆ ಹೋಗಿ ಮನೆಗೆ ಹೋಗಿ ನಾವು ಮೂತ್ರ ಮಾಡಬಹುದು, ಪದೇ ಪದೇ ಮೂತ್ರ ಆಗತ್ತೆ ಅನ್ನೋ ಸಮಸ್ಯೆ ಇರಲ್ಲ. ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛ ಇಟ್ಕೊಳ್ಳೋ ಮೂಲಕವೂ ಕೂಡ ಮೂತ್ರ ತಡೆಯೋದನ್ನ ನಾವು ಪರಿಹರಿಸಿಕೊಳ್ಳೇಬೇಕು. ಇಲ್ಲ ಅಂದ್ರೆ ಈ ಸಮಸ್ಯೆಯಿಂದ ಪಿತ್ತ ಪ್ರಕೃತಿಯವರು ಪದೇ ಪದೇ ಬಳಲಬೇಕಾಗತ್ತೆ. ಹಾಗಾಗಿ ಉಷ್ಣ ಋತುವಿನಲ್ಲಿ ಯಥೇಚ್ಛವಾಗಿ ನೀರು ಕುಡಿಯೋದನ್ನ ಮತ್ತು ದ್ರವಾಹಾರ ಬಳಸೋದನ್ನ, ಖಾರ ಮಸಾಲೆ ಉಷ್ಣ ಪದಾರ್ಥಗಳನ್ನ ಕಡಿಮೆ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳೇಬೇಕು. ಇದು ಪಿತ್ತ ಪ್ರಕೃತಿಯವರಿಗೆ ಮತ್ತು ವಾತ ಪ್ರಕೃತಿಯವರಿಗೆ ಬಹಳ ಅವಶ್ಯಕ. ಕಫ ಪ್ರಕೃತಿಯವರು ದೇಹ ತಂಪಾಗಿರೋದ್ರಿಂದ ಅವ್ರಿಗೆ ಕಡಿಮೆ ನೀರು ಕುಡಿದ್ರು ಸಾಕಾಗ್ಬಿಡತ್ತೆ, ಅವರಿಗೆ ಆ ಸಮಸ್ಯೆ ಬರೋದಿಲ್ಲ.
3: ಡಾಕ್ಟರ್, ಈಗ ನೀವು ಹೇಳಿದ್ರೆ ನೀರ್ ಚೆನ್ನಾಗಿ ಕುಡಿಬೇಕು ಅಂತ ಹೇಳಿ, ಬೇಸಿಗೆ ಬಿಸಿಲಲ್ಲಿ ನೀರಿನ ಬದಲು ಎಳ್ನೀರ್ ಕುಡಿತಾರೆ ಕೆಲವರು, ಇದರಿಂದ ಈಗ ನೀರು ಎಳನೀರು ಸಮವಾಗುತ್ತಾ ಅಥವಾ ನೀರನ್ನೇ ಕುಡಿಬೇಕಾ, ನೀರ್ ಕುಡಿದೇ ಇದ್ರು ಎಳ್ನೀರ್ ಕುಡಿದಿದ್ದೀನಿ ಅಂತ ಅನ್ಕೊಂಡು ಅದರಲ್ಲೇ ಸಮಾಧಾನ ಇರ್ತಾರೆ, ಇಂಥವ್ರಿಗೆ ಏನ್ ಹೇಳ್ತೀರಿ ನೀವು?
4: ಎಳನೀರು ಒಳ್ಳೆ ಆಹಾರ ಪಿತ್ತ ಪ್ರಕೃತಿಯವರಿಗೆ, ಮೂತ್ರದ ತೊಂದರೆಗಳಿಗೆ ಎಳನೀರು ಒಳ್ಳೇದು, ಬಸ್ತಿ ಶೋಧನ ಅಂತ ಹೇಳ್ತೀವಿ. ಆದ್ರೆ ಇವತ್ ಏನಾಗಿದೆ ಅಂದ್ರೆ, ಎಳನೀರು ಅಂದ್ರೆ ನಮ್ಮ ತೋಟದಲ್ಲಿರುವಂತಹ ಎಳ್ನೀರು ನಮಗ್ ಸಿಗ್ತಿಲ್ಲ, ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಇಟ್ಟಿರೋ ಎಳ್ನೀರನ್ನ ಬಳಸ್ತಾ ಇದೀವಿ ನಾವು. ಅದು ಏನಾಗತ್ತೆ, ಒಂದು ದಿನ ತಂದು ಬಿಟ್ಟು ವಾರಗಟ್ಟಲೆ ಮಾರಾಟ ಮಾಡ್ತಾರೆ. ಆ ಎಳನೀರು ಹಳತಾದಷ್ಟು ಅದು ಹುಳಿ ಬರ್ತಾ ಇರತ್ತೆ, ಆಗ ಹೆಚ್ಚಿನ ಲಾಭ ಇಲ್ಲ. ದಿನ ಎರಡು ಮೂರು ಎಳನೀರು ಕುಡ್ದೆ ಅಂತ ಹುಳಿ ಬಂದಿರುವಂತಹ ಎಳನೀರು ಕುಡಿದ್ರೆ ನಿಮಗೆ ಉರಿಮೂತ್ರದ ಸಮಸ್ಯೆಗೆ ಹೆಚ್ಚು ಪರಿಹಾರ ಆಗಲ್ಲ. ಅಲ್ಕಲೈನ್ ಪ್ರಮಾಣ ದೇಹದಲ್ಲಿ ಹೆಚ್ಚಾಗ್ಬಿಟ್ಟು ಉರಿಮೂತ್ರದ ತೊಂದರೆ ದೇಹದಲ್ಲಿ ಹಾಗೇ ಇರುತ್ತೆ. ತಾಜಾ ಎಳನೀರನ್ನ ದಿನಕ್ಕೊಂದು ಕುಡಿಲಿಕ್ಕೆ ಅಡ್ಡಿಲ್ಲ, ಹಾಗಂತ ಅದನ್ನ ಮಿತಿ ಮೀರಿ ಕುಡಿದ್ರೆ ಅತಿಯಾದ್ರೆ ಅಮೃತವೂ ವಿಷವೇ. ಈ ತರ ಹುಳಿ ಬಂದಂತಹ ಎಳನೀರು ಕುಡಿಯೋದ್ರಿಂದ ಹೆಚ್ಚಿನ ಲಾಭ ಆಗಲ್ಲ. ಹಾಗಾಗಿ ಎಳ್ನೀರು ಕುಡಿಯುವಾಗ ಗಮನಿಸಬೇಕು, ಅದು ತಾಜಾ ಇರಬೇಕು, ಹುಳಿ ಬಂದಿರಬಾರದು. ಹಾಗೆಯೇ ಎಳೆನೀರಿಗೆ ಕಲ್ಲು ಸಕ್ಕರೆಯನ್ನ, ಕೆಂಪು ಕಲ್ಲು ಸಕ್ಕರೆಯನ್ನ ಮಿಶ್ರ ಮಾಡಿಯೂ ಕೂಡ ಕುಡಿಬಹುದು, ಅದು ಕೂಡ ಒಳ್ಳೇದೇ. ಅದೇ ರೀತಿ ಬೇರೆ ಬೇರೆ ತಂಪಾದಂತಹ, ಬರೀ ನೀರನ್ನೇ ಕುಡಿಬೇಕು ಅಂತಿಲ್ಲ, ನೀರ್ ಕುಡ್ದಷ್ಟು ಸುಲಭ ಅಲ್ಲ ಅಂತೀವಿ, ಆದ್ರೆ ನೀರ್ ಕುಡಿಯೋದು ಕೂಡ ಸುಲಭ ಅಲ್ಲ. ಬಹಳಷ್ಟು ಮಂದಿಗೆ ಅದಕ್ಕೇನು ರುಚಿನೇ ಇಲ್ಲ ಮೇಡಮ್, ನೀರ್ ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಮಜ್ಜಿಗೆಗೆ ನೀವು ಉಪ್ಪು, ಜೀರಿಗೆ ಪುಡಿ, ಮೆಂತೆ ಪುಡಿಯನ್ನ ಸೇರಿಸ್ಕೊಂಡು ತೆಳ್ಳಗಿನ ಮಜ್ಜಿಗೆಯನ್ನ ಕುಡಿಬಹುದು. ಹಾಗೆಯೇ ಬೇರೆ ಬೇರೆ ರೀತಿ ಲಿಂಬೆ ಹಣ್ಣಿನ ಶರಬತ್ತು ಮಾಡಿ ಕುಡಿಬಹುದು. ಇನ್ನು ಧನಿಯಾ ಬೀಜವನ್ನ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ರುಬ್ಬಿ ಅದರದ್ದು ಧನಿಯಾ ನೀರು ಅಂತ ಮಾಡ್ಕೊಂಡು ಕುಡಿತೀವಿ, ಅಥವಾ ಕುದಿಸಿಯೂ ಕುಡಿಬಹುದು. ಹಾಗೆಯೇ ಹಸಿಯಾಗಿಯೂ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಅಥವಾ ಕುದಿಸಿ ಧನಿಯಾ ಕಷಾಯದ ತರ ಮಾಡ್ಕೊಂಡು ಕುಡಿಬಹುದು. ದ್ರವಾಹಾರವನ್ನ ಹೆಚ್ಚೆಚ್ಚು ಸೇವಿಸಬೇಕು, ಆದ್ರೆ ಅವು ತಾಜಾ ಹಣ್ಣಿನ ತರಕಾರಿಯ ಮನೆಯ ದ್ರವಾಹಾರ ಆಗಿರ್ಬೇಕು. ನೆನ್ಪಿಟ್ಕೊಳ್ಳಿ, ಅಂಗಡಿಯಲ್ಲಿ ಸಿಗುವಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಗಳಾದ್ರೆ ಆಗಲ್ಲ, ಅವುಗಳಿಂದ ಲಾಭ ಇಲ್ಲ. ಬಾರ್ಲಿ ನೀರು, ಆಮೇಲೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀರಲ್ಲ, ನೆನೆ ಹಾಕಿದ್ರೆ ಊದ್ಕೊಳ್ಳುತ್ತೆ, ಅವುಗಳ ನೀರು, ಬೇರೆ ಬೇರೆ ರೀತಿಯ ತೆಳ್ಳಗಿನ ರಾಗಿ ಅಂಬಲಿ, ಗೋಧಿ ಅಂಬಲಿ, ಅಕ್ಕಿ ಅಂಬಲಿ, ದ್ರವಾಹಾರವನ್ನ ನೀವು ಸೇವಿಸಬಹುದು. ಉಪ್ಪು ಖಾರ ಮಸಾಲೆಗಳು ಕಡಿಮೆ ಇರಬೇಕು ಅನ್ನೋದು ಮಾತ್ರ ಗಮನದಲ್ಲಿ ಇರಬೇಕು.
3: ಹಾಗೆ ಡಾಕ್ಟರ್, ಈಗ ಮಕ್ಕಳಲ್ಲೂ ಕೂಡ ಈ ಉರಿ ಮೂತ್ರದ ಸಮಸ್ಯೆ ಕಾಡುತ್ತೆ ಅಂತ ಕೇಳ್ತಾ ಇರ್ತೀವಿ. ಹಾಗಾದ್ರೆ ಮಕ್ಕಳಲ್ಲಿ ಏನು ಕಾರಣದಿಂದ ಈ ಉರಿ ಮೂತ್ರ ಸಮಸ್ಯೆ ಬರುತ್ತೆ, ಹಾಗೆ ಬೇರೆ ಬೇರೆ ವಯಸ್ಸಿನವ್ರಿಗೆ ಯಾವ ಯಾವ ಕಾರಣದಿಂದ ಈ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀರಿ?
4: ಮಕ್ಕಳಲ್ಲಿ ಉರಿ ಮೂತ್ರದ ಕಾಯಿಲೆ ಬರೋದು ನೀರು ಕಡಿಮೆಯಾಗಿ ನಿರ್ಜಲೀಕರಣದಿಂದ. ಒಂದು ಚಿಕ್ಕ ಮಗುವಿಗೂ ಕೂಡ ಬರಬಹುದು, ಅತ್ಯಂತ ಚಿಕ್ಕ ಒಂದು ಎರಡು ತಿಂಗಳ ಶಿಶುವಿಗೂ ಕೂಡ ಎದೆ ಹಾಲು ಕಡಿಮೆ ಆಯ್ತು, ಹೊರಗಡೆ ಆಹಾರ ಸಿಗ್ತಾ ಇಲ್ಲ, ಚೆನ್ನಾಗಿ ಕೈಕಾಲು ಒದ್ದುಕೊಳ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ಉರಿ ಮೂತ್ರವಾಗಿ ಮಗು ಪದೇ ಪದೇ ಅಳತಾ ಇರೋದು, ಕಿರಿಕಿರಿ ಮಾಡ್ತಾ ಇರೋದಂತಹ ಸಂದರ್ಭ ಇರುತ್ತೆ. ಮತ್ತೆ ಈಗಿನ ಕಾಲದಲ್ಲಿ ಪದೇ ಪದೇ ಮಗುವಿಗೆ ಡೈಪರ್ ಹಾಕ್ತಾ ಇರ್ತಾರೆ ಬೆಳಗಿಂದ ಸಂಜೆವರೆಗೆ, ಅದು ಕೂಡ ಬೇರೆ ಬೇರೆ ತರದ ಆ ಭಾಗದಲ್ಲಿ ರ್ಯಾಶಸ್ ಆಗೋಕೆ ಸೋಂಕಾಗಕ್ಕೆ ಕಾರಣ ಆಗುವಂತಹ ಸಂದರ್ಭಗಳು ಇರ್ತವೆ. ಹಾಗಾಗಿ ಎಲ್ಲ ವಯಸ್ಸಿನಲ್ಲೂ ಕಾಣಿಸ್ಕೊಳ್ಳುತ್ತೆ. ಮಹಿಳೆಯರಂತಂದಂತೂ ಪ್ರತಿ ಸಂದರ್ಭಗಳಲ್ಲೂ ಒಂದೊಂದು ಹಂತಗಳೇ ಇವೆ. ಈಗ ಮಕ್ಕಳಿರುವಾಗ ನೀರು ಕುಡಿಯೋದಕ್ಕೆ ಮರೀತಾರೆ, ಚೆನ್ನಾಗಿ ಆಟ ಆಡ್ತಾರೆ, ಮತ್ತೆ ಹೊರಗಡೆ ಹೋಗೋಕೆ ಸಂಕೋಚ, ಬಾತ್ರೂಮಿಗೆ ಹೋಗ್ತೀನಿ ಅಂತ ಕೇಳೋದಕ್ಕೆ ಶಾಲೆಯಲ್ಲಿ ಇರಬಹುದು, ಅಂತಹ ಸಂದರ್ಭಗಳಲ್ಲಿಯೂ ಕೂಡ ಉರಿ ಮೂತ್ರದ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ಇನ್ನು ಋತುಮತಿ ಆದಾಗ ಇಷ್ಟು ದಿನಸದವರೆಗೆ ಆರಾಮಾಗಿ ಫ್ರೀ ಆಗಿದ್ದಿರ್ತಾರೆ, ಆ ಟೈಮಿಗೆ ಅವರು ಬಟ್ಟೆ ಪ್ಯಾಡ್ ಬೇರೆ ಬೇರೆ ಇದನ್ನು ಯೂಸ್ ಮಾಡುವಾಗ ಅವುಗಳ ಸೋಂಕಿನಿಂದಾನು ಕೂಡ ಆಗಬಹುದು. ಆ ಸಂದರ್ಭದಲ್ಲಿ ಬಾತ್ರೂಮಿಗೆ ಹೋಗೋದಕ್ಕೆ ಕಿರಿಕಿರಿ ಅನ್ನೋ ಕಾರಣಕ್ಕೆ ಮೂತ್ರವನ್ನು ತಡೆ ಹಿಡಿತಾರೆ, ಆ ಕಾರಣಕ್ಕಾಗಬಹುದು. ಇನ್ನು ಪ್ರೆಗ್ನೆನ್ಸಿ ಇರುವಾಗ ಬಸರಿ ಇರುವಾಗಲೂ ಕೂಡ ಹೆಚ್ಚಾಗಿ ಏನಾದರೂ ಉಷ್ಣ ಆಹಾರ ಸೇವಿಸಿದ್ರೆ ಮಗುವಿನ ಬೆಳವಣಿಗೆ ಆಗ್ತಾ ಹಾರ್ಮೋನುಗಳ ಬದಲಾವಣೆಯಿಂದ, ಇನ್ನು ಅಲ್ಲಿ ತಗೊಳ್ಳುವಂತಹ ಮಾತ್ರೆಗಳು ಕ್ಯಾಲ್ಸಿಯಂ ಐರನ್ ಮಾತ್ರೆ ತಗೊಳ್ಳುವಾಗ ಚೆನ್ನಾಗಿ ನೀರು ಕುಡಿಯದೇ ಇದ್ರೆ, ಚೆನ್ನಾಗಿ ನೀರು ಕುಡಿಬೇಕು ಅಂತ ವೈದ್ಯರು ಹೇಳ್ತಾರೆ ಆದ್ರೆ ಅವ್ರು ಕುಡಿಬೇಕಾಗಿರುತ್ತೆ, ಕುಡಿಯದೇ ಇದ್ರೆ ಆ ಸಂದರ್ಭದಲ್ಲಿ ಕಾಣಿಸ್ಕೊಳ್ಬಹುದು. ಇನ್ನು ಡೆಲಿವರಿ ಸಂದರ್ಭದಲ್ಲಿ ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ 80% ಸಿಸೇರಿಯನ್ನೇ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಿಮ್ಗಾಗ್ಲೇ ಹೇಳಿದೆ ಕ್ಯಾಥೆಟ್ರೈಜೇಷನ್, ಮೂತ್ರ ಹೋಗಕ್ಕೆ ಅಂತ ಏನ್ ಪೈಪ್ ಆಗ್ತಿವಲ್ಲ ಆ ಮೂಲಕದಿಂದಲೂ ಏನಾದ್ರೂ ಸೆಕೆಂಡರಿ ಇನ್ಫೆಕ್ಷನ್ ಆದ್ರೆ ಅಥವಾ ಆ ಪೈಪ್ ತೆಗೆದ ಮೇಲೆ ಆ ಭಾಗದ ಸೂಕ್ಷ್ಮ ಪ್ರದೇಶದಲ್ಲಿ ಇಮ್ಯುನಿಟಿ ಕಡಿಮೆಯಾಗಿಯೂ ಅದರ ನಂತರನೇ ಪದೇ ಪದೇ ಈ ಉರಿ ಮೂತ್ರದ ಲಕ್ಷಣಗಳು ಕಾಣಿಸ್ಕೊಳ್ಳುವಂತಹ ಸಂದರ್ಭ ಬಹಳಷ್ಟು ಇರುತ್ತೆ. ಇನ್ನು ಒಂದು ವಯಸ್ಸು ದಾಟಿದ ಮೇಲೆ ಮೆನೋಪಾಸಲ್ ಹಾರ್ಮೋನಲ್ ಸಿಂಟ್ರೋಮ್, ಅವರಿಗೆ ಏನಾಗುತ್ತೆ ಅಷ್ಟೊತ್ತಿಗೆ ಒಮ್ಮೊಮ್ಮೆ ಚಳಿ ಚಳಿ ನಡ್ಕ ಬರುತ್ತೆ, ಇನ್ನೊಮ್ಮೆ ಚೆನ್ನಾಗಿ ಬೆವರ್ತಾ ಇರ್ತಾರೆ. ಆ ಹಾರ್ಮೋನಿನ ಬದಲಾವಣೆಯಿಂದನೇ ದೇಹದಲ್ಲಿ ಚಿತ್ರ ವಿಚಿತ್ರ ಸಂವೇದನೆಗಳು ಉಂಟಾಗಿರ್ತವೆ, ಆ ಸಂದರ್ಭದಲ್ಲಿಯೂ ಕೂಡ ಉರಿ ಮೂತ್ರ ಕಾಣಿಸ್ಕೊಳ್ಬಹುದು. ಇನ್ನು ಅದು ಪ್ರಮೇಹ ಕಾಣಿಸ್ಕೊಳ್ಳುವಂತ ವಯಸ್ಸು ಹೌದು, ಸಾಮಾನ್ಯ 40 ಆದ್ಮೇಲೆ ರಕ್ತ ಚೆಕಪ್ ಮಾಡಿಸ್ರಪ್ಪ ನಿಮ್ಗೆ ಶುಗರ್ ಇರಬಹುದು ಅನ್ನೋ ಒಂದು ಹೇಳಿಕೆ ಸಾಮಾನ್ಯ. ಆ ಕಾರಣಕ್ಕಾಗಿಯೂ ಕೂಡ ಪ್ರಮೇಹದ ಕಾರಣದಿಂದನೇ ನಿಮ್ಗೆ ಉರಿ ಮೂತ್ರ ಪದೇ ಪದೇ ಮೂತ್ರನಾಳದ ಸೋಂಕುಗಳು ಕಾಣಿಸ್ಕೊಳ್ತಾ ಇರಬಹುದು. ಆಮೇಲೆ ವಯಸ್ಸಾದ ಮೇಲೂ ಕೂಡ ದೇಹದ ಇಮ್ಯುನಿಟಿ ಕಡಿಮೆಯಾಗಿ ಅಥವಾ ಮಾತ್ರೆ ತಗೊಳ್ಳುವಂತಹ ಪ್ರಮಾಣ ಹೆಚ್ಚಾದಾಗ, ನೀರು ಚೆನ್ನಾಗಿ ಕುಡಿಯದೇನೆ ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಗಳು ಮಾತ್ರೆಗಳು ಉಷ್ಣ ಆಹಾರಗಳು ಉಷ್ಣ ಕಾಲ ಇವೆಲ್ಲವೂ ಕೂಡ ಪದೇ ಪದೇ ಆ ಲಕ್ಷಣಗಳು ಬರೋದಕ್ಕೆ ಕಾರಣವಾಗ್ತವೆ. ಇನ್ನು ಪುರುಷರಲ್ಲಿ ಸಾಮಾನ್ಯವಾಗಿ ಕಲ್ಲು ಮೂತ್ರಕೋಶದ ಕಲ್ಲು ಪುರುಷರಲ್ಲಿ ಹೆಚ್ಚಿಗೆ ಆಗ್ತಾ ಇರುತ್ತೆ, ಅವ್ರು ಹೊರಗಡೆ ಓಡಾಡ್ತಾ ಇದ್ದಿರ್ತಾರೆ, ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದಿರ್ತಾರೆ, ನೀರಿನ ಪ್ರಮಾಣ ಕಡಿಮೆ ಆಗೋದ್ರಿಂದಾಗಿ ಮೂತ್ರಕೋಶದ ಕಲ್ಲು ಪುರುಷರಲ್ಲಿ ಜಾಸ್ತಿ. ಮೂತ್ರಕೋಶದ ಕಲ್ಲಾದಾಗಲೂ ಕೂಡ ಉರಿ ಮೂತ್ರ ಒಂದು ಲಕ್ಷಣ, ಅದರಿಂದ ಕಾರಣದಿಂದ ಆಗ್ಬಹುದು. ಇನ್ನು ಪ್ರೋಸ್ಟೇಟ್ ಗ್ರಂಥಿಯ ವೃದ್ಧಿ, ವಯಸ್ಸಾದಂತಹ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ವೃದ್ಧಿ ಆದಾಗ ಮೂತ್ರ ಕೋಶ ಏನಿದೆಯಲ್ಲ ಸಂಪೂರ್ಣ ಖಾಲಿ ಆಗೋದಿಲ್ಲ, ಅಲ್ಲಿ ಮೂತ್ರ ಶೇಖರಣೆ ಉಳ್ಕೊಂಡ್ಬಿಟ್ಟಿರುತ್ತೆ. ಪ್ರತಿ ಸಾರಿ ಮೂತ್ರಕ್ಕೆ ಹೋದಾಗ್ಲೂ ಒಂದು 50 ml 30 ml ಒಂದಿಷ್ಟು ಪ್ರಮಾಣದ ಮೂತ್ರ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಆ ಮೂತ್ರ ಅಲ್ಲೇ ಉಳ್ಕೊಳ್ಳೋದ್ರಿಂದಾಗಿ ಏನಾಗುತ್ತೆ, ಆ ಮೂತ್ರದಲ್ಲಿ ಸೋಂಕಾಗುವಂತಹ ಸಂದರ್ಭ ಜಾಸ್ತಿ, ಅದು ಫರ್ಮೆಂಟ್ ಆಗ್ತಾ ಇದ್ದಿರುತ್ತೆ. ಆ ದೃಷ್ಟಿಯಿಂದಾಗಿ ವಯಸ್ಸಾದಂತವರಲ್ಲಿ ಅಥವಾ ಪ್ರೋಸ್ಟೇಟ್ಗೆ ಸಂಬಂಧಪಟ್ಟ ಬೇರೆ ಸಮಸ್ಯೆಗಳಿಂದನೂ ಕೂಡ ಏನಾಗಬಹುದು, ಮೂತ್ರದಲ್ಲಿ ಸೋಂಕು ಕಾಣಿಸ್ಕೊಳ್ಳಬಹುದು.
3: ಹಾಗೇನೆ ಡಾಕ್ಟರ್, ಈಗ ಮೂತ್ರನಾಳದ ಸೋಂಕು ಕೂಡ ಉರಿ ಮೂತ್ರಕ್ಕೆ ಕಾರಣವಾಗಬಹುದು ಅಂತ ಹೇಳಿದ್ರಿ, ಇದು ಹೇಗೆ?
4: ಈ ಎಲ್ಲ ಸಂದರ್ಭಗಳಲ್ಲಿಯೂ ಮೂತ್ರನಾಳದ ಸೋಂಕು ಅನ್ನೋದೇ ಒಂದು ಪ್ರಧಾನ ಕಾರಣ. ಆ ಭಾಗದಲ್ಲಿ ಸಣ್ಣಗೆ ಏನಾದರೂ ಕೊರದ ಹಾಗೆ ಆಗುವಂತಹದ್ದು, ಉಷ್ಣತೆಯಿಂದ ಆಗುವಂತಹದ್ದು, ಮೂತ್ರನಾಳದಲ್ಲಿರುವ ಲೋಳೆ ಪದರದ ಒಂದು ಒಣಗುವಿಕೆಯಿಂದ ಆಗುವಂತಹದ್ದೆಲ್ಲ ಸಣ್ಣ ಪುಟ್ಟ ಲಕ್ಷಣಗಳು, ಅವು ಬೇಗ ನೀವು ತಗೊಳ್ಳುವಂತಹ ಆಹಾರ ವಿಹಾರದ ಬದಲಾವಣೆಯಲ್ಲಿಯೇ ಸರಿಯಾಗಿ ಬಿಡ್ತವೆ. ಆದ್ರೆ ಮೂತ್ರನಾಳದ ಸೋಂಕಿದ್ರೆ ಅದರಲ್ಲೂ ಪ್ರಧಾನವಾಗಿ ನಾವು ಈ ಕೋಲೈ ಅನ್ನುವಂತಹ ಬ್ಯಾಕ್ಟೀರಿಯಾ ಪ್ರಮುಖ ಕಾರಣ ಅಂತ ಹೇಳ್ತೀವಿ. ಈ ಕೋಲೈ ಅನ್ನೋ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿರುತ್ತೆ, ಆದ್ರೆ ಅದು ಮೂತ್ರನಾಳದಲ್ಲಿ ಬಂದಾಗ ಮೂತ್ರದ ಸೋಂಕಾಗಿ ಕಾಯಿಲೆಯಾಗಿ ಮಾರ್ಪಡುತ್ತೆ. ಯಾವಾಗ ನಿಮ್ಗೆ ಮಹಿಳೆಯರಲ್ಲಿ ನೀವು ನೋಡಬಹುದು ಮೂತ್ರದ್ವಾರ ಗುದದ್ವಾರ ಯೋನಿದ್ವಾರಗಳು ಪಕ್ಕದಲ್ಲಿಯೇ ಇವೆ. ಯಾವಾಗ ಮಲದ್ವಾರವನ್ನು ತೊಳೆಯುವಾಗ, ಸ್ವಚ್ಛಗೊಳಿಸುವಾಗ ನಾವು ಮೂತ್ರದ್ವಾರಕ್ಕೇನಾದ್ರೂ ಆ ಮಲ ತಾಗಿದ್ರೆ ಅಲ್ಲಿರುವಂತಹ ಈಕೋಲೈ ಮೂತ್ರವನ್ನ ಹೆಚ್ಚಾಗಿ ಇನ್ಫೆಕ್ಷನ್ ಮಾಡುವಂತಹ ಸಂದರ್ಭ ಜಾಸ್ತಿ. ಅಥವಾ ಆಲ್ರೆಡಿ ಆ ಸೋಂಕು ಇರುವಂತಹ ವ್ಯಕ್ತಿ ಬಾತ್ರೂಮ್ ಅನ್ನು ಬಳಸಿರ್ತಾನೆ, ಆ ಬಾತ್ರೂಮ್ ಸ್ವಚ್ಛತೆ ಇಲ್ಲದೆ ಇರೋ ಬಾತ್ರೂಮ್ ಅಲ್ಲಿ ನಾವು ಹೋದ ತಕ್ಷಣ ನಮಗೆ ಆ ಇನ್ಫೆಕ್ಷನ್ ಬರಬಹುದು. ಈ ಇನ್ಫೆಕ್ಷನ್ ಬಂದಾಗ ಅಷ್ಟು ಬೇಗ ಹೋಗೋದಿಲ್ಲ, ಹಾಗಾದಾಗ ವೈದ್ಯರನ್ನು ಕಾಡ್ಲೇಬೇಕಾಗತ್ತೆ. ಈಗಾಗಲೇ ನಾ ಹೇಳಿದ ಹಾಗೆ ನಡುಕಯುಕ್ತ ಜ್ವರ, ಚಳಿ ನಡುಕ ಬಂದು ಜ್ವರ ಬರ್ತಾ ಇರತ್ತೆ, ಮತ್ತೆ ಮೂತ್ರದ ಎಲ್ಲ ಲಕ್ಷಣಗಳ ಜೊತೆ ಜೊತೆಗೆ ವಾಂತಿ ಬರೋ ಹಾಗನ್ಸೋದು, ವಾಂತಿ ಬರೋದು, ಈ ಜ್ವರಗಳಿದ್ದಾಗ ವೈದ್ಯರನ್ನು ಕಾಣ್ಲೇಬೇಕು. ಇಲ್ಲ ಅಂದ್ರೆ ಮೂತ್ರ ದ್ವಾರದಿಂದ ಸೋಂಕು ಮೂತ್ರ ಕೋಶಕ್ಕೆ ಮೂತ್ರ ಪಿಂಡಗಳಿಗೆ ಪಸರಿಸುತ್ತೆ. ಹಾಗಾಗಿ ಮೂತ್ರದ ಸೋಂಕನ್ನ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ರೆ, ಪದೇ ಪದೇ ಅದು ಹೆಚ್ಚಾಗ್ತಾ ಇದ್ದಾಗ್ಲೂ, ನಡುಕ ಬರ್ತಾ ಇದ್ದಾಗ್ಲೂ, ಜ್ವರ ಬರ್ತಾ ಇದ್ದಾಗ್ಲೂ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದೇ ಕಾರಣಕ್ಕೆ ಮೂತ್ರ ಪಿಂಡಗಳಿಗೆ ಸೋಂಕಾಗಿ ಮುಂದೆ ದೊಡ್ಡ ಕಾಯಿಲೆಯಾಗಿ ಪರಿಣಮಿಸುವಂತಹ ಸಂದರ್ಭನೂ ಇರುತ್ತೆ. ಹಾಗಾಗಿ ಯಾವಾಗ ಚಳಿ ಜ್ವರ ಬಂತೋ ಅಂತ ಸಂದರ್ಭದಲ್ಲಿ ಉದಾಸೀನ ಮಾಡಬೇಡಿ, ತತ್ಕ್ಷಣ ವೈದ್ಯರನ್ನ ಕಾಣ್ಲೇಬೇಕು. ಮೂತ್ರಕೋಶದ ಉರಿಯೂತ, ಮೂತ್ರನಾಳದ ಉರಿಯೂತ, ಬೇರೆ ಬೇರೆ ಲಕ್ಷಣಗಳು ಆಗಬಹುದು ಅಂತಹ ಸಂದರ್ಭಗಳಲ್ಲಿ.
3: ಡಾಕ್ಟರ್, ಹಾಗಾದ್ರೆ ಈಗ ಉರಿ ಮೂತ್ರಕ್ಕೆ ಮನೆಯಲ್ಲೇ ಏನಾದ್ರೂ ನಾವು ಮಾಡ್ಕೋಬಹುದಾ? ಮೊದಲ ಹಂತದಲ್ಲಿ
4: ಚೆನ್ನಾಗಿ ಹೆಚ್ಚು ಹೆಚ್ಚು ನೀರು ಕುಡಿಬೇಕು. ಸಾಮಾನ್ಯವಾಗಿ ಉಷ್ಣ ಪ್ರಕೃತಿಯವರು ಬೇಸಿಗೆ ಕಾಲ ಬಂತು ಅಂದ್ರೆ 3-4 ಲೀಟರ್ ಅಷ್ಟು ನೀರು ಕುಡಿಲೇಬೇಕು, ಅಥವಾ ದ್ರವ ಆಹಾರವನ್ನ ತಗೊಳ್ಳೇಬೇಕು. ಹಾಗೆ ತಾಜಾ ಎಳನೀರನ್ನ ಬಳಸಬಹುದು. ಹಾಗೇನೆ ಬಾರ್ಲಿ ನೀರು, ಕೊತ್ತಂಬರಿ ಬೀಜದ ನೀರು, ಧನಿಯಾ ಬೀಜದ ನೀರು, ಬಾರ್ಲಿ ನೀರು, ಇವುಗಳನ್ನ ಬಳಸಬಹುದು. ಇನ್ನು ಮಜ್ಜಿಗೆ, ತೆಳ್ಳಗಿನ ಮಜ್ಜಿಗೆಯೂ ಕೂಡ ತುಂಬಾ ಒಳ್ಳೆಯದು. ಹುಳಿ ಬರಬಾರದು, ತಾಜಾ ಮಜ್ಜಿಗೆ ಆಗಿರಬೇಕು, ತೆಳ್ಳಗಿನ ಮಜ್ಜಿಗೆ ಆಗಿರಬೇಕು. ಮತ್ತೆ ಈ ಎಲ್ಲ ದ್ರವಾಹಾರಗಳಿಗೆ ಅವರವರ ಪ್ರಕೃತಿಗೆ ಅನುಗುಣವಾಗಿ, ಯಾಕೆಂದ್ರೆ ಸಕ್ಕರೆ ಅಂದ ತಕ್ಷಣ ಎಲ್ಲರಿಗೂ ಸಕ್ಕರೆ ಇಷ್ಟ, ಹಾಗಂತ ಅದನ್ನ ಜಾಸ್ತಿ ಬಳಸಬಾರದು ಅನ್ನೋದು ನಮಗೆ ಲಕ್ಷ್ಯಕ್ಕಿರ್ಬೇಕು. ಹಾಗೆಯೇ ಅಂದ್ರೆ ಲಿಂಬು ಹಣ್ಣಿನ ಶರ್ಬತ್ ಇರಬಹುದು, ಮಜ್ಜಿಗೆಗೆ ಕೆಂಪು ಕಲ್ಸಕ್ಕರೆ, ಕಲ್ಸಕ್ಕರೆಯನ್ನ ಹಾಕೊಂಡು ಕುಡಿಯುವಂತಹದ್ದಿರಬಹುದು. ಬೇರೆ ಬೇರೆ ದ್ರವಾಹಾರವನ್ನ ಸಿಹಿಯಾಗಿ ಕುಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆರಾಮಾಗಿ ಕುಡಿಬಹುದು, ಆ ರೀತಿಯಿಂದಾಗಿ ಕುಡಿಬಹುದು. ಹಾಗೆಯೇ ಮೊದಲೆಲ್ಲ ರಾಗಿ ಹಾಲು ಅಂತ ಮಾಡ್ತಾ ಇದ್ರು, ಎಳ್ಳಿನ ಹಾಲು, ರಾಗಿ ಹಾಲು, ಆಮೇಲೆ ಹೆಸರುಕಾಳು ನೀರು. ಈ ಬೇಸಿಗೆಗಾಲದಲ್ಲಿ ಅವೆಲ್ಲ ಪಾನೀಯಗಳನ್ನ ಸಾಮಾನ್ಯ ಬಯಲುಸೀಮೆಯಲ್ಲಿ ಆಹಾರವಾಗಿ ಉಪಯೋಗಿಸ್ತಾ ಇರ್ತಾರೆ. ಆ ರೀತಿಯಾಗಿ ದ್ರವಾಹಾರವನ್ನ ಹೆಚ್ಚು ಹೆಚ್ಚು ಬಳಸಬೇಕು. ಆಮೇಲೆ ಹುಳಿ ಹಣ್ಣುಗಳು, ತಾಜಾ ಹುಳಿ ಹಣ್ಣುಗಳು, ಲಿಂಬೆ ಹಣ್ಣು, ಕಿತ್ತಲೆ ಹಣ್ಣು, ಮುಸುಂಬಿ ಹಣ್ಣು, ಆಮೇಲೆ ಸ್ಟಾರ್ ಫ್ರೂಟ್, ಕರಮರದಲಕಾಯಿ, ಕಲ್ಲಂಗಡಿ ಹಣ್ಣು, ಕರಬೂಜ, ನೀರು ಇರುವಂತಹ ಹಣ್ಣುಗಳನ್ನ ಯಥೇಚ್ಛವಾಗಿ ಆಹಾರದಲ್ಲಿ ಬಳಸಿಕೊಳ್ಬೇಕು. ಅದರ ಜೊತೆ ಜೊತೆಗೆ ಆಹಾರ ಪದ್ಧತಿಯಲ್ಲಿಯೂ ಕೂಡ ಕೆಲವರು ಬಟ್ಟು ತುಂಬಾ ಅನ್ನ ಹಾಕೊಂಡು ಒಂದೇ ಸೌಟ್ ಸಾಂಬಾರಲ್ಲಿ ಊಟ ಮಾಡ್ತಾರೆ, ಇನ್ ಕೆಲವರು ಒಂದು ಸೌಟ ಅನ್ನ ಹಾಕೊಂಡು ಬಟ್ಟು ತುಂಬಾ ಸಾಂಬಾರ್ನಲ್ಲಿ ಊಟ ಮಾಡ್ತಾರೆ. ಆಹಾರ ದ್ರವಾಹಾರ ಜಾಸ್ತಿ ಇರಬೇಕು. ತಗೊಳ್ಳುವ ಆಹಾರದಲ್ಲೂ ಸಾರು ಅನ್ನ ಊಟ ಮಾಡುವಾಗ ಒಣ ಒಣ ಮುದ್ದೆಯನ್ನು, ಗಟ್ಟಿಯಾದ ಆಹಾರವನ್ನು ಜಾಸ್ತಿ ತಿನ್ನೋದಕ್ಕಿಂತ ದ್ರವಾಹಾರ ಸಹಿತ ಘನಾಹಾರವನ್ನ ಜಾಸ್ತಿ ಊಟ ಮಾಡುವಂತಹ ಪ್ರಕೃತಿಯನ್ನ, ಸ್ವಭಾವವನ್ನ ನಾವು ಬೆಳೆಸ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಆಟ ಆಡಿ ಬಂದಾಗ, ಹೆಚ್ಚು ವಾಕಿಂಗ್ ಮಾಡಿ ಬಂದಾಗ, ಎಕ್ಸಸೈಸ್ ಮಾಡಿ ಬಂದಾಗ ತಕ್ಷಣ ಸ್ವಲ್ಪ ಒಂದು 1/4 ಲೀಟರ್ 1/4 ಲೀಟರ್ನಷ್ಟು ನೀರು ಕುಡಿಯುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಈ ಎಲ್ಲ ಒಂದು ಜೀವನ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಈ ಉರಿ ಮೂತ್ರದ ಕಾಯಿಲೆಯನ್ನ ಸಾಧ್ಯದಷ್ಟು ನಮ್ಮ ಹತೋಟಿಗೆ ತರಬಹುದು, ಅಥವಾ ಪದೇ ಪದೇ ಬರೋದನ್ನ ನಾವು ಅದನ್ನ ನಿರ್ವಹಣೆ ಮಾಡಬಹುದು. ಇಷ್ಟೇ ಅಲ್ಲದೇನೆ, ಇನ್ನು ಕೆಲವೊಂದಿಷ್ಟು ನೆಗ್ಗಿಲು ಮುಳ್ಳುಗಳು, ಆಯುರ್ವೇದದಲ್ಲಿ ಹೇಳುವಂತಹ ಒಂದು ಮೂತ್ರಲ ದ್ರವ್ಯ ಅಂತ ಹೇಳ್ತೀವಿ, ಅಂದ್ರೆ ಮೂತ್ರದ ಪ್ರಮಾಣವನ್ನ ಜಾಸ್ತಿ ಮಾಡುವಂತಹ ಕೆಲವೊಂದಿಷ್ಟು ಮನೆಯಲ್ಲೇ ಮಾಡುವಂತಹ ಔಷಧಗಳಿದ್ದಾವೆ. ಈಗ ಬಾರ್ಲಿ ನೀರು ಆಲ್ರೆಡಿ ಹೇಳಿದೆ ನಾನು, ಆಮೇಲೆ ನೆಗ್ಗಿಲ ಮುಳ್ಳು ಅಂತ ಬರುತ್ತೆ, ಆಮೇಲೆ ಹಲವು ಮಕ್ಕಳ ತಾಯಿ ಬೇರು ಶತಾವರಿ ಗಡ್ಡೆ ಅಂತ ಹೇಳ್ತೀವಿ, ಶತಾವರಿ ಗಡ್ಡೆ ಒಳ್ಳೇದು, ಅಶ್ವಗಂಧ ಅಂತ ಇದೆ ಅದು ಕೂಡ ಒಳ್ಳೇದು. ಇನ್ನು ತಂಪಿನ ಕಾಳು, ತಂಪಿನ ಕಾಳು ಅಥವಾ ಕಾಮಕಸ್ತೂರಿ ಅಥವಾ ತಂಪಿನ ಕಾಳನ್ನ ಬೇಸಿಗೆ ಕಾಲದಲ್ಲಿ ದೇಹ ತಂಪಾಗೋದಕ್ಕೆ ನೀರಿಗೆ, ಮಜ್ಜಿಗೆಯ ಜೊತೆ, ಬೇರೆ ಬೇರೆ ಜ್ಯೂಸ್ಗಳ ಜೊತೆನೂ ಕೂಡ ಬಳಸಬಹುದು. ಇನ್ನು ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ, ಈ ಎಲ್ಲ ಒಂದು ಆಹಾರ ವಿಧಾನಗಳನ್ನ ಅನುಸರಿಸೋದ್ರ ಮೂಲಕ ಸಾಧ್ಯ ಆದಷ್ಟು ಈ ಉರಿ ಮೂತ್ರದ ಲಕ್ಷಣಗಳನ್ನ ತಡೆಯಬಹುದು. ಇಷ್ಟಲ್ಲದೇನೆ ಸ್ವಚ್ಛತೆಯ ಕಡೆ ಗಮನಿಸಬೇಕು. ಆಗ್ಲೇ ಹೇಳಿದೆ ನಾನು, ಸಾರ್ವಜನಿಕ ಮೂತ್ರಾಲಯಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಆ ಪರಿಸರವನ್ನ ಸ್ವಚ್ಛ ಇಟ್ಕೊಂಡಿರ್ಬೇಕು, ಮೂತ್ರವನ್ನ ತಡಿಬಾರದು. ಮೂತ್ರ ವೇಗ ಅಧಾರಣೀಯ ವೇಗ ಅಂತ ಹೇಳ್ತೀವಿ ನಾವು, ಮೂತ್ರ ಬಂದ ತಕ್ಷಣ ಅದನ್ನ ಪಾಸ್ ಮಾಡಿ ಬಿಡ್ಬೇಕು, ಅದನ್ನ ತಡೆ ಹಿಡಿಬಾರದು. ತಡೆ ಹಿಡಿದಾಗ ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಎಲ್ಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ ಆಗತ್ತೆ. ಮತ್ತೆ ಜನನಾಂಗದ ಸ್ವಚ್ಛತೆ, ಚಿಕ್ಕ ಮಕ್ಕಳಿಗೆ ಅದ್ರ ಅರಿವಿರಲ್ಲ, ಅಥವಾ ಉದಾಸೀನ ಭಾವದಿಂದ ಇದ್ದು ಬಿಟ್ಟಿರ್ತೀವಿ. ಹಾಗೆಯೇ ಒಳ ಉಡುಪುಗಳನ್ನ ಸ್ವಚ್ಛಗೊಳಿಸದೆ ಹಾಕೊಳ್ಳುವಂತಹದ್ದು, ಟೈಟ್ ಆದಂತಹ ಒಳ ಉಡುಪುಗಳನ್ನ ಧರಿಸುವಂತಹದ್ದು, ಇವುಗಳು ಕೂಡ ಜನನಾಂಗದ ಸ್ವಚ್ಛತೆಯನ್ನ ಹಾಳು ಮಾಡ್ತವೆ. ಹಾಗಾಗಿ ಜನನಾಂಗದ ಸ್ವಚ್ಛತೆಯನ್ನ ಗಮನಿಸಿಕೊಳ್ಬೇಕು. ಇನ್ನು ಮಸಾಲೆಯುಕ್ತ ಆಹಾರ, ಈಗಿನ ಜನರೇಷನ್ ಗಳಿಗೆ ಎಣ್ಣೆಯಲ್ಲಿ ಹುರಿದ ಕರಿದ ಉಪ್ಪು ಖಾರ ಹುಳಿ ಜಾಸ್ತಿ ಇರುವಂತಹದ್ದೇ ಆಹಾರಗಳನ್ನ ಚಿಕ್ಕಂದಿನಿಂದ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾ ಇದೀವಿ, ಇಷ್ಟಪಡ್ತಾ ಇದೀವಿ. ಆದ್ರೆ ಅದು ರಾಸಾಯನಿಕ ಯುಕ್ತವೂ ಆಗಿರುತ್ತೆ, ಆಹಾರ ಆರೋಗ್ಯಕ್ಕೂ ಹಾಳಾಗಿರುತ್ತೆ, ಮತ್ತೆ ಲವಣಾಂಶ ಹೆಚ್ಚಿದ್ದಷ್ಟು ನೀರಿನ ಅಂಶವನ್ನ

0: ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಆಂಟಿಬಯೋಟಿಕ್ ನಂತಹ ತೀವ್ರ ತೀಕ್ಷ್ಣ ಔಷಧಗಳನ್ನ ಬಳಸೋದಕ್ಕೆ ಹೋಗ್ತಾರೆ. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧವನ್ನ ಬಳಸಬಾರದು, ಪದೇ ಪದೇ ನೋವಿನ ಮಾತ್ರೆಗಳನ್ನ ತಿನ್ನಕ್ ಹೋಗ್ಬಾರ್ದು. ಅವೆಲ್ಲವೂ ಕೂಡ ದೇಹದಲ್ಲಿ ಉಷ್ಣ ಜಾಸ್ತಿಯಾಗಿ ಉರಿಮೂತ್ರಕ್ಕೆ ಕಾರಣ ಆಗಬಹುದು. ಇನ್ನು ಸೊಗಡೆ ಬೇರಿನ ಕಷಾಯ, ನೆಲ್ಲಿಕಾಯಿ, ಆಮೇಲೆ ಸೌತೆಕಾಯಿ ಮತ್ತು ಸೌತೆಕಾಯಿಯ ತರಹದ ಆಹಾರಗಳು, ಸೋರೆಕಾಯಿ, ಹೀರೆಕಾಯಿ, ಪಟ್ಲಕಾಯಿ, ಹಾಗಲಕಾಯಿ, ಆಮೇಲೆ ಲಾವಂಚ, ಇವೆಲ್ಲವೂ ಕೂಡ ಉರಿಮೂತ್ರವನ್ನ ಕಡಿಮೆ ಮಾಡೋದಕ್ಕೆ, ಮೂತ್ರಕೃಚ್ಛರ ರೋಗವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಇನ್ನು ತುಂಬಾ ಉಷ್ಣ ಪ್ರಕೃತಿಯವರು ಪದೇ ಪದೇ ಬಾಳೆದಿಂಡು, ಬಾಳೆದಿಂಡು ಒಂದು ಅತ್ಯುತ್ತಮವಾದ ಆಹಾರ, ಮೂತ್ರದ ಕಲ್ಲಿರಬಹುದು, ಮೂತ್ರಕೋಶದ ತೊಂದರೆಗಳಿರಬಹುದು, ದ್ರವ ಆಹಾರವನ್ನು ಹೊಂದಿರುವಂತಹ ಉತ್ತಮ ಆಹಾರ ಅಂದ್ರೆ ಬಾಳೆದಿಂಡು. ಬಾಳೆದಿಂಡಿನ ಪಲ್ಯ, ಸಾಂಬಾರ್, ಮೊಸರು ಬಜ್ಜಿ, ಸಾಸಿವೆ, ರಾಯತ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಥವಾ ಸುಮ್ಮನೆ ಮಿಕ್ಸಿನಲ್ಲಿ ರುಬ್ಬಿ ಜ್ಯೂಸ್ ತೆಗೆದುಬಿಟ್ಟು ಆ ಜ್ಯೂಸಿಗೆ ನೀರು ಮತ್ತು ಕಲ್ಸಕ್ಕರೆ ಸೇರಿಸಿಕೊಂಡು ಕುಡಿಬಹುದು. ಆ ರೀತಿಯಾಗಿ ಬಾಳೆದಿಂಡನ್ನ ಚೆನ್ನಾಗಿ ಬಳಸಿ. ಆಮೇಲೆ ಹರಳೆಣ್ಣೆ ಔಷಧ, ಈಗಿನ ಕಾಲದ ಜನರೇಷನ್ ಗೆ ಹರಳೆಣ್ಣೆ ಔಷಧವೇ ಮರ್ತೋಗಿದೆ. ಮೊದ್ಲೆಲ್ಲ ಪ್ರತಿ ಗುರುವಾರ ಭಾನುವಾರ ಮಕ್ಕಳನ್ನ ಕೂರಿಸ್ಕೊಂಡ್ ಬಿಟ್ಟು ಮೂಗಿರದು ಅಜ್ಜಿ ಹರಳೆಣ್ಣೆ ಕುಡಿಸ್ತಾ ಇದ್ರು. ವಾರಕ್ಕೊಂದಿನ ಹರಳೆಣ್ಣೆ ಕುಡಿಯೋದು ಕಂಪಲ್ಸರಿ. ಅರ್ಧ ಚಮಚದಷ್ಟು ಹರಳೆಣ್ಣೆ ಕುಡಿದು ಒಂದು ಕಪ್ಪಿನಷ್ಟು ಬಿಸಿ ಬಿಸಿ ನೀರು ಕುಡಿದು ಬಿಟ್ರೆ ದೇಹ ಸ್ವಚ್ಛವೂ ಆಗತ್ತೆ, ತಂಪಾಗಿಯೂ ಇರತ್ತೆ. ಶುದ್ಧ ಆಯುರ್ವೇದೀಯ ಹರಳೆಣ್ಣೆಯನ್ನ ಬಳಸೋದ್ರಿಂದ ಕೂಡ ಈ ಪದೇ ಪದೇ ಉರಿಮೂತ್ರದ ಕಾಯಿಲೆ ಇರುವಂತವರು ದೇಹವನ್ನ ತಂಪಾಗಿರಿಸಿಕೊಳ್ಳಬಹುದು. ಆಮೇಲೆ ಕೆಲವೊಂದಿಷ್ಟು ಪ್ರಾಣಾಯಾಮಗಳಿವೆ. ಈಗ ಪ್ರಕೃತಿ ಪಿತ್ತ ನನ್ನದು ಅಂತ ನನಗೆ ಗೊತ್ತಿರುತ್ತೆ. ಉಷ್ಣ ಪ್ರಕೃತಿ ಅನ್ನೋದು ಬೆಳೀತಾ ಬೆಳೀತಾ ಗಮನಿಸ್ತೀವಿ. ಶೀತ ಕಾಲದಲ್ಲಿ ಚಳಿಯನ್ನೇ ತೋಡ್ಕೊಳಕ್ ಆಗಲ್ಲ ಅಂದ್ರೆ ಶೀತ ಪ್ರಕೃತಿ, ಉಷ್ಣ ಕಾಲದಲ್ಲಿ ಎಲ್ಲರಿಗೂ ಸಾಮಾನ್ಯ ಶೆಕೆ ಆಗ್ತಿರುವಾಗ ನಮ್ಗೆ ವಿಪರೀತ ಶೆಕೆ ಆಗ್ತಿದೆ ಅಂದ್ರೆ ಪಿತ್ತ ಪ್ರಕೃತಿ ಅನ್ನೋದನ್ನ ಒಂದು ಸಾಧಾರಣ ಮನೋಭಾವದಿಂದ ನಾವು ತಿಳ್ಕೊಳ್ಬಹುದು. ಹಾಗಿರುವಾಗ ಶೀತಲಿ, ಶೀತಕಾರಿ, ಸದಂತ ಅನ್ನುವಂತಹ ದೇಹವನ್ನ ತಂಪುಗೊಳಿಸುವ ಪ್ರಾಣಾಯಾಮಗಳಿವೆ. ಶೀತಲಿ ಶೀತಕಾರಿ ಅಂತಹ ದೇಹವನ್ನ ತಂಪುಗೊಳಿಸುವ ಪ್ರಾಣಾಯಾಮವನ್ನ ಪ್ರತಿದಿನ 15-20 ನಿಮಿಷ ಪ್ರಾಣಾಯಾಮವನ್ನ ಎಲ್ಲರೂ ಕೂಡ ಯೋಗವನ್ನ ಮಾಡಬಹುದು. ಅದರಲ್ಲೂ ಪ್ರಾಣಾಯಾಮ ಕೂತಲ್ಲೇ ಮಾಡುವಂತಹದ್ದು. 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷದಲ್ಲಿ ಆ ಅತಿಯಾದ ಉಷ್ಣತೆಯನ್ನ ಪರಿಹರಿಸಿಕೊಳ್ಬಹುದು. ಆಗ ನಿಮಗೆ ಬರೀ ಉರಿಮೂತ್ರದ ಕಾಯಿಲೆ ಒಂದೇ ಅಲ್ಲ, ಈ ವಿಪರೀತ ಸೆಕೆ ಆಗುವಂತಹದ್ದು, ಕಣ್ಣು, ಕಿವಿ, ಮೂಗು, ಬಾಯಿ, ಗಂಟಲೆಲ್ಲ ಎಲ್ಲೆಲ್ಲೋ ಉರಿ ಆಗ್ತಾ ಇದ್ದಿರುತ್ತೆ, ನೆತ್ತಿ ಬಿಸಿ ಬಿಸಿ ಅನಿಸ್ತಾ ಇರುತ್ತೆ, ಕೈ ಕಾಲುಗಳು ಉರಿ ಉರಿ ಆಗ್ತಾ ಇದ್ದಿರುತ್ತೆ, ಅಂತಹ ಲಕ್ಷಣಗಳೆಲ್ಲ ಈ ಪಿತ್ತ ಪ್ರಕೃತಿಯವರಿಗೆ ಪಿತ್ತ ಹೆಚ್ಚಾದಾಗ ಏನ್ ಕಾಣಿಸ್ಕೊಳತ್ತಲ್ಲ ಅವುಗಳನ್ನೆಲ್ಲ ಒಂದು ಪ್ರಮಾಣದಲ್ಲಿ ತಹಬಂದಿಗೆ ತರಬಹುದು. ಆ ಎಲ್ಲ ಕಾರಣಗಳಿಂದಾಗಿ ನೀವು ಈ ಪ್ರಾಣಾಯಾಮಗಳನ್ನ ನಿತ್ಯ ಅಭ್ಯಾಸ ಮಾಡೋದನ್ನ ರೂಢಿಸಿಕೊಳ್ಬೇಕು.
1: ಡಾಕ್ಟರ್, ಕೊನೆಯದಾಗಿ ಉರಿಮೂತ್ರದ ಸಮಸ್ಯೆ ಬರಬಾರ್ದು ಅನ್ನೋ ನಿಟ್ಟಲ್ಲಿ ಹಾಗೆ ಉರಿಮೂತ್ರದ ಕುರಿತಂತೆ ಪ್ರಮುಖವಾಗಿ ಹೇಳಲೇಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಸಾಮಾನ್ಯ ನೋಡಿ, ಉರಿಮೂತ್ರ ಕೆಲವರಿಗೆ ಪದೇ ಪದೇ ಬರ್ತಾ ಇರತ್ತೆ. ಅಪರೂಪಕ್ಕೆ ಒಂದೊಂದೇ ಸಾರಿ ಸಿಂಪ್ಟಮ್ಸ್ ಇದ್ದವರು ವೈದ್ಯರ ಹತ್ರ ಹೋಗ್ಬಹುದು, ಪರಿಹಾರ ಮಾಡ್ಕೊಳ್ಬಹುದು. ಕೆಲವರು ಏನ್ ಮಾಡ್ತಾರೆ, ಮೇಡಮ್ ಎಷ್ಟು ಸಲ ಡಾಕ್ಟರ್ ಹತ್ರ ಔಷಧಿ ತಗೊಂಡಿದ್ದೀನಿ, ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಾಕು, ಜರ್ನಿ ಹೋದ್ರೆ ಸಾಕು, ನೀರ್ ಕಡಿಮೆ ಕುಡಿದ್ರೆ ಸಾಕು, ಹೆಚ್ಚಾಗಿ ಕೆಲಸ ಮಾಡಿದ್ರೆ ಸಾಕು, ಈ ಎಲ್ಲ ಹಲವಾರು ಕಾರಣಗಳಿಂದ ಉರಿಮೂತ್ರ ಬರ್ತಾನೆ ಇರತ್ತೆ ನನಗೆ, ಇದೊಂದು ಯಾವಾಗ್ಲೂ ಹೋಗದೆ ಇರೋ ಕಾಯಿಲೆ ಅಂತ ಬೇಜಾರು ಮಾಡ್ಕೋತಾರೆ. ಈಗ ಇಲ್ಲಿ ಹೇಳಿದಂತಹ ಎಲ್ಲ ಆಹಾರ ವಿಹಾರಗಳನ್ನ ಪದೇ ಪದೇ ಅನುಸರಿಸೋದ್ರ ಮೂಲಕ, ಹೆಚ್ಚಿಗೆ ದ್ರವ ಆಹಾರವನ್ನ ತಗೊಳ್ಳೋದ್ರ ಮೂಲಕ, ಶೀತಲಿ ಶೀತಕಾರಿ ಸದಂತ ಪ್ರಾಣಾಯಾಮ ಮಾಡೋದ್ರ ಮೂಲಕ, ಮಸಾಲೆ ಯುಕ್ತವಾದಂತಹ ಉಪ್ಪು ಹುಳಿ ಖಾರ ಇರುವ ಆಹಾರವನ್ನ ತ್ಯಜಿಸೋದ್ರ ಮೂಲಕ, ಮತ್ತೆ ಆವಾವ ಸಂದರ್ಭದಲ್ಲಿ ಯಾವುದು ಹಿತವೋ ಅದನ್ನಷ್ಟೇ ತಿನ್ಬೇಕು, ನಮ್ಮ ಎದುರಿಗೆ ಎಲ್ಲಾದ್ರೂ ಸಿಗತ್ತೆ ಅಂತ ಅದನ್ನ ಬಳಸೋದು ಬೇಡ. ನಮ್ಮ ಆರೋಗ್ಯಕ್ಕೆ ಯಾವುದು ಪೂರಕವೋ ಅದನ್ನ ಮಾತ್ರ ಮಾಡ್ಬೇಕು. ಇವತ್ತು ಏನಾಗಿದೆ, ಒಳ್ಳೇದು ಯಾವುದು ಅಂತ ನನಗೆ ಗೊತ್ತಿದೆ, ಅದ್ರನ್ನ ನನ್ನ ಪ್ರವೃತ್ತಿ ಅಲ್ಲ, ನಾನದನ್ನ ಅನುಸರಿಸೋದೇ ಇಲ್ಲ. ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ, ಅದರಿಂದ ನನ್ನ ಹತ್ರ ನಿವೃತ್ತಿ ಆಗಕ್ ಆಗ್ತಿಲ್ಲ ಅನ್ನುವಂತಹ ಸಮಾಜವೇ ಈಗ ನಮ್ಮ ಮುಂದೆ ಬಹಳಷ್ಟು ಕಾಣ್ತಾ ಇದೆ. ಅದು ಗೊತ್ತಿರತ್ತೆ ಅವರಿಗೆ, ಆದ್ರೆ ಅನುಸರಿಸೋದಿಲ್ಲ. ದಯವಿಟ್ಟು ಇಲ್ಲಿ ಏನೆಲ್ಲ ಮಾಹಿತಿಯನ್ನ ತಗೊಂಡಿದ್ದೀರಿ, ಅತ್ಯುತ್ತಮವಾದ ಆರೋಗ್ಯಕ್ಕೆ ಪೂರಕವಾದ ಆಹಾರ ವಿಧಾನವನ್ನೇ ಅನುಸರಿಸಿಕೊಂಡು ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ, ಬೇರೆ ಯಾವುದೇ ಇದ್ರೂ ನಿಮ್ಗೆ ಅದನ್ನ ಅನುಭವಿಸೋಕೆ ನಿಮ್ಗೆ ಆರೋಗ್ಯ ಬೇಕು. ಆ ಆರೋಗ್ಯ ಇರಬೇಕು ಅಂದ್ರೆ ನೀವು ಸಮತೋಲಿತ ಆಹಾರವನ್ನ ಗಮನಿಸಬೇಕು. ಆಹಾರಕ್ಕಿಂತ ಉತ್ತಮವಾದ ಔಷಧ ಯಾವುದೂ ಇಲ್ಲ, ಆಹಾರವೇ ಅತ್ಯಂತ ಉತ್ತಮ ಔಷಧ. ಹಾಗಾಗಿ ಆಯಾಯ ರೋಗಕ್ಕನುಗುಣವಾಗಿ, ಆಯಾಯ ಸಂದರ್ಭಕ್ಕನುಗುಣವಾಗಿ ನಮ್ಮ ಆಹಾರ ವಿಹಾರಗಳನ್ನ ಚೇಂಜ್ ಮಾಡ್ಕೊಳ್ಬೇಕು. ಪದೇ ಪದೇ ಅವುಗಳನ್ನೇ ಅನುಸರಿಸಿದ್ರೆ ಕಾಯಿಲೆ ಬೀಳುವವರು ನಾವೇ, ನಮ್ಮ ಕಾಯಿಲೆಯನ್ನ ನಾವೇ ಅನುಭವಿಸಬೇಕೇ ಹೊರತು ಬೇರೆಯವರು ಅನುಭವಿಸೋಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನದಿಂದಾಗಿ ಉರಿಮೂತ್ರದ ಪ್ರಕೃತಿಯವರು ಉರಿಮೂತ್ರ ಬರದೇ ಇರೋ ಹಾಗೆ ಯಾವಾಗಲೂ ಈ ಎಲ್ಲ ವಿಧಾನಗಳನ್ನು ಚೆನ್ನಾಗಿ ಅನುಸರಿಸಬೇಕು. ಕೊನೆಯಲ್ಲಿ ವರುಣ ಮುದ್ರೆಯ ಬಗ್ಗೆ ಹೇಳೋದಕ್ಕೆ

0: ವರುಣ ಅಂದ್ರೆ ಜಲ, ದೇಹದಲ್ಲಿ ಜಲದ ಅಂಶವನ್ನ ಜಾಸ್ತಿ ಮಾಡುವಂತಹದ್ದು ವರುಣ ಮುದ್ರೆ. ವರುಣ ಮುದ್ರೆಯನ್ನ ಅಂದ್ರೆ ಬೆನ್ನು ಕತ್ತು ಮತ್ತು ತಲೆಯನ್ನ ನೇರವಾಗಿ ಇಟ್ಕೊಂಡು ನಿಮ್ಮ ಕೈನಲ್ಲಿ ಹೆಬ್ಬೆರಳ ತುದಿಯನ್ನ ಕಿರುಬೆರಳಿನ ತುದಿಯು ಮುಟ್ಟಬೇಕು. ಶೂನ್ಯ ಆಕಾರದ ಒಂದು ರಚನೆ ಆಗ್ಬೇಕು. ಉಳಿದ ಮೂರು ಬೆರಳುಗಳನ್ನ ನೇರವಾಗಿ ಇಟ್ಕೊಂಡು ನಿಮ್ಮ ತೊಡೆಯ ಮೇಲೆ ನಿಮ್ಮ ಕೈಯನ್ನ ನೇರವಾಗಿ ಇಟ್ಟುಕೊಂಡು ದೀರ್ಘವಾಗಿ ಸಹಜವಾಗಿ ಉಸಿರಾಟವನ್ನ ಮಾಡಬೇಕು. 10 ನಿಮಿಷ, 15 ನಿಮಿಷ, 20 ನಿಮಿಷ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಯಾವಾಗ ಬೇಕಾದ್ರೂ ಮಾಡಬಹುದು. ಆದ್ರೆ ಧ್ಯಾನಕ್ಕೂ ಕೂತ್ಕೊಂಡು ಮಾಡಿದ್ರೆ ಹೆಚ್ಚು ಪ್ರಯೋಜನ. ಈ ರೀತಿಯಲ್ಲಿ ವರುಣ ಮುದ್ರೆಯನ್ನು ಕೂಡ ಅನುಸರಿಸೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನ ನಿಮ್ಮದಾಗಿಸಿಕೊಂಡು ಅತ್ಯುತ್ತಮ ಜೀವನವನ್ನ ನಡೆಸುವಂತಹ ಒಂದು ಪುಣ್ಯವಂತರು ಬುದ್ಧಿವಂತರು ನೀವಾಗ್ಬೇಕು ಅನ್ನೋದೇ ನಮ್ಮ ಸದಾಶಯ.
1: ಖಂಡಿತ ಡಾಕ್ಟರ್ ತ್ರಿವೇಣಿ ವಿ ಕಲಗಾರೆ ಅವರೇ, ತಾವು ಇದುವರೆಗೂ ಉರಿಮೂತ್ರ ಸಮಸ್ಯೆ ಯಾಕೆ ಬರುತ್ತೆ, ಇದಕ್ಕೆ ಏನೇನು ಕಾರಣಗಳು, ಯಾವ ಲಕ್ಷಣಗಳು ಕಂಡಾಗ ಅವರು ಮನೆಯಲ್ಲೇ ಏನೇನು ಮಾಡ್ಕೋಬಹುದು, ಹಾಗೆ ಯಾವ ಸಂದರ್ಭದಲ್ಲಿ ವೈದ್ಯರನ್ನ ಕಾಣಬೇಕು, ಹಾಗೆ ಯಾವ ಯಾವ ವಯಸ್ಸಿನವರಿಗೆ ಯಾವ ಯಾವ ರೀತಿಯಲ್ಲಿ ಅದು ಬರುತ್ತೆ, ಇದಕ್ಕೆಲ್ಲ ಪರಿಹಾರ ಖಂಡಿತ ಇದೆ. ನಾವು ಮನಸ್ಸು ಮಾಡಿ, ನೀವು ಹೇಳಿದ್ರಿ ಪ್ರಾಣಾಯಾಮಗಳು ಮತ್ತೆ ಆಹಾರದಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೋಬೇಕು ನಾವು, ಹಾಗೆ ನೀರಿನ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುದೇ ಇದ್ದ ಹಾಗೆ ನಾವು ಚೆನ್ನಾಗಿ ನೀರು ಕುಡಿಯುವಂತದ್ದು, ಈ ಎಲ್ಲ ನಾವು ಮಾಡಿಕೊಂಡಾಗ ಖಂಡಿತ ಉರಿಮೂತ್ರ ಸಮಸ್ಯೆಯಿಂದ ಹೊರಬರಬಹುದು ಅಂತ ತಿಳಿಸಿದಿರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಇದುವರೆಗೂ ಉರಿಮೂತ್ರದ ಸಮಸ್ಯೆ ಹಾಗೂ ಪರಿಹಾರದ ಕುರಿತು ಡಾಕ್ಟರ್ ತ್ರಿವೇಣಿ ವಿ ಕಲಗಾರೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಶಿಲ್ಪಾ ಹೆಚ್ಎಂ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9:01.
4: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
5: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
6: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.

ಕೇಳುಗರೇ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿದೆ ಗಾದೆ ಬಿಡಿಸಿ ಗಾದೆಯ ಗಾಡಿ. ಗಾದೆಗಳ ಕುರಿತು ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕಳಿಸುವ ಮೂಲಕ ಈ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬಹುದಾಗಿದೆ. 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮವು ಕೂಡ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ನಿಮ್ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ. ಕೇಳುಕರೆ, ಎಂದಿನಂತೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಏನು ಅಂತ ನೀವು ಕೂಡ ಯೋಚಿಸ್ತಾ ಇದ್ದೀರಾ. ಹೌದು, ಈ ದಿನ ಸ್ಯಾಂಡಲ್ವುಡ್ ನ ಒಬ್ಬ ಅದ್ಭುತ ಮಲ್ಟಿ ಟ್ಯಾಲೆಂಟೆಡ್ ಸ್ಟಾರ್ ನ ಹುಟ್ಟುಹಬ್ಬ ಕೂಡ. ಯಾರಿರಬಹುದು ಅಂತ ಯೋಚಿಸ್ತಾರೆ. ಇವರು ನಟನೆ, ನೃತ್ಯ, ಗಾಯನ ಹೀಗೆ ಎಲ್ಲ ರಂಗದಲ್ಲೂ ಕೂಡ 100 ಮಾರ್ಕ್ಸ್ ಕೂಡ ಕೊಡಬಹುದು. ಹಾಗಾದ್ರೆ ಯಾರು ಆ ಒಂದು ಸ್ಯಾಂಡಲ್ವುಡ್ ನ ನಟ ಅಂತ ಯೋಚಿಸ್ತಾರೆ. ಅವರು ನಟಿಸಿರುವಂತಹ, ಬಾಲ ನಟರಾಗಿ ನಟಿಸಿರುವಂತಹ ಗೀತೆ ಕೂಡ ಈಗ ಪ್ಲೇ ಆಗ್ತಾ ಇದೆ. ಆ ಹಾಡನ್ನು ಕೇಳ್ತಾ ಇದ್ದಾಗೆ ನಿಮ್ಗೆ ಗೆಸ್ ಮಾಡ್ತೀರಾ, ಗೆಸ್ ಅಲ್ಲ ಸರಿಯಾಗಿ ಉತ್ತರವನ್ನ ನೀವು ತಿಳಿಸ್ತೀರಾ. ಅವರು ಯಾರು ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ಅಜಿತ್ ಮತ್ತು ಬಿಪಿ ರೇಖಾ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಒಂದು ಸುಂದರ ಗೀತೆ, ಕೇಳಿ ಆನಂದಿಸಿ.

ಗೊತ್ತಾಯ್ತಾ ಶ್ರೋತೃಗಳೇ, ನಾವು ಕೂಡ ಸಣ್ಣವರಿದ್ದಾಗ ಈ ಹಾಡನ್ನ ಜಾಸ್ತಿ ಹೇಳ್ತಾ ಇದ್ವಿ. ನೀವು ಕೂಡ ಹೇಳ್ತಾ ಇದ್ರಿ ಅಲ್ವಾ? ಖಂಡಿತ, ಕನ್ನಡ ಚಿತ್ರರಂಗದಲ್ಲಿ ಚಿನ್ನಾರಿ ಮುತ್ತ ಅಂತ ಆ ಹೆಸರು ಕೇಳ್ತಾ ಇದ್ದಾನೆ ಗೊತ್ತಾಗ್ಬಿಡತ್ತೆ ಯಾರು ಅಂತ. ಚಿನ್ನಾರಿ ಮುತ್ತ ಎಂದು ಫೇಮಸ್ ಆಗಿರುವಂತಹ ವಿಜಯ ರಾಘವೇಂದ್ರ ಅವರ ಜನ್ಮದಿನ. ಬಾಲ ನಟರಾಗಿ ಅದ್ಭುತ ನಟನೆಯನ್ನ ಮಾಡ್ತವರು ಇವರು. ಚಲಿಸುವ ಮೂಡಗಳು ಚಿತ್ರದಲ್ಲಿ ನಟಿಸುವ ಮೂಲಕ ಬಾಲ ನಟರಾಗಿ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಈಗಲೂ ಕೂಡ ಅನೇಕ ಹುಡುಗಿಯರಿಗೆ ಒಂದು ಫೇವ್ರೆಟ್ ಹೀರೋ ಅಂತಲೂ ಕೂಡ ಹೇಳ್ಬೋದು. ಇವರ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತೇನೆ. ಅದಕ್ಕೂ ಮುನ್ನ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕ್ರಿಶ್ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತಿರುವಂತಹ ಈ ಗೀತೆಯನ್ನ ಬರೆದವರು ಇಬ್ರಾಹಿಂ ಆಶಿಕ್, ಸಂಗೀತ ನಿರ್ದೇಶನ ರಾಜೇಶ್ ರೋಹನ್.

ಶ್ರೋತೃಗಳೇ, ವಿಜಯ ರಾಘವೇಂದ್ರ ಅವರ ಜನ್ಮದಿನ ಅಂತ ಕೂಡ ಹೇಳಿದೆ. ಇವರು ಚಲಿಸುವ ಮೋಡಗಳು ಚಿತ್ರದ ನಂತರ ಅಂಬಿಕಾ ಹಾಗೆ ಚಿನ್ನಾರಿ ಮುತ್ತ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಕೂಡ ಬಾಲ ನಟರಾಗಿ ಅವರು ನಟಿಸ್ತಾರೆ. ಅವರ ಅಭಿನಯದ ಚಿನ್ನಾರಿ ಮುತ್ತ ಪಾತ್ರಕ್ಕೆ ರಾಜ್ಯ ಪ್ರಶಸ್ತಿ ಸಹ ಬರುತ್ತೆ. ಇನ್ನು 2002ರಲ್ಲಿ ಬಿಡುಗಡೆಯಾದಂತಹ ನಿನಗಾಗಿ ಅನೇಕ ಜನರು ನೋಡಿರ್ತೀರಾ. ಆ ನಿನಗಾಗಿ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕರಾಗಿ ಬಾಲ ನಟರಾಗಿರ್ತಾರೆ ಇಷ್ಟು ದಿನ. ಅದರ ನಂತರ 2002ರಲ್ಲಿ ನಿನಗಾಗಿ ಚಿತ್ರದ ಮೂಲಕ ಅವರು ನಾಯಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಂತರದಲ್ಲಿ ಸಾಲು ಸಾಲು ಹಿಟ್ ಚಿತ್ರಗಳನ್ನು ಕೂಡ ಅವರು ನೀಡ್ತಾ ಬರ್ತಾರೆ. ನಂತರ ಖುಷಿ, ಕಲ್ಲರಳಿ ಹೂವಾಗಿ, ಮಿಂಚಿನ ಊಟ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ವಿಭಿನ್ನ ಪಾತ್ರದ ಮೂಲಕ ಗಮನವನ್ನು ಸೆಳೀತಾರೆ. ಒಂದರಲ್ಲಿ ಏನೂ ಅರಿಯದ ಮುಗ್ಧನಾದ್ರೆ ಮತ್ತೊಂದು ಕಡೆ ಪ್ರೀತಿಸಿದವಳನ್ನ ಪಡೆಯೋದಕ್ಕೆ ಹರಸಾಹಸ ಪಡುವಂತಹ ಪ್ರೇಮಿಯಾಗಿ ಅಮೋಘ ನಟನೆಯನ್ನು ಕೂಡ ಮಾಡ್ತಾರೆ. ಇನ್ನು ಇವರ ತಂದೆ ಕೂಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ ನ ಜನಪ್ರಿಯ SA ಚಿನ್ನಿಗೌಡರ ಮಗ ಇವರು. ಅಲ್ಲದೆ ಸಹೋದರ ಮುರಳಿ ಅವರು ಕೂಡ ನಟ ಕೂಡ ಆಗಿದ್ರು. ಇನ್ನು ಅವರು ಈಗಲೂ ಕೂಡ ಆಕ್ಟಿವ್ ಆಗಿ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಜಡ್ಜ್ ಆಗಿ ಇರೋದನ್ನು ನಾವು ಕಾಣ್ತೇವೆ. ಇವರಿಗೂ ಕೂಡ ಮೃದ ಹೃದಯ ಕನ್ನಡ ಚಿತ್ರರಂಗದ ಅದ್ಭುತ ನಟನಿಗೆ ನಮ್ಮ ಕಡೆಯಿಂದ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈಗ ಅವರು ನಡೆಸಿರುವಂತಹ ಖುಷಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಶ್ರೀನಿವಾಸ್ ಹಾಗೂ ಚಿತ್ರ KS ಅವರ ಧ್ವನಿಗಳಲ್ಲಿ ಸ್ವರ ಜೋಡಣೆಯನ್ನ ಮಾಡಿದ್ದಾರೆ ಗುರುಕಿರಣ್, ಸಾಹಿತ್ಯ ವಿ ಮನೋಹರ್.

0: ಶ್ರೋತೃಗಳೇ, ಮೇಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಶ್ರೋತೃಗಳೇ, ಅದೇ ರೀತಿಯಲ್ಲಿ 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ನಟ ಅಥವಾ ನಟಿ ಅವರು ನಟಿಸಿರುವಂತಹ ಚಿತ್ರದ ಹಾಡುಗಳನ್ನ ಹಾಡಬೇಕಿತ್ತು. ಅದೇ ರೀತಿಯಲ್ಲಿ ಅನೇಕ ಜನರು ಶ್ರೋತೃಗಳು ನನಗೆ ರಿಕ್ವೆಸ್ಟ್ ಮಾಡಿದ್ರು ಕಳೆದ ವಾರಗಳಲ್ಲಿ ಇವರ ಒಂದು ಇವರನ್ನು ಕೂಡ ಹೇಳಿ ಹೆಸರು ಅಂತ. ಹಾಗಾಗಿ ಅವರ ಹೆಸರನ್ನೇ ತೆಗೆದುಕೊಂಡಿದ್ದೇನೆ. ಹಾಗಾದ್ರೆ ಯಾರ ಹೆಸರು ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ಇವರು ಒಂದು ಸ್ಯಾಂಡಲ್ವುಡ್ನ ಒಂದು ಅಪರೂಪದ ನಕ್ಷತ್ರಗಳಲ್ಲಿ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು. ಅವರ ಮುದ್ದಾದ ನಗು, ಚುರುಕಿನ ನಟನೆ ಇಡೀ ಕರ್ನಾಟಕವೇ ಫಿದ ಅನ್ನಿಸ್ತು. ಸ್ವಾಭಿಮಾನಿ ಹಳ್ಳಿ ಹುಡುಗಿ ಅವರನ್ನ ದುರ್ಗಿ ಅನ್ನೋ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಇಷ್ಟು ಕ್ಲೋಸ್ ಸಾಕು ಅಂತ ಅನ್ಕೊಂತೀನಿ. ಯಾರಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅವರು ನಟಿಸಿರುವಂತಹ ಗೀತೆಗಳನ್ನ ನೀವು ಹಾಡಬೇಕಾಗತ್ತೆ. ನಮ್ಮ ದೂರವಾಣಿ ಸಂಖ್ಯೆಯನ್ನ ಈಗೊಮ್ಮೆ ಹೇಳ್ತೇನೆ. ಅನೇಕ ಕ್ಲೂಗಳನ್ನು ಕೂಡ, ಸುಳಿವುಗಳನ್ನು ಕೂಡ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲೂ ಕೂಡ ನೀಡ್ತೇನೆ ಅಂತ. ಸದ್ಯಕ್ಕೆ ಈ ದುರ್ಗಿ ಎನ್ನುವಂತಹ ಹೆಸರು ಇರಲಿ ನಿಮ್ಮ ಅಂತ ಹೇಳ್ತಾ, ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08282820074ಕ್ಕೆ ಕರೆ ಮಾಡಬೇಕು. ಸದ್ಯಕ್ಕೆ ಈಗಲ್ಲ, 11 ಗಂಟೆಗೆ ಅಂತ ಹೇಳ್ತಾ, ಇನ್ನು ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರವಾದಂತಹ ಗೀತೆ ಮೂಡಿ ಬರ್ತಾ ಇದೆ ನಮ್ಮ ನಿಲಯದಿಂದ, ಮೊಹಬ್ಬತ್ತಿನ್ ಚಿತ್ರದಿಂದ. ಉದಯ್, ಶ್ವೇತಾ, ಶಾನ್ ಹಾಗೂ ಸಂಗಡಿಗರು ಹಾಡಿರುವಂತಹ ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಆನಂದ್ ಪಕ್ಷಿ.
1: ಏಕ್ ಲಡ್ಕಿ ಥಿ ದೀವಾನಿ ಸಿ, ಏಕ್ ಲಡ್ಕೆ ಪೇ ವೋ ಮರ್ತಿ ಥಿ, ನಜರೇ ಝುಕಾ ಕೆ ಶರ್ಮಾ ಕೆ ಗಲಿಯೋ ಸೆ ಗುಜರ್ತಿ ಥಿ, ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿಠಿಯಾ ಲಿಖಾ ಕರ್ತಿ ಥಿ. कुछ कहना था शायद उसको, जाने किससे डरती थी. जब भी मिलती थी मुझसे, मुझसे पूछा करती थी, प्यार कैसे होता है, ये प्यार कैसे होता है. और मैं सिर्फ यही कह पाता था.

0: ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂದಿತು. ಶ್ರೋತೃಗಳೇ, 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ ಹೀಗಿದೆ: 08282700704. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 08282700704. ಕರೆ ಮಾಡಬೇಕಾಗಿರುವಂತಹ ಸಮಯ ಈ ಬೆಳಗ್ಗೆ 11 ಗಂಟೆಗೆ ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಮಿಕ್ಸ್ ಮೆಲಡಿ ಮುಕ್ತಾಯವಾಗುತ್ತೆ. ಮತ್ತಷ್ಟು ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. 10 ಗಂಟೆಗೆ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಗಾದೆಗಳ ಜೊತೆಗೆ ಒಳ್ಳೊಳ್ಳೆಯ ಗೀತೆಗಳು ಕೂಡ ನಿಮಗಾಗಿ ಕಾಯ್ತಾ ಇದೆ. ಸದ್ಯಕ್ಕೆ ಮಧುರವಾದಂತಹ ಭಾವಗೀತೆಗಳು ಕೂಡ ನಿಮಗಾಗಿ ಕಾಯ್ತಾ ಇದೆ. ಕೇಳೋಣ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.

ಕೇಳಗರೆ, ಮತ್ತೊಮ್ಮೆ ವಿದ್ಯುತ್ ವ್ಯತ್ಯಯದಿಂದಾಗಿ ನಮ್ಮ ಪ್ರಸಾರದಲ್ಲಿ ಕೆಲಕಾಲ ಅಡಚಣೆ ಉಂಟಾಯಿತು. ಈಗ ಪ್ರಸಾರ ಪುನರಾರಂಭಗೊಂಡಿದೆ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮೊಂದಿಗಿರಿ ಸದಾ. ಆಕಾಶವಾಣಿ ಭದ್ರಾವತಿ.

ಆತಿಥ್ಯ ಶಿವಲೀಲತೆಯಲ್ಲಿ ಮನೆಯವರು ಆತ್ಮೀಯ ನಿರೂಪಕರಿಗೆ ಶುಭ ಮುಂಜಾನೆ, ಭಕ್ತಿ ಗೀತೆಗಳ ಜೊತೆಗೆ ನದಿಯ ಪರಿಚಯ, ದೇಗುಲ ದರ್ಶನ, ಮಾಹಿತಿ, ದೇವಾಲಯದ ಇತಿಹಾಸ, ಪೌರಾಣಿಕ ಕಥೆ, ಸಮಾಗಮಾರ್ಥ, ಪೂರ್ಣ ಮಾಹಿತಿ, ಭಕ್ತಿ ಪ್ರಧಾನ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಗುರುಪುರ ನದಿಯ ಬಗ್ಗೆ ಮಾಹಿತಿ. ಕಜ್ಜಿಗೆಯವರ ಕಥನದಲ್ಲಿ ನಿಜವಾಗಿಯೂ ನಾಯಕರಾದವರಿಗೆ ಸಮರ್ಥ ಜ್ಞಾನಿಗಳ ಮಾರ್ಗದರ್ಶನ ಬೇಕು ಎಂಬ ಹಿತವಚನ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ಅಂತಾನು ಕೂಡ ಕಳಿಸಿದ್ದಾರೆ. ಏನು ಜೆಎನ್ ಬಸವರಾಜಪ್ಪ ಉಸ್ಮಾನಿ ಭದ್ರಾತೆಯಿಂದ ಕಳಿಸಿದ್ದಾರೆ. ಇಂದು ಪ್ರಸಾರವಾದ ಬದುಕು ಚಟಕಾಬಂಡಿ ಕಾರ್ಯಕ್ರಮದಲ್ಲಿ ಹೆಚ್ ಇವರೊಂದಿಗೆ ನಡೆಸಿದಂತಹ ಸಂದರ್ಶನ ಚೆನ್ನಾಗಿತ್ತು. ನಾಣ್ಯಗಳ ಕುರಿತು ಉಪಯುಕ್ತ ಮಾಹಿತಿಯನ್ನ ನೀಡಿದ್ರು. ಅವರ ಸಾಧನೆಯನ್ನ ವಿವರವಾಗಿ ಪರಿಚಯಿಸಿದ್ರು ಅಂತಾನು ಕೂಡ ಕಳಿಸಿದ್ದಾರೆ. ಹಾಗೆಯೇ ಖಂಡೋಬರಾವ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಓಕೆ, ಸ್ನೇಹಿತರ ಬಗ್ಗೆ ಹೇಳ್ತಾ ಇದ್ರೇನೆ ಖುಷಿ ಆಗತ್ತಲ್ವಾ. ಅವರ ಒಡನಾಟದ ನೆನಪುಗಳು ಕೂಡ ಬರ್ತಾ ಇರುತ್ತೆ. ಒಮ್ಮೆ ನೋಡುವಂತಹ ಸ್ಥಳ ಅದು ಖಂಡಿತವಾಗಿಯೂ ಕೂಡ ಅಮೂಲ್ಯ ಶೋಧ ಸಂಗ್ರಹಾಲಯವನ್ನ ನಾನು ಹಲವಾರು ಬಾರಿ ನೋಡುತ್ತೇನೆ. ಅಪೂರ್ವ ಸಂಗ್ರಮ, ಎಲ್ಲರೂ ಕೂಡ ಒಮ್ಮೆ ನೋಡುವಂತಹ ಸ್ಥಳ. ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಭಟ್ ಸರ್ ಅವರಿಗೂ ಕೂಡ ಧನ್ಯವಾದ. ಇತಿಹಾಸಕಾರರಾದ ಹೆಚ್ ಖಂಡೋಬರಾವ್ ಅವರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಂಬಣ ನ್ಯಾಮತಿ ಅವರು ಕೂಡ ಬದುಕು ಚಟಕಾ ಬಂಡಿ ಕಾರ್ಯಕ್ರಮದಲ್ಲಿ ಇತಿಹಾಸ ತಜ್ಞರಾದ ಖಂಡೋಬರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಯಿತು. ವಸ್ತು ಸಂಗ್ರಹಾಲಯ ಸ್ಥಾಪಿಸಿ ಹಳೆಯ ನಾಣ್ಯಗಳ ಮೂಲಕ ಜನರಿಗೆ ಇತಿಹಾಸ ತಿಳಿಸುತ್ತಿರುವ ಅವರಿಗೆ ಕೋಟಿ ನಮನಗಳನ್ನ ತಿಳಿಸ್ತಾ ಇದ್ದಾರೆ. ನೀವು ಕೂಡ ಅನೇಕ ಶ್ರೋತೃಗಳು ಕೂಡ ಮೊದಲಿನಿಂದ ನಾವು ಕೂಡ ಕಾಯಿನ್ಸ್ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ, ಸಂಗ್ರಹಣೆ ಮಾಡ್ತಾ ಇದ್ವಿ ನಾಣ್ಯಗಳನ್ನು ಕೂಡ. ನೀವು ಕೂಡ ಅನೇಕರು ಕೂಡ ನಾಣ್ಯಗಳು 5 ಪೈಸೆದು, 1 ಪೈಸೆ, 20 ಪೈಸೆ ಆ ರೀತಿ ಈಗ ನೋಡೋಕ�್ಕೆ ಖುಷಿ ಅನಿಸುತ್ತೆ. ಈ ರೀತಿಯಲ್ಲಿ ಅವಾಗ 1 ರೂಪಾಯಲ್ಲಿ ಮಸಾಲೆ ದೋಸೆ ಬರ್ತಾ ಇತ್ತು, ಈಗ ಅದಕ್ಕೆ ಬೆಲೆನೇ ಇಲ್ಲ ಬಿಡಿ. ಅದೇ ರೀತಿಯಲ್ಲಿ ಹೇಳಿದ್ದಾರೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತ್ರಿವೇಣಿ ಅವರು ಉರಿಮೂತ್ರ ಕಾರಣ. ಓಕೆ, ಆರೋಗ್ಯ ಕಾರ್ಯಕ್ರಮದಲ್ಲಿ ಯಾವ ಆಹಾರವನ್ನ ಸೇವಿಸಬೇಕು, ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಅವರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ ಹಂಪಣ್ಣ ನ್ಯಾಮತಿ ಅವರಿಂದ. ಹಾಗೆ ಯಾರಿದು ಬ್ರಹ್ಮಾನಂದ ರಾನಡೆ ಅವರು ಕೂಡ 7 ಕಾಲಕ್ಕೆ ಮೂಡಿ ಬಂದಂತಹ ಲಕ್ಕಿನಕೊಪ್ಪದ ಅಮೂಲ್ಯ ಶೋಧನಾ ಸಂಸ್ಥಾಪಕರಾದ ಖಂಡೋಬರಾವ್ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಚೆನ್ನಾಗಿತ್ತು. ನಾನು ಕೂಡ ಅಮೂಲ್ಯ ಶೋಧ ವಸ್ತು ಸಂಗ್ರಹಾಲಯ ನೋಡಿದ್ದೇನೆ. ನಿಜವಾಗಿಯೂ ಕೂಡ ಖಂಡೋಬರಾವ್ ಸರ್ ಒಂದು ಅದ್ಭುತ ಸಾಧನೆಯನ್ನ, ಒಂದು ಅದ್ಭುತವಾದಂತಹ ಸಂಗ್ರಹಾಲಯವನ್ನ ಸ್ಥಾಪಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ನೋಡಬೇಕು. ನೀವು ಎಷ್ಟು ಸಲ ಭೇಟಿ ಕೊಟ್ಟರು ಕೂಡ ನಮ್ಮ ಒಂದು ಜ್ಞಾನದ ಮಟ್ಟ ಮತ್ತು ಇತಿಹಾಸ ನಮ್ಮ ಹಿಂದಿನ ಭಾರತೀಯ ವೈಭವಗಳ ಪರಿಚಯ ಅಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ. ಮುಖ್ಯವಾಗಿ ನಾನು ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ಳೋದೇನೆಂದರೆ, ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನು ಒಮ್ಮೆ 1-2 ಬಾರಿ ಆದರೂ ಕೂಡ ಈ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗಿ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ದೊರಕುವಂತಹ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಂತೀನಿ. ಒಂದು ಉತ್ತಮವಾದಂತಹ ಸಲಹೆಯನ್ನು ಕೂಡ ನೀಡಿದ್ದೀರಾ. ಅದೇ ರೀತಿಯಲ್ಲಿ 7.75 ಡುಯೆಟ್ ಗೀತೆಗಳು ಕೂಡ ಮನಸ್ಸಿಗೆ ಒಂದು ಉಲ್ಲಾಸವನ್ನ ನೀಡಿತು. ಮಹಿಳಾ ವೈದ್ಯರಾದ ಆರೋಗ್ಯದ ಬಗ್ಗೆ ಮಾಹಿತಿ ಕೂಡ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಕೂಡ ನೀಡಿದ್ರು. ಎಲ್ಲ ಹಾಡುಗಳು ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಲ್ಲಿ ಔಟ್ ಜನಪುರದಿಂದ ಕಳಿಸಿದ್ರೆ, ಚಂದ್ರಶೇಖರ್ ನಾಯಕ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಮಿಕ್ಸ್ ಮೆಲಡಿ ತುಂಬಾ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಮುಂಜಾನೆ ಭೂಮಿಗೆ ಬೆಳಕನ್ನ ಚೆಲ್ಲುತ್ತಾ ಸೂರ್ಯದೇವನು ಬಂದ್ರೆ ಜ್ಞಾನದ ಬೆಳಕನ್ನ ನೀಡುತ್ತಾ ನಮ್ಮ ಪ್ರೀತಿಯ. ಓಕೆ, ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಬರುತ್ತೆ. ಉತ್ತಮ ಕಾರ್ಯಕ್ರಮಗಳನ್ನ ನೀಡ್ತಾ ಒಳ್ಳೆಯ ಸಂದೇಶಗಳನ್ನ ಕೊಡ್ತಿರುವಂತಹ ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ ರಾಜು ಶಂಕರಘಟ್ಟದಿಂದ. ಇನ್ನು ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ, ಭಕ್ತಿ ಗೀತೆಗಳಲ್ಲಿ ಲಕ್ಷ್ಮೀ ಬಾರಮ್ಮ ಹಾಡು ಬಹಳ ಇಷ್ಟ, ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹಾಗೆ ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಕೂಡ ತುಂಬಾನೇ ಇಷ್ಟ ಆಗ್ತಾ ಇದೆ ಅಂತ ಕೂಡ ಕಳಿಸಿದ್ದಾರೆ.
ಅದೇ ರೀತಿಯಲ್ಲಿ ಆಶ್

ಪ್ರಕಾಶ್ ನಂದಿನಿ ಕೋಲಾರದಿಂದ ಕಳಿಸಿದ್ದಾರೆ. ನಿಲಯದ ಅಭಿಮಾನಿಯಾಗಿ ಇಂದಿನಿಂದ ಪ್ರಾರಂಭಿಸ್ತೇನೆ ಏನು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನನಗೆ ಕಣ್ಣಿನಲ್ಲಿ ಪೊರೆ ಓಕೆ ಬಂದು ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಸರಿಯಾಗಿದೆ ವಸಿಯಾಗಿದೆ ಅಂಶ ಅಂತ ಕಳಿಸಿದ್ದಿಲ್ಲ. ಓಕೆ ನಿಮ್ಮ ಆರೋಗ್ಯ ಕೂಡ ಮುಖ್ಯ ಅಲ್ವಾ. ಅದನ್ನೆಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ವಾಟ್ಸಪ್, ಯಾಕಂದ್ರೆ ಕಣ್ಣು ನೋಡಲೇಬೇಕಾಗತ್ತೆ ವಾಟ್ಸಪ್ನ ಮೂಲಕ ಸಂದೇಶವನ್ನು ಕಳಿಸ್ಬೇಕಾದ್ರೆ. ಅಷ್ಟು ಅಭಿಮಾನದಿಂದ ಅದೇ ನಿಮಗೆ ಕ್ಯೂರ್ ಮಾಡಿದೆ. ನಾನು ಆಕಾಶವಾಣಿ ಭದ್ರಾವತಿಗೆ SMS ಮಾಡಬೇಕು, ಭಾಗವಹಿಸಬೇಕು ಅನ್ನುವಂತಹ ಒಂದು ಮನೋಸಂಕಲ್ಪವೇ ನಿಮ್ಮನ್ನ ಬೇಗ ಕ್ಯೂರ್ ಮಾಡಿ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಆರೋಗ್ಯ ಕೂಡ, ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಿ, ಜೊತೆಗೆ ನಮ್ಮ ಜೊತೆಗೂ ಕೂಡ ಜೊತೆಯಾಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ ಅವರಿಗೂ ಕೂಡ. ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಮಾಹಿತಿ ಚನ್ನಗಿರಿ ವಿಜಯರಾಘವೇಂದ್ರ ಓಕೆ ಗಜೇಂದ್ರ ಉಷಾ ಬೆನಕನಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಏಳುಮಕ್ಕಳ ಎಲ್ಲ ಹಾಡುಗಳು ಎಲ್ಲವೂ ಕೂಡ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಸದಾಶಿವಪ್ಪ ಮಣ್ಕಟ್ಟದಿಂದ ಸಂದೇಶವನ್ನ ಕಳಿಸಿದ್ರೆ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಿನ್ನೆ ಕಾರ್ಯಕ್ರಮದ ಕೂಡ ಸೇರಿಸಿ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಇನ್ನು ಅಜ್ಜಂಪುರದಿಂದ ಮಂಜುಳಾ ರಾಘವೇಂದ್ರ ಆಚಾರ್ ಅವರು ಕೂಡ ಕಳಿಸಿದ್ದಾರೆ. ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬಂತು ಅಂತ ಕಳಿಸಿದ್ದಾರೆ. ಓಕೆ ಇನ್ನು ಮಂಗಳ ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ರೆ, ಸಲ್ಮಾ ಟೀಚರ್ ತರೀಕೆರೆಯಿಂದ ಜನವರಿ ಜೂನ್ 1st ಇಂದ ಶಾಲೆ ಆರಂಭ ಆಗ್ತಾ ಇದೆ ಟೀಚರ್ಸ್ಗಳಿಗೆಲ್ಲ. ಇನ್ನ ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೇವೆ, ನೀವು ಹೇಗಿದ್ದೀರಾ? ಕುಶಲವೇ ಕ್ಷೇಮವೇ ಓಕೆ ಹೆಲ್ತ್ ಇನ್ಸ್ ಮಿಕ್ಸ್ ಮನಡಿ ಎಲ್ಲವೂ ಕೂಡ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಪಕ್ಷಿ ಪ್ರಪಂಚ ನಿನ್ನೆ ಕಾರ್ಯಕ್ರಮ ಅಲ್ವಾ ಓಕೆ ಬದುಕು ಜಟಕಾ ಬಂಡಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ಟ ಆಯ್ತು ಅಂತಾನು ಕೂಡ ಕಳಿಸಿದ್ದಾರೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರುಕೊಡುಗೆಯಿಂದ ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡಬೇಕು ಖಂಡಿತವಾಗಿಯೂ ಕೂಡ ನಿಮ್ಮ ಮಾತು ನಿಜ. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಗುರುಪುರ ನದಿಯ ಬಗ್ಗೆ ಮಾಹಿತಿ ಇಷ್ಟ ಆಯಿತು. ಬದುಕು ಜಟಕಾ ಬಂಡಿ ಎಲ್ಲ ಕಾರ್ಯಕ್ರಮಗಳು ಕೂಡ ಬರ್ತಿದ್ದಾರೆ. ಶಾಂತಾಚಾರ್ ಬಡಿಗೆ ಓಕೆ ಕೊಕ್ಕನೂರು ಹರಿಹರ ನಮಸ್ತೆ ಮೇಡಮ್ ಎಲ್ಲ ಕಾರ್ಯಕ್ರಮಕ್ಕೆ ನಿರೂಪಕರಿಗೆ ಎಲ್ಲಾ ನಿರೂಪಕರಿಗೆ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಓಕೆ ಆಕಾಶವಾಣಿಯ ಧ್ವನಿ ಮೂಡಿಸುವುದು ಹೊಸ ಚೈತನ್ಯ ಗಾಳಿಯಲ್ಲಿ ತೇಲಿ ಬರುವ ಮಧುರ ಹಾಡಿನಂತೆ ಓಕೆ ಇವರು ಕವನವನ್ನೇ ಬರೆದು ಕಳಿಸಿದ್ದಾರೆ. ನಾನು ನಂತರದಲ್ಲೇ ಓದ್ತೇನೆ. ಓಕೆ ಒಂದು ಪ್ರೀತಿಯಿಂದ ಬರ್ತಿದ್ದಾರೆ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು ಅಂತಾನು ಕೂಡ ಒಂದು ಖುಷಿಯಾಗಿ ಕವನವನ್ನು ಬರ್ದು ಕಳಿಸಿದ್ದಾರೆ. ನಾನು ಕೂಡ ನಂತರದಲ್ಲಿ ಓದ್ತೇನೆ. ಇನ್ನು ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಭಾಗ್ಯ ಸದಾ ಶಿವನ್ ಕೇಶವಪುರ ಭದ್ರಾವತಿಯಿಂದ ಬದುಕು ಜಟಕಾ ಬಂಡಿ ಗೀತಾರಾಧನ ಕಾರ್ಯಕ್ರಮ ಎಲ್ಲ ಇಷ್ಟ ಆಯ್ತು. ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವುದು ಓಕೆ ಅವರು ಬದುಕು ಜಟಕಾ ಬಂಡಿ ಕಾರ್ಯಕ್ರಮದ ಅವರ ಹೇಳ್ತಾ ಇದ್ರೆ ಖಂಡು ಬರಾವ್ ಅವರ ಕುರಿತು ಅಲ್ಲಿಗೆ ಭೇಟಿ ನೀಡ್ತೇವೆ. ನಿಜವಾಗ್ಲು ನೀವು ಭೇಟಿ ನೀಡ್ತೀರಾ ಅಂತ ಒಂದು ಮಾತು ಬಂದಾಗ ಕಾರ್ಯಕ್ರಮ ಕೂಡ ಸಾರ್ಥಕ ಆಗುತ್ತೆ ಅಲ್ವಾ. ನಿಮಗೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವುದು ನಮ್ಮ ಅದೃಷ್ಟವೇ ಸರಿ. ಡಾಕ್ಟರ್ ತ್ರಿವೇಣಿ ಅವರಿಗೆ ಅವರು ಕೂಡ ಆರೋಗ್ಯ ಸಮಸ್ಯೆ ಬಗ್ಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಮಾಹಿತಿಯನ್ನು ಕೂಡ ನೀಡಿದ್ರು. ಖಂಡಿತವಾಗಿ ಕೂಡ ಭೇಟಿ ಆಗಿ ಶಿವಮೊಗ್ಗದಲ್ಲಿರುವಂತಹ ವಸ್ತು ಸಂಗ್ರಹಾಲಯಕ್ಕೆ ಅಂತ ನಾವು ಕೂಡ ತಿಳಿಸ್ತಾ ಇದ್ದೀವಿ. ಇನ್ನು ಅನಿಸಿಕೆ ಅಭಿಪ್ರಾಯಗಳು ಓಕೆ ಮುರಳೀಧರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡ್ಕತೆ ಹೋಬಳ್ಳಿಯಿಂದ ಕಳಿಸಿದ್ರೆ BH ಆಂಜನೇಯ ಉಟೋನ್ ಹನುಮಂತ ನಗರ ಭದ್ರಾವತಿಯಿಂದ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಓಕೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ

0: ಶಿವಮೊಗ್ಗದಿಂದ ಸ್ವಲ್ಪ ಒಂದು ಕರೆಂಟಿನ ವಿದ್ಯುತ್ ವ್ಯತ್ಯಯದಿಂದ ಕಾರ್ಯಕ್ರಮಗಳು ಇತ್ತೀಚೆಗೆ ಸ್ವಲ್ಪ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಎಲ್ಲ ಸೈಡಲ್ಲೂ ಕೂಡ. ಹಾಗಾಗಿ ಇಲ್ಲೂ ಕೂಡ ಅಡಚಣೆ ಆಗ್ತಾ ಇದೆ. ನೀವು ಕೂಡ ಅದನ್ನು ಕ್ಷಮಿಸಬೇಕು, ಯಾಕಂದರೆ ಅಲ್ಲಿ ಪವರ್ ಇದಾಯಿತು ಅಂದರೆ ನಾವು ಕೂಡ ಸ್ವಲ್ಪ ಟೈಮ್ ಬೇಕಾಗತ್ತೆ ನಮಗೂ ಕೂಡ ಅದನ್ನು ಮತ್ತೆ ಇದು ಮಾಡೋದಕ್ಕೆ ಅಂತ ಈ ಮೂಲಕ ತಿಳಿಸ್ತಾ. ಈಗ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರ್ತಾ ಇದೆ ನಿಮ್ಮ ನೆಚ್ಚಿನ ಚಂದ್ರಿಕಾ ಶೇಷಾಚಲ ಹಾನಹಳ್ಳಿ ಬೆಂಗಳೂರಿನಿಂದ ಕಾರ್ಯಕ್ರಮವನ್ನ ಕಳಿಸಿದ್ದಾರೆ. ಅನಿಸಿಕೆ ಅಭಿಪ್ರಾಯವನ್ನ ಕಳಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ, ನೀವು ಕಾಯ್ದಿರುವಂತಹ ನಿಮ್ಮ ಮೆಚ್ಚಿನ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
0: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೂ ಕೂಡ ತಿಳಿಸ್ತಾ ಈ ದಿನದ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ದಿನ ನಿಮ್ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನಲಿ ಗೆಳತಿ ನಂದಿನಿ ವೈಬಿ. ಎಂದಿನಂತೆ ಮಂಗಳವಾರ ಗಾದೆಗಳು, ಗಾದೆ ಬಿಡಿಸಿ, ಗಾದೆಯ ಗಾಡಿ, ಗಾದೆಯ ಲೋಕಕ್ಕೆ ನಮ್ಮ ಪಯಣ ಸಾಗ್ತಾ ಇದೆ. 10:07 ಆಗ್ತಾ ಇದೆ. 11:00 ಹನ್ನೊಂದು ಗಂಟೆಯ ನಂತರ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಆರಂಭ ಆಗತ್ತೆ ಅಂತ ತಿಳಿಸ್ತಾ, ಹೊಸ ಹೊಸ ಕೇಳುಗರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇರ್ತೀರಾ. ಈ ಕಾರ್ಯಕ್ರಮದಲ್ಲಿ ನಾವು ಗಾದೆಯಲ್ಲಿ ಅರ್ಧ ಭಾಗವನ್ನ ಕೇಳ್ತೀವಿ. ಇನ್ನು ಅರ್ಧ ಭಾಗವನ್ನ ಪೂರ್ಣಗೊಳಿಸಿ ಏನ್ ಮಾಡ್ಬೇಕು ನಮ್ಮ ಹಳೆ ಶತ್ರುಗಳು ಹೇಳಿ. ಖಂಡಿತ ಪೂರ್ಣಗೊಳಿಸಿ ಉತ್ತರಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸ್ಬೇಕಾಗತ್ತೆ. ಹಾಗಾದ್ರೆ ರೆಡಿ ಇದ್ದೀರಾ ಅಲ್ವಾ? ಆರಂಭದಲ್ಲಿ ಮೊದಲ ಗಾದೆ ಈಸಿ ಇದೆ, ಸಖತ್ ಈಸಿ, ಯಾವುದು ಅಂತ ಯೋಚಿಸ್ತಾ ಇದ್ದೀರಾ? ಮೊದಲ ಗಾದೆ ಯಾವುದು ಅಂತ ಅಂದ್ರೆ, ಸಮುದ್ರದ ನೆಂಟಸ್ತನ, ಸಮುದ್ರದ ನೆಂಟಸ್ತನ ಉಪ್ಪಿಗೆ ಮುಂದೆ ಕೇಳೋದಿಲ್ಲ. ಇನ್ನು ಒಂದೇ ಒಂದು ಪದ ಬೇಕಾಗತ್ತೆ. ಸಮುದ್ರದ ನೆಂಟಸ್ತನ ಉಪ್ಪಿಗೆ ಡ್ಯಾಶ್. ಹಾಗಾದ್ರೆ ಯಾವುದು ಸೂಕ್ತವಾಗತ್ತೆ? ಗಾದೆಯನ್ನ ಪೂರ್ಣಗೊಳಿಸಿ ಉತ್ತರಗಳನ್ನ ಏನ್ ಮಾಡಬೇಕು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸ್ಬೇಕಾಗತ್ತೆ. ಟೈಪ್ ಮಾಡಿ, ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481 5726 00. ಈ ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳು ಬರ್ತಾ ಇರಲಿ, ಅಷ್ಟರಲ್ಲಿ ಬ್ಯೂಟಿಫುಲ್ ಆದಂತಹ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಮನಿ ಕೇಳೋಣ.

0: ಕೇಳ್ತಾ ಇದ್ದೇನೆ. ಸ್ವಲ್ಪ ವಿದ್ಯುತ್ ವ್ಯತ್ಯಯದಿಂದ ಕಾರ್ಯಕ್ರಮಗಳಿಗೆ ಅಡಚಣೆ ಆಗ್ತಾ ಇದೆ. ಇನ್ನು ಎರಡನೇ ಗಾದೆ
1: ಯಾವುದು ಅಂತ ಅಂದ್ರೆ, ಪುರುಷನ ಪುಣ್ಯ
0: ನಾರಿ ಕಡೆಯ ಪದ ಮಾತ್ರ ಬೇಕಾಗತ್ತೆ. ಯಾವುದಿರ್ಬೋದು ಪುರುಷನ ಪುಣ್ಯ ನಾರಿ, ಈ ಗಾದೆಯಲ್ಲಿ ಮತ್ತೊಂದು ಪದ ಮಾತ್ರ, ಕಡೆಯ ಪದ ಮಾತ್ರ ಬೇಕಾಗತ್ತೆ. ಯಾರೆಲ್ಲ ಉತ್ತರಗಳನ್ನು ಗೊತ್ತಿದೆಯೋ ಅವರು ಟೈಪ್ ಮಾಡಿ ಕಳಿಸಿ. ಸ್ವಲ್ಪ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ, ಹಾಗಾಗಿ ಮತ್ತೊಂದು ಗಾದೆಯನ್ನು ಕೂಡ ಕೇಳಿದ್ದೇನೆ. ಪುರುಷನ ಪುಣ್ಯ ನಾರಿ, ಈ ಎರಡು ಗಾದೆಗಳ ಅರ್ಥವನ್ನು ಕೂಡ ನಂತರದಲ್ಲಿ ತಿಳಿಸ್ತೇನೆ. ಈಗ ಮತ್ತೊಂದು ಚಿತ್ರದ ಗೀತೆಯನ್ನು ಕೇಳೋಣ.

ಎರಡನೇ ಗಾದೆನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಪುರುಷನ ಪುಣ್ಯ ನಾರಿ ಡ್ಯಾಶ್, ಪುರುಷನ ಪುಣ್ಯ ನಾರಿ ಡ್ಯಾಶ್, ಕಡೆಯ ಒಂದು ಪದ ಮಾತ್ರ ಬೇಕಾಗತ್ತೆ. ಮೊದಲ ಗಾದೆ ಸಮುದ್ರದ ನೆಂಟಸ್ಥನ ಉಪ್ಪಿಗೆ ಡ್ಯಾಶ್, ಕಡೆಯ ಪದ. ಎರಡನೇ ಗಾದೆ ಪುರುಷನ ಪುಣ್ಯ ನಾರಿ ಡ್ಯಾಶ್, ಕಡೆಯ ಎರಡು ಪದಗಳು ಮಾತ್ರ ಬೇಕಾಗತ್ತೆ. ಒಂದೊಂದು ಗಾದೆಯಲ್ಲಿ ಕಡೆಯ ಪದ, ಒಂದೊಂದು ಪದ ಮಾತ್ರ ಬೇಕಾಗತ್ತೆ. ಹಾಗಾದ್ರೆ ಯಾವ ಪದ ಸೂಕ್ತ ಆಗತ್ತೆ ಅಂತ ನೀವು ಕೂಡ ಉತ್ತರಗಳನ್ನು ಟೈಪ್ ಮಾಡಿ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9484851570.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಶ್ರೋತೃಗಳೇ, ಗಾದೆಯ ಎರಡು ಗಾದೆಗಳನ್ನ ಕೇಳಲಾಯಿತು. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ? ಮೊದಲ ಗಾದೆ, ಸಮುದ್ರದ ನೆಂಟಸ್ಥನ ಉಪ್ಪಿಗೆ ಡ್ಯಾಶ್. ಇನ್ನ ಎರಡನೇ ಗಾದೆ, ಪುರುಷನ ಪುಣ್ಯ ನಾರಿ ಡ್ಯಾಶ್. ಒಂದು ಪದಗಳು ಬೇಕಾಗತ್ತೆ, ಒಂದೊಂದು ಪದ ಇರಬೇಕಾಗತ್ತೆ. ಹಾಗಾದ್ರೆ ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಶ್ರೋತೃಗಳೇ, ಆರಂಭದಲ್ಲಿ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಕಳಿಸಿದ್ದಾರೆ. ಸದಾಶಿವಪ್ಪ ಮಣ್ಘಟ್ಟ ಇವರು ಕೂಡ ಕಳಿಸಿದ್ದಾರೆ. ಟೈಪ್ ಮಾಡ್ತಾ ಇದ್ರು, ಫಟಾಫಟ್ ಅಂತ ಬಂದು ತಲುಪ್ತು ನಮಗೂ ಕೂಡ. ಇನ್ನು ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರೆ, ಹ್ಯಾಪಿ ರಾಘವೇಂದ್ರ ಅಪ್ಪಾರ್ ಹುತ್ತ ಭದ್ರಾವತಿಯಿಂದ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಆದಿತ್ಯ ಜವಳಿ, ಆರುಷ್ ಜವಳಿ, ಚೇತನ ಪ್ರವೀಣ್ ಜವಳಿ, ಜಾನಕಮ್ಮ ಮಲ್ಲಿಕಾರ್ಜುನ ಜವಳಿ, ಓಕೆ ಜವಳಿ ವಂಶಸ್ತ್ರ ಅನ್ಸುತ್ತೆ, ಹರನಹಳ್ಳಿ ಸಹಕಾರಿ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಎಂ ಈಶಣ್ಣ ಮುತ್ತಿಕಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ದಾರೆ, ಲಕ್ಷ್ಮೀ ಮಂಜುನಾಥ ಗಾಂಧಿ ನಗರ ಶಿವಮೊಗ್ಗ, ಶ್ವೇತಾ ಸಚಿನ್ ಕೆ ಓಲ್ಟನ್ ಭದ್ರಾವತಿಯಿಂದ ಕಳಿಸಿದ್ರೆ, ರಾಧಾ ನಿಧಿಗೆಯಿಂದ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ನಮಸ್ಕಾರ ಮೇಡಮ್, ಇವತ್ತಿನ ಎಲ್ಲ ಕಾರ್ಯಕ್ರಮ ಸೂಪರ್ ಆಗಿತ್ತು. ಆಶಾ ಹನುಮಂತಪ್ಪ ಉಪೇಕ್ಷಾ ಕೆ ಎಸ್ ಚರಿತ್ರ ಕೆ ಎಸ್ ನ್ಯಾಮತಿ ತಾಲೂಕು ನ್ಯೂ ಇಂದಿರಾ ಕಾಲೋನಿ ಸವಳಂಗ. ಓಕೆ, ರಂಗರಾಮೇಗೌಡ ಮಲಕೊಪ್ಪದಿಂದ ಸಂದೇಶವನ್ನು ಕಳಿಸಿದ್ರೆ, ಸಿ ಕೆ ಬಾಕಿ ಭದ್ರಾವತಿಯಿಂದ, ಉಮಾ ತಮ್ಮಯ್ಯ ಇರಬೇಕು ಅಲ್ವಾ, ಉಮಾ ತಮ್ಮಯ್ಯ ಕೆ ಎಂ ಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ಕೂಡ ಮೊಮ್ಮಕ್ಕಳ ಜೊತೆಯಲ್ಲಿ ಕಳಿಸಿದ್ದಾರೆ. ಇನ್ನು ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಬಂದು ತಲುಪಿದ್ರೆ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಕೂಡ ಕಳಿಸಿದ್ದಾರೆ. ವೀಣಾ ವನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ರಾಯ್ಭಾಗ್ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಅಭಿಷೇಕ್ ಹಿರೇಮಠ್ ಅವರು ಕೂಡ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ ಕಳಿಸಿದ್ರೆ, ಉಮೇಶ ಸಿರಿಗೆರೆ ದಾವಣಗೆರೆ ಅಂತ ಟೈಪ್ ಮಾಡಿ ಕಳಿಸಿದ್ದಾರೆ. ಮೋನಿಕಾ ಹಾಸನದಿಂದ, ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು. ಇನ್ನು ಮಹೇಶ್ ಹೊಸೂರಿನಿಂದ ಕಳಿಸಿದ್ರೆ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ನಳಿನಿ ಸತೀಶ್ ಚಿತ್ರದುರ್ಗ, ಓಕೆ ಹಂಪಣ್ಣ ನ್ಯಾಮತಿಯಿಂದ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾನಹಳ್ಳಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇಲಗುಂಡೆ ಅವರು, ಶಾಂತಿನಿ ಮಂಜುನಾಥ್ ಅವರು ಕಳಿಸಿದ್ರೆ, ಓಕೆ ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ, ವೀಲಿ ಇಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಸುರೇಶ್ ಶಿವಮೊಗ್ಗ, ಇಂದು ಚಂದು ವಿನಯ್, ಓಕೆ ಇಂದು ಚಂದು ವಿನಯ್ ಹೊಸ್ಮನೆ ಭದ್ರಾವತಿಯಿಂದ ಕಳಿಸಿದ್ರೆ, ಸುನಂದ ಗಾನವಾರಿಧಿ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಅಜಯ್ ವಂಡ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಕಳಿಸಿದ್ರೆ, ಪುಷ್ಪ ವಿನೋಬ ನಗರ ಶಿವಮೊಗ್ಗದಿಂದ ಭಕ್ತಿಗೀತೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಟೈಪ್ ಮಾಡಿ ಕಳಿಸಿದ್ದಾರೆ, ಮಿಕ್ಸ್ ಮಾಡಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ. ಇನ್ನು ರೇಖಾ ಬೆಂಗಳೂರಿನಿಂದ ಕಳಿಸಿದ್ರೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ರಾಘವ ಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಓಕೆ ಇನ್ನು ಮುರಳೀಧರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಾಗ್ಯ ನಂಜುಂಡಸ್ವಾಮಿ ನರಸಿಂಹಪುರದಿಂದ ಕಳಿಸಿದ್ದಾರೆ. ಮೇಡಮ್, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಓಕೆ ರೇಡಿಯೋ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಜೊತೆಗೆ ಬೆಳಗ್ಗೆ ವೈದ್ಯರ ಮಾಹಿತಿ ತುಂಬಾನೇ ಉಪಯುಕ್ತವಾಗಿತ್ತು, ಬದುಕು ಜಟಕಾ ಬಂಡಿ ಸಂದರ್ಶನ ತುಂಬಾನೇ ಇಷ್ಟ ಆಯ್ತು.

ಮಿಕ್ಸ್ ಮೆಲಡಿ ಎಲ್ಲ ಕೂಡ ಇಷ್ಟ ಆಯ್ತು ಅಂತಾನು ಕೂಡ ಕಳಿಸಿದ್ದಾರೆ. ಇನ್ನು ಬೃಂದ ಶಿವಮೊಗ್ಗದಿಂದ ಕಳಿಸಿದ್ರೆ ವನಿತಾ ಕಾಂತಪ್ಪ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ ಸ್ವರ ಹೆಸರು ಕೂಡ ಚೆನ್ನಾಗಿದೆ. ಇನ್ನು ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕಳಿಸಿದ್ರೆ ಭಾಗ್ಯ ನಾರಿ ಓಕೆ ಭಾಗ್ಯ ಅವರು ಕೂಡ ಕಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸುಬ್ರಹ್ಮಣ್ಯ ಪೆತ್ತನಹಳ್ಳಿಯಿಂದ ರೇಣುಕಾಡಿ ಶಿವಮೊಗ್ಗದಿಂದ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ನಮಸ್ತೆ ಮೇಡಮ್ ಗಜಾನನ ಭಟ್ ಬೋಣನಮಕ್ಕಿ ಹೊನ್ನಾವರದಿಂದ ಕಳಿಸಿದ್ದಾರೆ ಸುಬ್ರಹ್ಮಣ್ಯ ಅವರು. ಹೊಕ್ಕಿ ವಾಸುಕಿ ಅವರು ತಮ್ಮ ಹೆಸರುಗಳನ್ನ ಉತ್ತರಗಳನ್ನ ಕಳಿಸ್ತಿರಲ್ಲ ಅದ್ರ ಜೊತೆಗೆ ಟೈಪ್ ಮಾಡಿ ನಿಮ್ಮ ಹೆಸರುಗಳನ್ನು ಕೂಡ ಕಳಿಸ್ಬೇಕಾಗತ್ತೆ. ಒಂದು ನಂಬರ್ ಕೊನೆಗೊಳ್ತಾ ಇದೆ 640 ಇಂದ, ಇನ್ನೊಂದು ನಂಬರ್ ಕೂಡ ಕೊನೆಗೊಳ್ತಾ ಇದೆ 288 ಹಾಗೆ ತಮ್ಮ ಹೆಸರುಗಳನ್ನ ಕಳಿಸಿದ್ರೆ ನಾವು ಕೂಡ ಓದ್ತೇವೆ ಅಲ್ವಾ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸಿದ್ರೆ ಅರಸೀಕೆರೆಯಿಂದ ಎಸ್ ಆರ್ ಅರಸೀಕೆರೆಯಿಂದ ಕನ್ಫ್ಯೂಸ್ ಆಗಬಾರ್ದು ಅಂತ ಎಸ್ ಆರ್ ಅಂತ ಕಳಿಸಿದ್ದಾರೆ. ಇನ್ನು ಆಶಾ ಪ್ರಕಾಶ್ ಕೋಲಾರ ನಂದಿನಿ ಅವರು ಕೂಡ ಕಳಿಸಿದ್ದಾರೆ. ಆನಂದ್ ಕುಲಕರ್ಣಿ ಸುಲೇಪೇಟದಿಂದ ಕಳಿಸಿದ್ರೆ ಸುಭಾನ್ ಕೋರೆ ಹಗರಿ ಬೊಮ್ಮನ ಹಳ್ಳಿ ತಾಲೂಕು ಹಂಪಸಾಗರದಿಂದ ಕಳಿಸಿದ್ದಾರೆ. ಜಯಲಕ್ಷ್ಮಿ ಶಿವಮೊಗ್ಗದಿಂದ ಕಳಿಸಿದ್ರೆ ಲತಾ ಸುಹಾಸ್ ಹೊಸಕೋಟೆಯಿಂದ ಕಳಿಸಿದ್ದಾರೆ. ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಇನ್ನು ವಿಶ್ವಾಸ ಅವಳಂಗದಿಂದ ಕಳಿಸಿದ್ದಾರೆ. ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪ ಲೇ ಔಟ್ ಜನಪುರ ಭದ್ರಾವತಿಯಿಂದ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರುಕೊಡಿಗೆ. ಶಾಂತಾಚಾರ್ ಬಡಿಗೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳಿಸಿದ್ದಾರೆ. ಅದರ ಜೊತೆಗೆ ಅದರ ಒಂದು ಸಾರಾಂಶವನ್ನು ಕೂಡ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಎಸ್ಎಸ್ ಮುದಿಗೌಡರು ಇನಾಮ ಹೊಂಗಲ ಸೌತತಿಯಿಂದ ಸದಾಶಿವ ಮಣ್ಘಟ್ಟದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶ್ರೋತೃಗಳೇ ಶಾಂತಾಚಾರ್ ಅವರೇ ಇನ್ನ ನೆಕ್ಸ್ಟ್ ಗಾದೆ ಹೇಳ್ತಿದ್ದಲ್ಲ ಅದಕ್ಕೆ ಒಂದು ಕೇವಲ ಒಂದು 5-6 ಲೈನ್ಗಳಲ್ಲಿ ಕಳಿಸೋಕ್ಕಾದ್ರೆ ಪ್ರಯತ್ನ ಮಾಡಿ ಅಂತ ಸಾರಾಂಶವನ್ನ ಅಂತ ತಿಳಿಸ್ತಾ ಇದ್ದೇನೆ. ಶ್ರೋತೃಗಳೇ ಇನ್ನ ಮೊದಲ ಗಾದೆ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಏನು ಉಪ್ಪಿಗೆ ಬಡತನ ಏನಿದರ ಅರ್ಥ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡತನ. ಈಗ ಸಮುದ್ರದ ತುಂಬ ಏನಿರುತ್ತೆ ಹೇಳಿ ಉಪ್ಪಿರತ್ತಲ್ವಾ ನೀರಿರತ್ತೆ ಜೊತೆಗೆ ಉಪ್ಪು ನೀರಿರುತ್ತೆ. ಜಗಕ್ಕೆಲ್ಲ ಉಪ್ಪನ್ನು ಕೊಡುವಂತಹ ಶಕ್ತಿ ಸಮುದ್ರಕ್ಕಿದೆ. ಆದ್ರೆ ಅಂತಹ ಅಗಾಧವಾದಂತಹ ಸಮುದ್ರದ ಜೊತೆ ನೆಂಟಸ್ತನ ಬೆಳೆಸಿದ್ರು ಕೂಡ ನಮಗೆ ದಿನನಿತ್ಯದ ಅಡಿಕೆಗೆ ಬಳಸುವಂತಹ ಒಂದು ಹಿಡಿ ಉಪ್ಪಿಗೂ ಕೂಡ ಗತಿ ಇಲ್ಲದಂತೆ ಬಡತನ ಎದುರಾಗಬಹುದು. ಅಂತ ಸಮಯದಲ್ಲಿ ಕೂಡ ಇದನ್ನ ಉಪಯೋಗ ಮಾಡ್ತಾರೆ. ಅಂದ್ರೆ ಇದರ ಒಳಹರ್ಥವನ್ನ ನೋಡೋದಾದ್ರೆ ಶತ್ರುಗಳೇ ತುಂಬಾ ಶ್ರೀಮಂತರು ಪ್ರಭಾವಶಾಲಿಗಳಿರ್ತಾರೆ ಅಧಿಕಾರದಲ್ಲಿರೋರಿರ್ತಾರೆ ಅವ್ರ ಜೊತೆಗೆ ಒಂದು ನಿಕಟ ಸಂಬಂಧವನ್ನ ಹೊಂದಿದ್ರು ಕೂಡ ಆ ಸಂಬಂಧದಿಂದ ನಮಗೆ ಯಾವುದೇ ರೀತಿಯಾದಂತಹ ನಿಜವಾದ ಪ್ರಯೋಜನ ಸಿಗದೆ ಇದ್ದಂತಹ ಸಮಯದಲ್ಲಿ ಈ ಗಾದೆಯನ್ನ ಬಳಸಲಾಗತ್ತೆ. ಕೆಲವರು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿರ್ತಾರೆ ಅವರ ಹತ್ತಿರ ಕೋಟ್ಯಾಂತರ ಹಣ ಇರುತ್ತೆ ಆದ್ರೆ ಅವರ ಗುಣ ಜಿಪುಣತನದಲ್ಲಿರುತ್ತೆ. ಅವರಿಗೆ ನಮ್ಮ ಮೇಲೆ ನಿಜವಾದ ಕಾಳಜಿ ಇಲ್ಲದೆ ಇದ್ರೆ ಅವರ ಸ್ನೇಹದಿಂದ ನಮಗೆ ಕಷ್ಟದ ಸಮಯದಲ್ಲೂ ಕೂಡ ಯಾವುದೇ ರೀತಿ ಸಹಾಯ ಸಿಗೋದಿಲ್ಲ. ಅದನ್ನ ಕೂಡ ನಾವು ಅರ್ಥಕೊಳ್ಬೇಕಾಗತ್ತೆ. ಹಿರಿಯರು ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಯಾವ್ಯಾವ ರೀತಿ ನಾವು ಜೀವನದಲ್ಲಿ ಎದುರಾಗತ್ತೆ ಅಂತ ಸಮಯದಲ್ಲಿ ಯಾರ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಸ್ನೇಹವನ್ನು ಮಾಡಬೇಕು ಯಾರಿಂದ ಉಪಯೋಗತ್ತೆ ಪ್ರತಿಯೊಂದು ಕೂಡ ಒಂದು ತಾಯಿಯಂತೆ ತಂದೆಯಂತೆ ಸಲ್ಲಿಸ್ತಾ ಇದ್ದಾರೆ ಈ ಗಾದೆಗಳ ರೂಪದಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಇಲ್ಲ ಎರಡನೇ ಗಾದೆ ಪುರುಷನ ಪುಣ್ಯ ನಾರಿಯ ಭಾಗ್ಯ ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಲ್ಲ ಅದೇ ರೀತಿಲಿ ನಾರಿಯ ಭಾಗ್ಯ ಅಂದ್ರೆ ಇದು ದಾಂಪತ್ಯ ಜೀವನ ಮತ್ತೆ ಮನುಷ್ಯನ ಹಣೆಬರಹದ ನಂಟನ್ನ ತಿಳಿಸುತ್ತೆ. ಅಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಪುರುಷನಿಗೆ ಜೀವನದಲ್ಲಿ ಯಶಸ್ಸು ಕೀರ್ತಿ ನೆಮ್ಮದಿ ಸಿಗ್ಬೇಕಾದ್ರೆ ಅವನನ್ನ ಪೂರ್ವ ಜನ್ಮ ಅಥವಾ ಈ ಜನ್ಮದಲ್ಲಿ ಪುಣ್ಯ ಕಾರಣವಾಗಿರುತ್ತೆ. ಅದೇ ರೀತಿ ಒಬ್ಬ ಮಹಿಳೆಗೆ ಒಂದು ಉತ್ತಮ ಜೀವನ ಗೌರವ ಮತ್ತೆ ಸಂತೋಷ ಸಿಗ್ಬೇಕಾದ್ರೆ ಅವಳ ಸ್ವಂತ ಭಾಗ್ಯ ಆಗಿರುತ್ತೆ ಅಂದ್ರೆ ಅದೃಷ್ಟ ಆಗಿರುತ್ತೆ. ಅಂದ್ರೆ ಒಬ್ಬ ಒಳ್ಳೆಯ ಹುಡುಗಿ ಆ ಒಳ್ಳೆ ಹೆಂಡತಿ ಸಿಗ್ಬೇಕು ಅಂದ್ರೂ ಕೂಡ ಅದು ಪುರುಷನ ಒಂದು ಪುಣ್ಯ ಇರಬೇಕು. ಅದೇ ರೀತಿ ಒಬ್ಬ ಒಳ್ಳೆಯ ಗಂಡ ಸಿಗ್ಬೇಕು ಅಂತ ಅಂದ್ರೂ ಕೂಡ
ಭಾಗ್ಯ ಇರಬೇಕು ಅಂತ ಹೇಳ್ಬೋದಾಗಿದೆ.

ಹಾಗಾಗಿ ಇನ್ನ ಮೂರನೇ ಗಾದೆ, ಮೂರನೇ ಗಾದೆ ಯಾವುದು ಅಂತ ಹೇಳಿದ್ರೆ ವೀಣಾ ರಮೇಶ್ ಭಟ್, ಹೊಸಮನೆ ಭದ್ರಾವತಿ, ಸಲ್ಮಾ ನಿರ್ಮಲ ಟೀಚರ್, ತರೀಕೆರೆ ಅವರು ಕೂಡ ಕಳಿಸಿದ್ದಾರೆ. ಶ್ರೋತೃಗಳೇ, ಏನ ಮೂರನೇ ಗಾದೆ ಯಾವುದು ಅಂತ ಅಂದ್ರೆ ಬಹಳ ಈಸಿ ಆಗಿರೋದು ಶಾಂತಾಚಾರ್ ಬಡಿಗೇರವರೇ. ಕೇವಲ ಒಂದು ಐದಾರು ಲೈನ್ಗಳಲ್ಲಿ, ಯಾಕಂದ್ರೆ ಯಾವಾಗ್ಲೂ ಕೂಡ ಕಳಿಸ್ತಾ ಇರ್ತಾರೆ, ಅವರಿಗೂ ಕೂಡ ನಿರಾಶೆ ಆಗಬಾರ್ದು. ಹಾಗಾಗಿ ಕಡೆ ಇದು ಮೂರನೇ ಗಾದೆಯನ್ನ ತಿಳಿಸ್ತಾ ಇದ್ದೀನಿ. ಸಸಿಯಾಗಿ ಬಗ್ಗದ್ದು, ಸಸಿಯಾಗಿ ಬಗ್ಗದ್ದು. ಈ ಗಾದೆಯನ್ನ ಪೂರ್ಣಗೊಳಿಸಿ ಮಕ್ಕಳಿಗೆ ಇನ್ನ ಜೂನ್ 1 ಪ್ರಾರಂಭ ಆಗತ್ತೆ. ಮಕ್ಕಳು ಕೂಡ ಇರ್ತಾರೆ, ಅವರು ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿ ಈ ಒಂದು ಗಾದೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಸಸಿಯಾಗಿ ಬಗ್ಗದ್ದು ಅಥವಾ ಗಿಡವಾಗಿ ಬಗ್ಗದ್ದು, ಅವರು ಕೂಡ ಭಾಗವಹಿಸ್ಲಿ ಅನ್ನೋಂತಹ ಒಂದು ಖುಷಿಯಿಂದ ಹೇಳ್ತಾ ಇದ್ದೇನೆ. ಗಿಡವಾಗಿ ಬಗ್ಗದ್ದು ಈ ಗಾದೆಯನ್ನ ಪೂರ್ಣಗೊಳಿಸಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9415527200 ನಿಮ್ಮ ಉತ್ತರಗಳು ಬರ್ತಾ ಇರ್ಲಿ. ಅಷ್ಟರಲ್ಲಿ ಏನ್ ಮಾಡೋಣ, ಹಾಡನ್ನ ಕೇಳೋಣ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು. ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿಯಿಂದ ಮೂಡಿ ಬರುತ್ತಿರುವಂತಹ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಪ್ರಸಾರ ಆಗ್ತಾ ಇದೆ ಗಾದೆ ಬಿಡಿಸಿ. ಗಾದೆಯ ಗಾಡಿ ನಿಮ್ಮೊಟ್ಟಿಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ. ಶತ್ರುಗಳೇ, ಗಾದೆಯನ್ನ ಕೇಳಿದ್ದೆ. ಯಾವುದು ಗಾದೆ? ಗಿಡವಾಗಿ ಬಗ್ಗದ್ದು. ಈ ಗಾದೆಯನ್ನ ಹೇಳಿ ಅಂತ ಹೇಳಿದ್ದೆ, ಅದನ್ನು ಪೂರ್ಣಗೊಳಿಸಿ ಅಂತ. ಶತ್ರುಗಳೇ, ಅದೇ ರೀತಿಯಲ್ಲಿ 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ಇರುತ್ತೆ ಅಂತ ಮುಂಚಿತವಾಗಿ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲೂ ಕೂಡ ಕ್ಲೂಗಳನ್ನ ಒಂದು ಸುಳಿವನ್ನು ಕೂಡ ನೀಡಿದ್ದೆ. ಅದೇ ರೀತಿಯಲ್ಲಿ ಮತ್ತೊಂದು ಸುಳಿವು, ಏನ ಕೇವಲ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಇವತ್ತು ಯಾವ ನಟಿ, ನಟಿ ಅಂತಾನೆ ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಇವರು ಅದ್ಭುತವಾದಂತಹ ನಟಿ ಅಂತಾನೆ ಹೇಳ್ಬೋದು. ಮತ್ತೊಂದು ಸುಳಿವನ್ನು ನೀಡುತ್ತಾದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಕೂಡ ಇವರು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಇವತ್ತಿನ ನಾಯಕಿ ನಾಯಕನಿಗೆ ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯ ಇಲ್ಲ ಅಂತ ಚಾಲೆಂಜ್ ಮಾಡ್ತಾರೆ. ನನ್ನನ್ನು ಗೆಲ್ಲೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತ ನಾಯಕನಿಗೆ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರು ಚಾಲೆಂಜ್ ಮಾಡ್ತಾರೆ. ಹಾಗಾದರೆ ಆ ನಾಯಕ ನಟಿ ಯಾರು, ನಟಿ ಯಾರು ಅಂತ ಹೇಳಿ, ಯಾರು ನಟಿ ಅಂತ ಗೊತ್ತಾಗಿದ್ರೆ ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳನ್ನು ಹಾಡೋದಕ್ಕೆ ನೀವು ಕೂಡ ರೆಡಿಯಾಗಿರಿ. ಇವತ್ತಿನ 11 ಗಂಟೆಗೆ ಪ್ರಸಾರವಾಗುವಂತಹ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 082-2-2-0-0-7-0-4. ಮತ್ತೊಮ್ಮೆ 11 ಗಂಟೆಗೂ ಕೂಡ ದೂರವಾಣಿ ಸಂಖ್ಯೆಯನ್ನ ತಿಳಿಸ್ತೇನೆ. ಸದ್ಯಕ್ಕೆ ನಮ್ಮ ಗಾದೆಗಳತ್ತ ಪಯಣವನ್ನ ಮುಂದುವರಿಸೋಣ ಅಂತ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಉತ್ತರಗಳನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಶತ್ರುಗಳೇ, ಲಕ್ಷ್ಮೀ ನಾರಾಯಣ ವಿಟ್ಲ ಅವರು ಕೂಡ ಕಳಿಸಿದ್ರೆ, ಹಂಪಣ್ಣ ನ್ಯಾಮತಿಯಿಂದ ಕಳಿಸಿದ್ದಾರೆ, ಗೌರಮ್ಮ ಹಾವೇರಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಅಜಯ್ ವಂಡ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ, ಯಶೋಧ ಎರಳ ನಾಯಕ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗದಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಹೊಸ್ಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್ ಅವರು ಕೂಡ ಕಳಿಸಿದ್ರೆ, ಆದಿತ್ಯ ಜವಳಿ, ಆರುಷ್ ಜವಳಿ, ಚೇತನ್ ಪ್ರವೀಣ್ ಜವಳಿ, ಜಾನಕಮ್ಮ ಮಲ್ಲಿಕಾರ್ಜುನ ಜವಳಿ, ಹಾರನಹಳ್ಳಿ ಸಹಕಾರಿ ನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ಕೃಷ್ಣಮೂರ್ತಿ ಹರಿಕೆ ಶಿವಮೊಗ್ಗದಿಂದ, ಹ್ಯಾಪಿಲ್ ರಾಘವೇಂದ್ರ ಅಪ್ಪಾರ್ ಹುತ್ತ ಭದ್ರಾವತಿಯಿಂದ ಕಳಿಸಿದ್ರೆ, ರೇಖಾ ಬೆಂಗಳೂರಿನಿಂದ

ರೇಣುಕಾಡಿ ಶಿವಮೊಗ್ಗದಿಂದ ಕಳಿಸಿದ್ದಾರೆ ಸುಭಾನ್ ಕೋರಿ, ಹಕರಿ ಬೊಮ್ಮನಹಳ್ಳಿ ಹಳ್ಳಿ ತಾಲೂಕು ಹಂಪಸಾಗರದಿಂದ ಕಳಿಸಿದ್ದಾರೆ ಆಶಾ ರಾಜು ಕಾರೇಹಳ್ಳಿ ಭದ್ರಾವತಿಯಿಂದ. ಏನು ಯಾರಿದ್ದು ನಳಿನಿ ಗಿರಿಜಾರ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಇರಬೇಕು ಅವರು, ಅವರು ಕೂಡ ಕಳಿಸಿದ್ರೆ. ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೀಲಗುಂಡಿ ಅವರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರು ಅಂತ ಹೇಳ್ತಾ ಇದಾರೆ. ಇನ್ನು ಶ್ರೀಗುರು ಹೋಟೆಲ್ ಕರಕುಚ್ಚಿಯಿಂದ ಮರಿಯಪ್ಪ, ಪದ್ಮಮ್ಮ, ರಘು, ಪ್ರೇಮ, ಮೌರ್ಯ, ಮಾನ್ವಿ ಅವರು ಕೂಡ ಕಳಿಸಿದ್ದಾರೆ. ಇನ್ನು ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ಇನ್ನು ಗಾನವಾರಿಧಿ ಸುನಂಧ ಸಿದ್ಧಾರೂಢನಗರ ಭದ್ರಾವತಿಯಿಂದ ಕಳಿಸಿದ್ದಾರೆ, ರಾಘವಾಳ್ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಬೆಟ್ಟಪ್ಪಾಡಿ ದುಬೈಯಿಂದ ಕಳಿಸಿದ್ರೆ, ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ ಕಳಿಸಿದ್ದಾರೆ. ಇಂದು ಚಂದು ವಿನಯ್ ಹೊಸ್ಮನೆ ಭದ್ರಾವತಿ ಇಂದು ಚಂದು ಹೇಳೋದಕ್ಕೆ ಖುಷಿ ಅನ್ಸುತ್ತೆ. ಉಮೇಶ ಸಿರಿಗೆರೆ ದಾವಣಗೆರೆಯಿಂದ ಕಳಿಸಿದ್ರೆ, ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ಚಿಕ್ಕಪ್ಪ ಶಾರದ ನಯನ ಶಿವಮೊಗ್ಗದಿಂದ, ನಂದನ ಓಕೆ ನಯನ ನಂದನ ಆ್ಯಡ್ ಆಗಿದೆ ಎರಡು ಹೆಸರುಗಳು. ಇನ್ನು ಮೋನಿಕಾ ಹಾಸನದಿಂದ ಕಳಿಸಿದ್ರೆ, ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕಳಿಸಿದ್ರೆ, ಸದಾಶಿವಪ್ಪ ಮಂಡಘಟ್ಟದಿಂದ ಕಳಿಸಿದ್ದಾರೆ, ಸವಿತಾ ದೇವದಾರ್ ಶಿವಮೊಗ್ಗದಿಂದ. ಇನ್ನು ಯಾರಿದು ಆಕಾಶ ಆಕಾಶ ಆಶಾ ಓಕೆ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಅವರು ಕೂಡ ಕಳಿಸಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಲ್ಲೆ ಔಟ್ ಜನಪುರದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಸಲ್ಮಾ ಟೀಚರ್ ನಿರ್ಮಲಾ ನಿರ್ಮಲ್ ಓಕೆ ಸಲ್ಮಾ ಟೀಚರ್ ನಿರ್ಮಲ್ ಅವರು ಕೂಡ ಕಳಿಸಿದ್ದಾರೆ. ಇನ್ನು ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಚೌಧರಿ ಬಿ ನಾಗರಾಜ್ ಕಲಬುರ್ಗಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗೋಂದಿ ಜಗಳೂರು ತಾಲೂಕಿನಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ಸರಸ್ವತಿ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್ ಬೆಳಗಿನಿಂದ ಪ್ರಸಾರವಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಾ ಇದೆ, ಕಚ್ಚಿಕೆ ಅವರ ಮಾತುಗಳು ತುಂಬ ಇಷ್ಟ ಆಗತ್ತೆ, ಹೊಗಳು ಭಟ್ರನ್ನ ಇಟ್ಕೊಂಡು ಅವರ ಹೊಗಳಿಕೆಗೆ ಮಾರು ಹೋಗಿ ಸತ್ಯವನ್ನು ಒಪ್ಪಿಕೊಳ್ಳದವರಿಗೆ ಸೂಕ್ತವಾದ ಕಿವಿ ಮಾತನ್ನ ಹೇಳಿದ್ರು, ಚೆನ್ನಾಗಿತ್ತು ಆರೋಗ್ಯ ಕಾರ್ಯಕ್ರಮ ಕೂಡ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅದನ್ನು ಕೂಡ ಹೇಳಿದ್ರು. ರಂಗರಾಮೇಗೌಡ ಮಲಕೊಪ್ಪದಿಂದ ಕಳಿಸಿದ್ರೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ರೆ, ಭಾಗ್ಯ ಸರ್ವಮಂಗಳ ಭಾಗ್ಯ ಅವರು ಕೂಡ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಹೇಶ್ ಹೊಸೂರಿನಿಂದ ಕಳಿಸಿದ್ರೆ, ಬೃಂದಾ ಶಿವಮೊಗ್ಗದಿಂದ ಮೆಸೇಜ್ ಅನ್ನು ಮಾಡಿದ್ದಾರೆ. ಶಾರದಾ ಹೋಮ್ಗಾರ್ಡ್ ಉಜ್ಜನೀಪುರ ಭದ್ರಾವತಿಯಿಂದ ಅವರು ಕೂಡ ಕೆಲಸವನ್ನ ಮಾಡ್ತಾನೆ, ಉತ್ತರವನ್ನ ಕಳಿಸ್ತಾ ಇದ್ದೀರಾ, ಖುಷಿ ಆಗತ್ತೆ. ಇನ್ನ ವಿನೋಬನಗರ ಗಾದೆ ಸಾರಾಂಶ ಒಳ್ಳೆಯ ಗುಣಗಳು ಸಣ್ಣ ಓಕೆ ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕೂಡ ಕಳಿಸಿದ್ದಾರೆ. ಓಕೆ ಅವರು ಕೂಡ ಗಾದೆಯ ಅರ್ಥವನ್ನ ಒಂದೇ ಲೈನಲ್ಲಿ ಕಳಿಸಿದ್ದಾರೆ, ಯಾಕಂದ್ರೆ ಉತ್ತರವನ್ನ ಹೇಳಿಲ್ವಲ್ಲ ನಾನು, ಹಾಗಾಗಿ ನಂತರದಲ್ಲಿ ತಿಳಿಸ್ತೇನೆ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಕಳಿಸಿದ್ರೆ, ರಾಯಭಾಗ್ ತಾಲೂಕು ಮುಗಳಖೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ್ ಹಿರೇಮಠ ಅವರು. ಇನ್ನು ಯಾರಿದ್ದು ಸುಮಾ ಶ್ರೀಗಿರಿ ಇಂದ ಕಳಿಸಿದ್ದಾರೆ, ರಶ್ಮಿ ಫ್ರಮ್ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರೆ, ವಿಶ್ವಾಸ ಉಳಂಗದಿಂದ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್ ಉತ್ತರವನ್ನು ಕಳಿಸಿದ್ದೀರಾ, ಸಾರಾಂಶ ಕಳಿಸಿ ಅಂತ ಅಂದಿದ್ನಲ್ಲ, ಓಕೆ ಕಳಿಸೋದಿದ್ರೆ ಬೇಗ ಕಳಿಸಿ ಒಂದು ನಾಲ್ಕೈದು ಲೈನ್ಗಳಲ್ಲಿ, ಯಾಕಂದ್ರೆ ಯಾವಾಗಲೂ ಕಳಿಸ್ತಾ ಇರ್ತೀರಾ. ಮೋನಿಕ್ ಮೋಹಿತ್ ರವಿಶಂಕರ್ ನವ್ಯ ಅಣ್ಣಾನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ಬದುಕು ಚಟಕಬಂಡಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಹಣ ಇದ್ದವರಲ್ಲಿ ಗುಣಕ್ಕೆ ಕೊರತೆ ಇರುತ್ತೆ,
ಓಕೆ, ಹಾಡು ಇವನರ ಮಗಳು, ಅದು ತುಂಬ ಇಷ್ಟ ಆಯ್ತಂತೆ. ಗಾದೆ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದೆ. ಓಕೆ, ಪರವಾಗಿಲ್ಲ, ಜಾಯಿನ್ ಆಗ್ತಾ ಇದ್ದೀರಲ್ಲ. ಇನ್ನು ಯಾವುದು, ಖ್ಯಾತ್ರಿ ವೀರೇಶ ತೆಲಂಗಾಣ ರಾಜೌಲಿ ತಾಲೂಕಿನಿಂದ ಕಳಿಸಿದ್ದಾರೆ. ಮಂಜುನಾಥ ಲಕ್ಷ್ಮಿ ಸೈಕಲ್ ಶಾಪ್ ಜನಾಪುರದಿಂದ, ವೆಂಕಟೇಶ ಪಾಲಾದಿ ಜೈಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ ಕಳಿಸಿದ್ದಾರೆ. ಮಂಜುಳಾ ಜನಾರ್ಧನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಇನ್ನು ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ ಕಳಿಸಿದ್ರೆ, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಮನೆಯವರು ಕೂಡ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ. ಇನ್ನು ಶಾಂತಿನಿ ಮಂಜುನಾಥ್ ಅವರು ಕೂಡ ಕಳಿಸಿದ್ರೆ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಓಕೆ, ಎಸ್ ಸರ್ ಅರಸಿಕೆರೆ ಅವರು ಕೂಡ ಕಳಿಸಿದ್ದಾರೆ. ನಾಯಕ ನಟಿ ಯಾರು ಅಂತ ಹೇಳಿ ಕಳಿಸಿದ್ದಾರೆ. ಖಂಡಿತ ಅವರು ನಟಿಸಿರುವಂತಹ ಟೈಪ್

ಸ್ವಾಮಿ, ಪುಟ್ಟರಾಜು, ಅಜಿಮಯ್ಯ, ಚಿಕ್ಕ ಭುವಪಳ್ಳಿ ಗ್ರಾಮ ಮೈಸೂರಿನಿಂದ. ಹೊಸ ಗ್ರಾಮಗಳು ಹಳ್ಳಿಗಳು ಕೂಡ ಪರಿಚಯ ಆಗತ್ತೆ. ಇನ್ನ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು ನಿಂದ ಕಳಿಸಿದ್ದಾರೆ. ಖಂಡಿತ ನಿಮ್ಮ ತರ ಸರಿಯಾಗಿದೆ. ಅದೇ ರೀತಿ ನಾಯಕ ನಟಿ ಕೂಡ ಸರಿಯಾಗಿದ್ದಾರೆ. ಓಕೆ, ಅದನ್ನ ಕೂಡ ಬೇಗ ಹಾಡುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಲತಾ ಭದ್ರಾವತಿಯಿಂದ ಕಳಿಸಿದ್ದಾರೆ. ಓಕೆ, ವಿನೋಬ ನಗರ, ಪಣೀಂದ್ರ ನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಿನಯ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ, ಸರೋಜಾ ಜೈಶಂಕರ್, ದೀಪಕ್ ಕುಮಾರ್, ಆರಾಧ್ಯ ಕೀರ್ತನ, ಆರಾಧ್ಯ ಚಿನ್ನು, ಆರಾಧ್ಯ ರಶ್ಮಿ, ಆರಾಧ್ಯ ಹೊಸಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಕಿರಣ್ ಇವರ ಹೆಸರನ್ನ ಕಳಿಸಿಲ್ಲ. 09:05 ಮೆಸೇಜ್ ಬಂದಿದೆ. ಯಾವ ಈ ನಟಿ ಇರ್ಬೋದಾ ಅಂತ ಕಳಿಸಿದರೆ ಖಂಡಿತ ಅವರೇ ನಟಿ ಆಗಿರ್ತಾರೆ. ಓಕೆ, ಗೌರಮ್ಮ ಹಾವೇರಿಯಿಂದ ಕೂಡ ಕಳಿಸಿದ್ದಾರೆ. ಓಕೆ ಶತ್ರುಗಳೇ, ಇನ್ನ ಸುಭಾನ್ ಕೋರಿ ಹಗರಿ ಬೊಮ್ಮನ ಹಳ್ಳಿ ಹಂಪ ಸಾಗರದಿಂದ ಕಳಿಸಿದ್ರೆ, ಓಕೆ ಎಲ್ಲರೂ ಕೂಡ ಗೆಸ್ ಕರೆಕ್ಟ್ ಮಾಡಿದ್ದೀರಾ. ಇನ್ನ ಮೋನಿಕಾ, ಭೂಮಿಕಾ, ವಿಷ್ಣು ನಾಯಕ, ಚಿರತಗೊಂಡು, ಕೂಡ್ಲಿಕ್ಕಿ ತಾಲೂಕು, ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ವೇದಾ ಶೆಟ್ಟಿ, ಕಾಣಾವರ, ಕುಂದಾಪುರದಿಂದ ನಾಯಕಿ ಹೆಸರು ಕಳಿಸಿದರೆ ಖಂಡಿತ ಸರಿಯಾಗಿದೆ. ಇನ್ನು ಭದ್ರಾವತಿಯ ಶೈಲಜಾ ಪರಶುರಾಮ್, ಓಕೆ ಅವರು ಕೂಡ ಇದಕ್ಕೆ ಉತ್ತರವನ್ನು ಕಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಯಾರಿದು, ಶಾಂತಿನಿ ಮಂಜುನಾಥ್ ಅವರು ಕೂಡ ಕಳಿಸಿದ್ದಾರೆ. ಗಿಡವಾಗಿ ಬಗ್ಗದ್ದು ಏನ್ ಹೇಳ್ಬೇಕು? ಖಂಡಿತ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಹೆಂಗಾದೆ ಬಡತನದಲ್ಲಿ ಬೆಳೆದು ಸೌಭಾ. ಓಕೆ, ಅವರು ಮಂಜುಳಾ ಅವರ ಬಗ್ಗೆ ಬರ್ತಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಯಾರಿದು, ಶುಭೋದಯ ಗಾದೆಯ ಸಾರಾಂಶ, ಒಳ್ಳೆಯ ಗುಣಗಳು ಸಣ್ಣ ವಯಸ್ಸಿನಿಂದಲೇ ಬರಬೇಕು, ಅಲ್ಲದೆ ದೊಡ್ಡವರಾದ ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಣೀಂದ್ರ, ವಿನೋಬಾ ನಗರ, ಶಿವಮೊಗ್ಗದಿಂದ ಒಂದೇ ಒಂದು ಲೈನಲ್ಲಿ ಅದರ ಸಾರಾಂಶವನ್ನು ಕರೆಕ್ಟಾಗಿ ಹಿಂಗೆ ಮಾಡಿದ್ದಾರೆ. ಹೌದು ಶತ್ರುಗಳೇ, ಸಣ್ಣ ಚಿಕ್ಕ ಮಕ್ಕಳಿದ್ದಾಗೆ ನಾವು ಒಳ್ಳೆಯ ನಡತೆಗಳನ್ನು, ಒಳ್ಳೆಯ ಗುಣಗಳನ್ನು, ನಾವು ಸದ್ಗುಣಗಳನ್ನು ಬೆಳೆಸಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಒಬ್ಬ ಒಳ್ಳೆಯ ಪ್ರಜೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನೆಗಾಗೂ ಕೂಡ ಬೆಳಕನ್ನು ತರ್ತಾರೆ, ಇಡೀ ದೇಶಕ್ಕೂ ಕೂಡ ಬೆಳಕನ್ನು ನೀಡುವಂತಹ ಮಕ್ಕಳಾಗಿ ಮಾಡ್ತಾರೆ. ಹಾಗಾಗಿ ಪುಟ್ಟ ಪುಟ್ಟ ವಯಸ್ಸಿನಲ್ಲಿ ಸಣ್ಣ ಮಕ್ಕಳು ಗೊತ್ತಾಗಲ್ಲ ಬಿಡು ಅಂತ ಹೇಳಿ ಅವ್ರು ತಪ್ಪು ಮಾಡಿದಾಗೂ ಕೂಡ ತಿದ್ದಲ್ತಲೇ ಇದ್ರೆ ಪೋಷಕರು ನಾವು ಮಾಡುವಂತಹ ತಪ್ಪಾಗತ್ತೆ ಅಲ್ವಾ. ಅವರು ತಪ್ಪು ಮಾಡಿದಾಗ ನಾವು ಒಂದು ಸತಿ ನಾವು ಮಾತಿನಿಂದ ಹೇಳಬೇಕು, ಬೈಬೇಕು, ನಂತರದಲ್ಲೇ ಅದರಲ್ಲೂ ಕೂಡ ಕೇಳ್ದಲ್ಲೇ ಇದ್ದಾಗ ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಕೆಲವೊಂದನ್ನು ನಾವು ತಿದ್ದಲೇಬೇಕಾಗತ್ತೆ ಸಣ್ಣ ವಯಸ್ಸಿನಲ್ಲಿ. ಹಾಗಾಗಿ ಅದು ತಿದ್ದೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ತಿದ್ದಲೇಬೇಕಾಗತ್ತೆ. ಮನಸ್ಸು, ಮಕ್ಕಳ ಮನಸ್ಸು ಒಂದು ಹೂವಿನ ಥರ, ಅದು ಕೇಳೇ ಕೇಳತ್ತೆ, ಹಸಿಗೋಡೆ ಥರ. ಅದನ್ನು ನಾವು ಯಾವುದನ್ನು ಹೇಳ್ತೀವೋ ಅದನ್ನು ಬೇಗ ಅವರು ಗ್ರಹಿಸ್ಕೊತಾರೆ. ಹಾಗಾಗಿ ಒಳ್ಳೊಳ್ಳೆಯ ವಿಷಯಗಳನ್ನು ಮಕ್ಕಳಿಗೆ ಹೇಳ್ತಾ ಇದ್ರೆ ನಮಗೂ ಕೂಡ ಒಳ್ಳೆಯದು, ದೇಶಕ್ಕೂ ಕೂಡ ಒಳ್ಳೆಯದು ಅಲ್ವಾ. ಹಾಗಾಗಿ ದೊಡ್ಡವರಾದ್ಮೇಲೆ ನಾವು ಹೇಳ್ತೀವಿ ಅಂದರೆ ಕೇಳದೇ ಇಲ್ಲ, ಎಲ್ರಿಗೂ ಕೂಡ ಅನುಭವ ಆಗಿದೆ ಅಲ್ವಾ. ಹಾಗಾಗಿ ಸಣ್ಣವರಿದ್ದಾಗಿ ನಾವು ತಿದ್ದುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಶ್ರೋತೃಗಳೇ, ಇಲ್ಲಿಗೆ ಈ ಹೊತ್ತಿನ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆ ಇದ್ದಿದ್ದು ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಭವಿ. ಸಾಕಷ್ಟು ಶ್ರೋತೃಗಳು ತಮಿಳ್ನಾಡಿನಿಂದ, ದುಬೈಯಿಂದ, ಕರ್ನಾಟಕದ ಭಾರತದ ಮೂಲೆ ಮೂಲೆ ಅಂತಾನೆ ಹೇಳಬೇಕಾಗತ್ತೆ, ಅನೇಕ ಹಳ್ಳಿಗಳಿಂದನೂ ಕೂಡ ಸಂದೇಶವನ್ನು ಕಳಿಸ್ತಾ ಇದ್ರು. ಖುಷಿ ಖುಷಿಯಾಗಿ ಅವರ ಹೆಸರುಗಳನ್ನು, ಒಳ್ಳೆ ಸ್ವರ, ಈ ರೀತಿಯಲ್ಲಿ ಹೆಸರುಗಳು ಕೂಡ ಹೊಸ ಹೊಸ ಒಂದು ಹೆಸರುಗಳು ಕೂಡ ಸಿಗ್ತಾ ಇರುತ್ತೆ. ಕೆಲವರು ಮಕ್ಕಳಿಗೆ ಯಾವ ಹೆಸರುಗಳನ್ನು ಇಡಬೇಕು ಅಂತ ಹೇಳ್ತಾ ಇದ್ದಾಗ ನಮ್ಮ ಶ್ರೋತೃಗಳು ಅನೇಕ ಹೆಸರುಗಳು, ಹೊಸ ಹೊಸ ಹೆಸರುಗಳನ್ನು, ನಿಸರ್ಗ, ಸ್ವರ, ಈ ರೀತಿಯಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಒಂದು ರೀತಿಯಲ್ಲಿ ಅಂತ ಹೇಳ್ತಾ ಎಲ್ಲ ಕೂಡ ಎಲ್ಲರೂ ಕೂಡ
ಫಟಾಫಟ್ ಅಂತ ಆನ್ಸರ್ಗಳನ್ನ ಉತ್ತರಗಳನ್ನ ಕಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಿಂದ ಹಾಡುಗಳನ್ನ ಕೇಳ್ತಾ ಭಾಗವಹಿಸಿದ್ರೆ, ಅದೇ ರೀತಿಯಲ್ಲಿ ಬ್ಯುಸಿ ಇದ್ದವರು ಕೂಡ ನೀವು ಬ್ಯುಸಿ ಇದ್ದೀರಾ ಆದ್ರೆ ಟೈಪ್ ಮಾಡಕ್ಕಾಗ್ತದೆ.

ಇದೆಯಲ್ಲ ಅಲ್ವಾ, ಆದ್ರೂ ಕೂಡ ಕಾರ್ಯಕ್ರಮವನ್ನು ಆಲಿಸ್ತಾ ಈ ಒಂದು ಹಾಡನ್ನು ಕೇಳ್ತಾ ಕಾರ್ಯಕ್ರಮ ಎಂಜಾಯ್ ಮಾಡಿದ್ರಲ್ಲ ಅಷ್ಟೇ ಸಾಕು ನಮ್ಮ ಆಕಾಶವಾಣಿ ಭದ್ರಾವತಿಗೆ ಅಂತ ಹೇಳ್ತಾ ಇಲ್ಲಿಗೆ ಈ ಹೊತ್ತಿನ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಇನ್ನು 11:01 ಆಗ್ತಾ ಇದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಳಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಯಾರು ಅಂತ ಗೆಸ್ ಮಾಡಿದ್ರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ನಟಿ ಯಾರು ಅಂತ ನೀವು ಕೂಡ ಗೆಸ್ ಮಾಡಿ ಅನೇಕರು ಕೂಡ ಕಳಿಸಿದ್ದಾರೆ. ನೀವು ಕೂಡ ಗೆಸ್ ಮಾಡ್ತಾ ಇರಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಿಮ್ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಪಾನಲ್ಲಿ ಗೆಳತಿ ನಂದಿನಿ ವೈಬಿ. ಕೇಳಿದ್ರೆ ಯಾರು ಅಂತ ಗೆಸ್ ಮಾಡಿದ್ರ? ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನನ್ನ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಖಂಡಿತ ನಿಜ. ಕನ್ನಡದ ಚಿತ್ರರಂಗದಲ್ಲಿ ಬೆಳ್ಳಿ ತೆರೆಯ ಬಜಾರಿ ಅಂತಾನೆ ಹೇಳ್ಬೋದು, ಬಜಾರಿ ಅಂತಾನೆ ಖ್ಯಾತರಾಗಿರುವಂತಹ ಮಂಜುಳಾ ನಟಿ ಮಂಜುಳಾ ಅವರ ನಟಿಸಿರುವಂತಹ ಗೀತೆಗಳಿಗೆ ನೀವು ಧನಿಯಾಗಬೇಕಾಗತ್ತೆ. ಅವರ ಹಾಡುಗಳನ್ನ ನೀವು ಹಾಡಬೇಕಾಗತ್ತೆ. ಕನ್ನಡ ಚಿತ್ರದಲ್ಲಿ ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳಿಗೆ, ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರಿ ಸಮಾನವಾಗಿ ಅಭಿನಯಿಸಿ ಪ್ರೇಕ್ಷಕರನ್ನ ಮೆಚ್ಚುಗೆಗೆ ಪಾತ್ರವಾದ ಮಂಜುಳಾ ಅವರ ಈ ಚಿತ್ರದ ನಂತರ ಹತ್ತಾರು ಬಗೆಯ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಇಂದಿಗೂ ಕೂಡ ಮಂಜುಳಾ ಅವರನ್ನ ದುರ್ಗಿಯ ಪಾತ್ರದಿಂದ ಪ್ರತ್ಯೇಕಿಸಿ ನೋಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲೇ ಅಲ್ವಾ, ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಮತ್ತಷ್ಟು ಇವರ ಕುರಿತು ಮಾತನಾಡ್ತೇನೆ. ಅದಕ್ಕೂ ಮುನ್ನ ನಮ್ಮ ಶ್ರೋತೃಗಳು ಈಗ ಆಲ್ರೆಡಿ ಕಾಲ್ ಮಾಡ್ತಾ ಇದ್ದಾರೆ, ನಾವು ಹಾಡು ಹೇಳಬೇಕು ಅಂತ ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಶ್ರೋತೃಗಳೇ. ನಮ್ಮ ದೂರವಾಣಿ ಸಂಖ್ಯೆ ನೇರ ಫೋನಿನ ಕಾರ್ಯಕ್ರಮ ಚಿತ್ರಲಹರಿಯಲ್ಲಿ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 08282200704 08282200704. ಈ ಒಂದು ಸಂಖ್ಯೆಗೆ ಕರೆ ಮಾಡಬೇಕಾಗತ್ತೆ, ಮಂಜುಳಾ ಅವರು ನಟಿಸಿರುವಂತಹ ಹಾಡನ್ನ ಹಾಡಬೇಕಾಗತ್ತೆ. ಹಾಗಾದ್ರೆ ಫಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ
5: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
5: ನಂದಿನಿ ಮೇಡಮ್, ನಮಸ್ತೆ. ರಾಧಾ ನಿಧಿಗೆ.
0: ರಾಧಾ ನಿಧಿಗೆಯಿಂದ ಹೇಗಿದ್ದೀರಾ
5: ಮೇಡಮ್? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ. ಹೇಳಿ, ಮಂಜುಳಾ ಅವರು ಅಂತಷ್ಟ ನಿಮಗೆ ನೆನಪಾಗುವಂತ ಹಾಡು ಯಾವ್ದು
5: ಮೇಡಮ್? ಬದುಕು ಬಂಗಾರವಾಯಿತು ಸಿನಿಮಾದಿಂದ. ಜಗದೀಶ ಸರ್ವೇಶ ಗೌರೀಶ ಮಲ್ಲೇಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವ ನೆನೆದವರ ಮನದಾಗೆ.
0: ಧನ್ಯವಾದಗಳು. ಧನ್ಯವಾದಗಳು ರಾಧಾ ಅವರೇ.
5: ಥ್ಯಾಂಕ್ ಯು ಮೇಡಮ್.
0: ಶ್ರೋತೃಗಳೇ, ಜಗದೀಶ ಮಲ್ಲೇಶ ಅಂತ ಹೇಳಿ ನಮ್ಮ ರಾಧಾ ನಿಧಿಗೆ ಅವರು ಹಾಡು ಹೇಳಿದ್ರು. ಮುಂದಿನ ಕಾಲರ್, ಹಲೋ ಆಕಾಶವಾಣಿ.
6: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು?
6: ಚಂದ್ರಿಕಾ.
0: ಚಂದ್ರಿಕಾ ಅವರೇ ಹೇಳಿ.

0: ಯಾವ ಹಾಡ್ ನೆನಪಾಗ್ತಾ ಇದೆ
1: ಮೇಡಮ್? ಯಾರ ಯಾವ ಹಾಡ್ ಹೇಳಿದಾರೆ ಅಂತ ಗೊತ್ತಾಯ್ತು ಈಗಲೇ ಮೇಡಮ್, ಸ್ಟಾರ್ಟ್ ಆಗಿರೋದು.
0: ಹಾ, ಈಗ ಎರಡನೇ ಕಾಲರ್ ನೀವು.
1: ಹೌದಾ? ಸರಿ ಮೇಡಮ್, ಒಂದೇ ಒಂದು ಆಸೆ ಹೇಳ್ತೀನಿ ಮೇಡಮ್.

0: ಓಕೆ ಓಕೆ ಚಂದ್ರಕರೆ ಸಾಕು, ಎರಡ್ ಮೂರ್ ಲೈನ್ ಗಳನ್ನ ಖುಷಿ ಖುಷಿಯಾಗಿ ಹಾಡಿದ್ರೆ ಎಲ್ರಿಗೂ ಕೂಡ ಅವಕಾಶಗಳು ಇರ್ಲಿ. ಓಕೆ ಚಂದ್ರಕರೆ, ಧನ್ಯವಾದ.
1: ಧನ್ಯವಾದ ಮೇಡಮ್, ನಮಸ್ತೆ.
0: ಹಾಡನ್ನ ಹೇಳ್ತಾ ಇದ್ರೆ ಖುಷಿಯಿಂದ ಹಾಡು ಹೇಳ್ಬೇಕು ಅಂತಾನೆ ಅನಿಸ್ತಾ ಇರತ್ತೆ. ಹಲೋ ಆಕಾಶವಾಣಿ.
2: ಹಲೋ ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ? ನನ್ನ ಹೆಸರು ಚಿಕ್ಕಪ್ಪ.
0: ಚಿಕ್ಕಪ್ಪ ಮಾತಾಡ್ತೀರಾ? ಚಿಕ್ಕಪ್ಪ ಅವರೇ, ಸೂಪರ್ ಆಗಿದ್ದೀವಿ, ನೀವು ಆರಾಮಿದ್ದೀರಾ?
2: ಖಂಡಿತವಾಗ್ಲಿ ಮೇಡಮ್.
0: ಹೇಳಿ ಚಿಕ್ಕಪ್ಪ ಅವರೇ, ಚಿಕ್ಕಮ್ಮ ಏನ್ ಮಾಡ್ತಾ ಇದಾರೆ? ಓಕೆ, ಈಗ ಹೇಳಿ ನಟಿ ಮಂಜುಳಾ ಅವರು ಅಂತಕ್ಷಣ ಯಾವ
2: ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ, ನಾ ಬರುವ ದಾರಿ ಗೌರವ ತೋರಿ, ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರಿಲ್ಲ. ಧನ್ಯವಾದಗಳು ಮೇಡಮ್.
0: ಓಕೆ, ಧನ್ಯವಾದ ಚಿಕ್ಕಪ್ಪ ಅವರೇ.
2: ನಮಸ್ಕಾರ.
0: ಓಕೆ, ಖುಷಿ ಖುಷಿಯಿಂದ ಅಂತಿಂತ ಹೆಣ್ಣು ನಾನಲ್ಲ, ಒಂದು ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಅಂತಾನೆ ಹೇಳ್ಬೋದು. ಈ ಹಾಡಂತೂ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ ಆಕಾಶವಾಣಿ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಶೇಷಾಚಲ ಅವರೇ. ಹೇಳಿ, ಟಿಫನ್ ಆಯ್ತಾ? ಓಕೆ ಹೇಳಿ ಶೇಷಾಚಲ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
3: ಬಂಗಾರದಿ ಕರವು ಸೋಕಿದಾಗಲೇ, ಬಿಳಿಯ ಹಾಳೆಗೆ ಬಣ್ಣ ಬಂದು ಜೀವ ತುಂಬುವುದು, ನನ್ನಾಸೆಯ ಕಣ್ಣ ನೋಡಿದಾಗಲೇ, ನಿಮ್ಮ ಎದುರಲ್ಲಿ ಗೇಲ ಹನಿಯ ಮಳೆಯು ಸುರಿಸುವುದು.
0: ಓಕೆ ಶೇಷಾಚಲ ಅವರೇ, ಧನ್ಯವಾದ. ಶ್ರೋತೃಗಳೇ, ಸಂಪತ್ತಿಗೆ ಸವಾಲ್ನಲ್ಲಿ ಹಳ್ಳಿಯ ಬಜಾರಿಯಾಗಿ, ಎರಡು ಕನಸು ಚಿತ್ರದಲ್ಲಿ ಹದಿಹರೆಯದ ಪ್ರೇಮಿಯಾಗಿ, ನಿನಗಾಗಿ ನಾನು ಚಿತ್ರದಲ್ಲಿ ಉನ್ಮತ ಚಲುವೆಯಾಗಿ, ಮಯೂರದಲ್ಲಿ ರಾಜಕುಮಾರಿಯಾಗಿ, ಚಿತ್ರ ರಸಿಕರ ಹೃದಯದಲ್ಲಿ ಮೋಹಕ ತರಂಗಗಳನ್ನೆಬ್ಬಿಸಿದ ಮಂಜುಳಾ ಸರಿ ಸುಮಾರು ಒಂದು ದಶಕದ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮುಖ್ಯ ನಟಿಯಾಗಿ ಅವರು ಒಂದು ಜನಪ್ರಿಯತೆಯನ್ನ ಗಳಿಸ್ತಾರೆ. ಹಲೋ
4: ಹಲೋ
0: ಹಲೋ
4: ಹಲೋ,
0: ಯಾರು ಮಾತಾಡ್ತಾ ಇರೋದು?
4: ಭದ್ರಾವತಿಯಿಂದ ಪುಷ್ಪ.
0: ಪುಷ್ಪ ಅವರೇ, ಹೇಳಿ. ಪುಷ್ಪ ಅವರೇ, ಮಂಜುಳಾ ಅಂತ ತಕ್ಷಣ ನೆನಪಾಗೋದು ಯಾರು?
4: ತಾಯಿಗಿಂತ ದೇವರಿಂದ
0: ಹೇಳಿ.

0: ಅದಕ್ಕೆ ತುಂಬಾ ಭಾವುಕರಾಗಿ ನಿಮ್ಮ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳಿದ್ರಿ. ಧನ್ಯವಾದ ಪುಷ್ಪ ಅವರೇ. ಅಮ್ಮ ಎರಡು ಅಕ್ಷರದ ಪದಗಳನ್ನು ಕೇಳ್ತಾ ಇದ್ದ ಹಾಗೆ ನಾವು ಇಲ್ಲಿರೋದಿಲ್ಲ ಅಲ್ವಾ. ಎಲ್ಲರೂ ಕೂಡ ಅಮ್ಮನನ್ನ ನೆನ್ಪು ಮಾಡ್ಕೊಂತಾ ಇರ್ತೀವಿ. ಶ್ರೋತೃಗಳೇ, ಇನ್ನ ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 082-82-200-704. ಹಲೋ ಹಲೋ,
1: ನಮಸ್ತೆ.
0: ಯಾರು ಮಾತಾಡ್ತಾ ಇರೋದು?
1: ಚಿತ್ರಾ ಶಿವಕುಮಾರ್.
0: ಚಿತ್ರಾ ಶಿವಕುಮಾರ್ ಅವರೇ, ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
1: ಮರೆಯದ ಹಾಡಿಂದ. ಸುಖದ ಸ್ವಪ್ನಗಾನ ಇದೆಯ ಸಿತಾನ ಒಲವ ಭಾವವೀನ.

0: ಧನ್ಯವಾದ.
1: ಧನ್ಯವಾದ ಚಿತ್ರ ಶಿವಕುಮಾರ್ ಅವರೇ.
0: ಥ್ಯಾಂಕ್ ಯು.
1: ನಾವೆಲ್ಲ ಶ್ರೋತೃಗಳು ಕೂಡ ಈಗ ಆಲ್ರೆಡಿ ಕಲ್ತು ಬಿಟ್ಟಿದ್ದಾರೆ ಇಷ್ಟು ಲೈನ್ ಹೇಳ್ಬಿಡ್ಬೇಕು ಅಂತ. ಹಲೋ ಆಕಾಶವಾಣಿ. ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ತಮ್ಮ ಹೆಸರು
2: ಪಣೀಂದ್ರ ಅಂತ. ಮೇಡಮ್
1: ಪಣೀಂದ್ರ, ಹೇಳಿ ಪಣೀಂದ್ರ ಅವ್ರೆ, ಯಾವ ಹಣ್ಣು ನೆನಪಾಗ್ತಾ ಇದೆ?
2: ಜೀವ ಹೂವಾಗಿದೆ.
1: ಇಲ್ಲ ಇಲ್ಲ ಹೇಳಿ. ಹೇಳಿ ಹೇಳಿ.
2: ಐ ಲವ್ ಯು ಜೀವ ಹೂವಾಗಿದೆ ಅವಧಿ ನಾಗಿದೆ ಬಾಳು.

0: ಓಕೆ ಮುಗಿತು ಮುಗಿತು ಓಕೆ ಖಂಡಿತ ಅವರನ್ನ ಹಾಡುಗಳ ಮೂಲಕ ನೆನ್ಪ್ ಮಾಡ್ಕೊಂತ ಹೋಗೋಣ ಅಲ್ವಾ ಓಕೆ ಧನ್ಯವಾದ ಪಣೀಂದ್ರ ಅವ್ರೆ ಶ್ರೋತೃಗಳೇ ಏನು ಚಿತ್ರರಂಗದಲ್ಲಿ ಹಲೋ ಹಲೋ ಯಾರು ಮಾತಾಡ್ತಾ ಇರೋದು ಮಂಜುನಾಥ್ ಅವ್ರೆ ಹೇಳಿ ಯಾವ ಹಾಡು ನೆನಪಾಗ್ತಾ ಇದೆ
1: ಗುಣ ನೋಡಿ ಹೆಣ್ಣು ಕೊಡು
0: ಹೇಳಿ ಹೇಳಿ
1: ನೀನಿಂದಲು ಜೊತೆ ಎನ್ನ ಬಾಳೆನ್ನ ಹಸಿರಾದಂತೆ ನೀನಿಂದಲು ಜೊತೆ ಬಾಳೆನ್ನ ಹಸಿರಾದಂತೆ
0: ಧನ್ಯವಾದ ಮಂಜುನಾಥ್ ಅವ್ರೆ ಹಲೋ ಆಕಾಶವಾಣಿ ಹಲೋ ಹಲೋ
2: ಹಲೋ
0: ಹಲೋ ಯಾರು ಮಾತಾಡ್ತಾ ಇರೋದು ಸೂರ್ಯಕಾಂತಿ ಅವರೇ ಲೌಡ್ ಸ್ಪೀಕರ್ ಇಟ್ಟಿದ್ರೆ ಆಫ್ ಮಾಡಿ ಕಟ್ ಆಗತ್ತಿಲ್ಲದ್ರೆ
2: ಹಲೋ
0: ಹಲೋ
2: ಹೇಳ ಮೇಡಮ್
0: ಹೇಳಿ ಹಾಡು ಹೇಳಿ
2: ಮಂಜುಳ
0: ಅವರು
2: ನನ್ನ ನೀನು ಗೆಲ್ಲಲಾರಿ ನನ್ನ ನೀನು ಗೆಲ್ಲಲಾರಿ ತಿಳಿದು ತಿಳಿದು ಚಲವೇತಕ್ಕೆ ಎಲ್ಲರಿದುರು ಮಾನವು ಕೊನೆಗೆ ಮನೆಗೆ ಹೋಗುವೆ ನನ್ನಂತ ಗಂಡಿಂದ
0: ಓಕೆ ಧನ್ಯವಾದಗಳು ಶತ್ರುಗಳೇ ಇನ್ನ ಚಿತ್ರರಂಗದಲ್ಲಿ ಖ್ಯಾತಿಯ ಶಿಖರವನ್ನೇರಿದ್ದರೂ ಕೂಡ ಮಂಜುಳ ಅವರು ಮತ್ತೊಂದು ಕರೆ ಕೂಡ ಬರ್ತಾ ಇದೆ ಹಲೋ ಹಲೋ ಹಲೋ ಹಲೋ
3: ಹಲೋ
0: ಹಲೋ ಯಾರು ಮಾತಾಡ್ತಾರದು
3: ವಜ್ರಾವತಿಯಿಂದ ನರೇಂದ್ರ ಗೋರ್ಪಡೆ
0: ಹೇಳಿ
3: ಚಿತ್ರದ ಹೆಸರು ಎರಡು ಕನಸು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ಬಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಧನ್ಯವಾದಗಳು
0: ಓಕೆ ಧನ್ಯವಾದಗಳು ನರೇಂದ್ರ ಗೋರ್ಪಡೆ ಅವರು ಶತ್ರುಗಳೇ ಇನ್ನು ಚಿತ್ರರಂಗದಲ್ಲಿ ಖ್ಯಾತಿಯ ಶಿಖರವನ್ನೇರಿದ್ರು ಕೂಡ ಅಷ್ಟು ಫೇಮಸ್ ಆದ್ರೂ ಕೂಡ ಮಂಜುಳ ಅವರು ಒಂದು ಬಾಗಲಕೋಟೆಯಲ್ಲಿರುವಂತಹ ಕುಶಾಲ್ ನಗರಕ್ಕೆ ತೆರಳಿ ನಾಟಕಗಳನ್ನ ಪಾತ್ರವನ್ನು ಕೂಡ ಮಾಡ್ತಾ ಇದ್ರು ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮಂಜುಳ ಅವರು ಅಂದ್ರೆ ತುಂಬಾನೇ ಜನಪ್ರಿಯತೆಯನ್ನ ಪಡೆದಿದ್ರು ಇದಕ್ಕೆ ಉದಾಹರಣೆ ಅಂದ್ರೆ 1982 ಏಪ್ರಿಲ್ನಲ್ಲಿ ಹೆಚ್ಚು ಕಡಿಮೆ 6,000 ಹೆಚ್ಚಿನ ಅಭಿಮಾನಿಗಳು ಸೇರಿ ನವಲಗುಂದದಲ್ಲಿ ಮಂಜುಳ ಅವರ ದೊಡ್ಡ ಮೆರವಣಿಗೆಯನ್ನು ಕೂಡ ಮಾಡಿದ್ರಂತೆ ಕಲಾ ಮಯೂರಿ ಬಿರುದನ್ನು ಕೂಡ ಕೊಟ್ಟು ಅವರಿಗೆ ಒಂದು ಸನ್ಮಾನಿಸಿದ್ರಂತೆ ಹಲೋ ಆಕಾಶವಾಣಿ
4: ಹಲೋ
0: ಹಲೋ ನಮಸ್ತೆ ಯಾರು ಮಾತಾಡ್ತಾ ಇರೋದು

0: ಮಲಗೊಪ್ಪಿಂದ ಮೇಡಮ್.
1: ಮಲಗೊಪ್ಪದಿಂದ ಹೇಳಿ.
0: ಹಾ ಮೇಡಮ್. ಬೆಳದಿ ಕಳಂದು ಚೆನ್ನಾಗಿ ಬಂದಂತು ಕಂಡೆ, ಕಂಡು ನಿಂತೆ ನಿಂತು ಸೋತೆ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು. ಓಕೆ ಶತ್ರುಗಳೇ, ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಮುಳಿ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0828220074. 0828200704ಗೆ ಕರೆ ಮಾಡಿ ಮಂಜುಳಾ ಅವರು ನಡೆಸಿರುವಂತಹ ಹಾಡನ್ನು ಹಾಡಿ. ಹಲೋ ಆಕಾಶವಾಣಿ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ ರಾಜು ಅವರು. ಹೇಳಿ. ಹೌದೌದು
2: ಮೇಡಮ್, ನಾನು ಪಾಯಿಂಟ್ ಫಾರ್ಮುಲೇಟ್ ಒಂದು ಹಾಡಾಡ್ತೇನೆ.
1: ಹೇಳಿ.
2: ಬಾನಲ್ಲಿ ಪೌರ್ಣಮಿ ಚಂದ್ರ, ಬಲಿಯಲ್ಲಿ ಪ್ರೇಮದ ಚಂದ್ರ, ಒಲವಿಂದ ಹಿತ ತಂದ ಆ ಚಂದ ಬೆಳಕು ತಂದ, ಓ ಈ ಚಂದ್ರ ಬದುಕು ತಂದ. ಬಾನಲ್ಲಿ ಪೌರ್ಣಮಿ ಚಂದ್ರ, ಬಳಿಯಲ್ಲಿ ಪ್ರೇಮದ ಚಂದ್ರ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು. ಹಲೋ. ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ ಆಕಾಶವಾಣಿ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರೇ, ಹೇಳಿ ಯಾವ ಹಾಡು ನೆನಪಾಗ್ತಾ ಇದೆ?
3: ನಾನು ಗುಣ ನೋಡಿ ಹೆಣ್ಣು ಕೊಡಿ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
1: ಯಾವ ಹಾಡು?
3: ನೀರಲ್ಲ ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲ್ಲ ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನಿ ಕರೆದರೆ ನಗುತ್ತನಿ ಕರೆದರೆ, ಮನಕ್ಕೆ ಸಂತೋಷ ಹಾಡಾದಂತೆ, ನೀರಲ್ಲ ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ.
1: ಓಕೆ, ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ.
3: ಥ್ಯಾಂಕ್ ಯು ಮೇಡಮ್.
1: ಹಲೋ.
4: ಮುರಳಿಧರ್
1: ಅವರೇ, ಹೇಳಿ ಹೇಳಿ, ನಿಧಾನ ಹೇಳಿ ಹೇಳಿ ಮುರಳಿಧರ್ ಅವರೇ.
4: ಅನುರಾಗ ಏನಾಯ್ತು ಮನಸೇಕೆ ಕಲ್ಲಾತು, ನಿನ್ನ ಕೈ ಮಾತುಗಳು ಏನಾಯ್ತು. ಧನ್ಯವಾದಗಳು ಹೇಳ್ತೀವಕ್ಕ.
1: ಓಕೆ, ಧನ್ಯವಾದಗಳು ಮುರಳಿಧರ್ ಅವರೇ. ಫುಲ್ ಜೋಶ್ ಆಗಿದ್ದಾರೆ ಮುರಳಿಧರ್ ಅವರು. ಹಾಡು ಹೇಳದೆ ಕಾಯ್ತಾ ಇರ್ತಾರೆ. ಎಲ್ಲ ಶ್ರೋತೃಗಳಿಗೂ ಕೂಡ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇರ್ತೀರಾ, ಬಟ್ ಧ್ವನಿಗಳ ಮೂಲಕ ನಾವು ಪರಿಚಯ ಆಗೋದೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಲ್ವಾ? ಹಲೋ ಆಕಾಶವಾಣಿ.
5: ಹಲೋ.
1: ಹಲೋ.
5: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ಮೂರ್ತಿ ಅವರು ಮೇಡಮ್.
1: ಮೂರ್ತಿ, ಬೆಂಗಳೂರು. ಬೆಂಗಳೂರು. ಓಕೆ, ಹೇಳಿ ಮೂರ್ತಿ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
5: ಇದು ರಾಮ ಪರಶುರಾಮ ಚಿತ್ರದ್ದು. ಎಲ್ಲಿ ನೀನೋ ಅಲ್ಲಿ ನಾನು, ಎಲ್ಲಿ ನಾನೋ ಅಲ್ಲಿ ನೀನು, ನಾನೇ ರಾಧಾ ನೀನೇ ಕೃಷ್ಣ ಎಂತ ಜೋಡಿ, ನೀನೇ ಕೃಷ್ಣ ನಾನೇ ರಾಧಾ ಬಲ್ಲೆ ಜೋಡಿ ಮೇಡಮ್.
1: ಓಕೆ, ಧನ್ಯವಾದಗಳು ಮೂರ್ತಿ ಅವರೇ.
5: ಧನ್ಯವಾದಗಳು ಮೇಡಮ್.
1: ಶ್ರೋತೃಗಳೇ, ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂದೆ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಹಲೋ
6: ಮೇಡಮ್.
1: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
6: ನಾನು ಸೌಮ್ಯ ಟೈಲರ್ ಅಂತ ಮೇಡಮ್.
1: ಸೌಮ್ಯ ಟೈಲರ್ ವೃತ್ತಿ ಮಾಡ್ತಾ ಇದ್ದೀರಾ?
6: ಹೌದು
1: ಮೇಡಮ್. ಹೇಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಅದ್ರಲ್ಲೂ ಕೂಡ ಕೇಳ್ತಾ ಇರ್ತೀರಾ ಅಲ್ವಾ? ಜೊತೆಯಾಗಿರತ್ತೆ ನಿಮ್ಮ ಗೆಳತಿಯಾಗಿ ಅಲ್ವಾ? ಹೇಳಿ ಸೌಮ್ಯ ಅವರೇ, ಯಾವ ಹಾಡ್ ನೆನಪಾಗ್ತಾ ಇದೆ?
6: ಮೇಡಮ್, ನಾನು ಆಯ್ಕೆ ಮಾಡಿದ್ದು ದೀಪ ಫಿಲ್ಮ್ ಇಂದ. ಕಲ್ಲ ಮುಳ್ಳು ನೀರಲಿ ಬಾಳ ಬರಲಿ,

0: ಇಂದೆಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ಕಾಗವೇಂದ್ರನೆ.
1: ಓಕೆ ಮೇಡಮ್. ಓಕೆ, ಧನ್ಯವಾದಗಳು ಸೌಮ್ಯ ಅವರೇ.
2: ಓಕೆ ಮೇಡಮ್.
1: ಟೈಲರ್ ವೃತ್ತಿಯಲ್ಲಿರುವಂತಹ ಸೌಮ್ಯರಾಗಿರ್ಬೋದು, ಇನ್ನು ಅನೇಕ ಶ್ರೋತೃಗಳು ಕೂಡ ಹೋಟೆಲ್ ಮಾಲೀಕರಾಗಿರ್ಬೋದು ಅಥವಾ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರೋರು, ಅನೇಕ ಶ್ರೋತೃಗಳು ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿಯನ್ನ ಒಬ್ಬ ಗೆಳೆಯನಾಗಿ ಒಬ್ಬ ಗೆಳತಿಯಾಗಿ ಕೇಳ್ತಾ ತಮ್ಮ ಕೆಲಸಗಳಲ್ಲಿ ನಿರತರಾಗಿರ್ತಾರೆ. ಅವರೆಲ್ಲರಿಗೂ ಕೂಡ ಪೊಲೀಸ್ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಕೇಳ್ತಾ ಇದ್ರಲ್ಲ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಆಕಾಶವಾಣಿ. ಹಲೋ, ಇಡಗುಂಜಿಯಿಂದ. ತಮ್ಮ ಹೆಸರು?
3: ಗಣಪತಿ.
1: ಗಣಪತಿ, ಇಡಗುಂಜಿಯಿಂದ ಗಣಪತಿ ಅವರು ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ? ಮಂಜುಳ ಅವರು, ಮಂಜುಳ ಅವರು, ನಟಿ ಮಂಜುಳ ಅವರು ನಡೆಸಿರುವಂತಹ ಗೀತೆಗಳನ್ನ ಹಾಡಬೇಕು.
3: ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನು ಅಗಲಿ ನಾನಿರಲಾರೆ, ಒಂದು ಕ್ಷಣ ಅಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದು ನಿನ್ನ ಮರೆತು ಬದುಕಿರಲಾರೆ, ಎಂದು ನಿನ್ನನು ಅಗಲಿ ನಾನಿರಲಾರೆ.
1: ಓಕೆ, ಧನ್ಯವಾದಗಳು ಗಣಪತಿ ಅವರೇ. ಶ್ರೋತೃಗಳೇ, ಸಮಯ ಆಗ್ತಾ ಇದೆ 11:22. ಹಲೋ ಆಕಾಶವಾಣಿ.
4: ನಮಸ್ಕಾರ, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ, ಹರಿಹರತಲು ಗ್ರಾಮ ತೀರ್ಥಿಂದ.
1: ನಾಗರಾಜ್ ರೆಡ್ಡಿ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
4: ಮೇಡಮ್ ಹೇಳ್ತೀನಿ.
3: ಯಾರ ಮೂಡಿಗೋ ಯಾರ ಒಲವು ಯಾರ ಕಡೆಗೋ ಇಂಥ ಪ್ರೇಮದಾಟದೆ ಯಾರ ಹೃದಯ ಯಾರಿಗೋ.
4: ಮೇಡಮ್
1: ಓಕೆ, ಧನ್ಯವಾದಗಳು ನಾಗರಾಜ್ ಶೆಟ್ಟಿ ಅವರೇ. ಓಕೆ, 11:23 ಆಗ್ತಾ ಇದೆ, ಒಂದು ಹಾಡನ್ನ ಕೇಳೋಣ ಅಂದ್ರೆ ನಮ್ಮ ಶ್ರೋತೃಗಳ ಕರೆ ಬರ್ತಾ ಇದೆ. ಹಲೋ, ಹಲೋ,
5: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮಂಜುಳ ಅವರು. ಮಂಜುಳ ಅವರ ಬಗ್ಗೆನೆ ಹಾಡು ಹೇಳ್ಬೇಕು, ಮಂಜುಳ ಅವರ ನಟಿಸಿರುವಂತಹ ಹಾಡು. ಹೇಳಿ ಮಂಜುಳ ಅವರೇ, ಯಾವ ಹಾಡು ಮಂಜುಳ ಅವರು ನಟಿಸಿರುವಂತಹ ಹಾಡನ್ನು ಹಾಡ್ಬೇಕು ಅಂತಿದ್ದೀರಾ?
5: ಮಯೂರ ಚಿತ್ರದ ಹಾಡು ಮೇಡಮ್.
1: ಹೇಳಿ.

0: ಓಕೆ, ಧನ್ಯವಾದಗಳು ಮಂಜುಳ ಅವರೇ. ಇನ್ನೊಬ್ರು ಮಂಜುಳ ಅವರು ಕರೆ ಮಾಡ್ಬೇಕಾಗುತ್ತೆ. ಧನ್ಯವಾದ. ಯಾವಾಗ್ಲೂ ಕೂಡ ಮಂಜುಳ ಜನಾರ್ದನ್ ಮಂಜುಳ ಅವರು ಇಬ್ರು ಕೂಡ ಕರೆ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ. ಹಲೋ ಆಕಾಶವಾಣಿ.
1: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್.
0: ವೆರಿ ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಾ ಇರೋದು?
1: ರಶ್ಮಿ ಅಂತ. ಭದ್ರಾವತಿಯಿಂದ.
0: ರಶ್ಮಿ ಅವರೇ ಹೇಳಿ, ಹೇಗಿದ್ದೀರಾ?
1: ನಾನು ಆರಾಮಿದ್ದೀನಿ ಮೇಡಮ್, ತುಂಬಾ ಚೆನ್ನಾಗಿದ್ದೀರಾ.
0: ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
1: ಎರಡು ಕೆಲಸದಿಂದ.
0: ಯಾವ ಹಾಡು?
1: ನಿನ್ನ ಮರೆಯಲಾರಿ ನಾನಿನ್ನ ಮರೆ.

0: ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಅದು ಆಕ್ಚುಲಿ ಆರ್ತಿ ಅವರಲ್ವಾ? ಓಕೆ, ಶ್ರೋತೃಗಳೇ, ಮಂಜುಳಾ ಅವರು ನಟಿಸಿರುವಂತಹ ಹಾಡನ್ನ ಹಾಡಬೇಕಾಗತ್ತೆ ಅಂತ ಈ ಮೂಲಕ ತಿಳಿಸ್ತಾ. ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್, ಸತೀಶ್.
1: ಓಕೆ, ಹಿಂಗೆ ಫೋನ್ ಎತ್ತಿದ ತಕ್ಷಣ ನಿಮ್ಮ ಹೆಸರು ಹೇಳ್ಬಿಟ್ರೆ ನಮಗೂ ಖುಷಿ ಆಗತ್ತೆ. ನಿಮ್ಮ ಹೆಸರು?

0: ನಿಮ್ಮ ಹೆಸರು ಅಂತ ಹೇಳೋದಕ್ಕೆ ಹೇಳಿ ಸತೀಶ್ ಅವರೇ, ಯಾವ ಹಾಡು ಹೇಳ್ಬೇಕು ಅಂತಿದ್ದೀರಾ?
1: ಮಾಡ್ತೀನಿ ಮೇಡಮ್. ನಿನ್ನ ನೋಡಿದಾಗ ಕಣ್ಣು ಕುಡಿದಾಗ, ನಿನ್ನ ನೋಡಿದಾಗ ಕಣ್ಣು ಕುಡಿದಾಗ, ನಿನ್ನ ನೋಡಿದಾಗ ಕಣ್ಣು ಕುಡಿದಾಗ, ಇನ್ನು ಇನ್ನು ನೋಡುವಾಕೆ ಆಯಿತು, ನಿನ್ನ ಹಿಂದೆ ಕಾಲು ಓಡಿ ಬಂದಿತು, ಹೇಳು ನನ್ನ ನೋಡಿ ನಿನಗೇನಾಯಿತು, ನಿನ್ನ ನೋಡಿದಾಗ ಮನಸ್ಸು ಹಾಕಿತ್ನಾಗ, ನಿನ್ನ ನೋಡಿದಾಗ ಮನಸ್ಸು ಹಾಕಿತ್ನಾಗ, ಓಡಿ ಹೋಗೋ ಆಸೆ ನನಗೆ ಬಂದಿತು, ನಿನ್ನ ಮೂತಿ ನನಗೆ ಭಯವೇ ತಂದಿತು,
0: ಸತೀಶ್ ಅವರೇ ಧನ್ಯವಾದಗಳು. ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮ ನಡೀತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಹಲೋ ಹಲೋ ಹಲೋ
2: ಹಲೋ,
0: ಲೀಲಾ ಅವರೇ? ಲೀಲಾ ಅಲ್ವಾ? ಹೇಳಿ ಲೀಲಾ ಅವ್ರೆ, ಯಾವ ಹಾಡು ನೆನಪಾಗ್ತಾ ಇದೆ?
2: ಬಂದೇ ಬರ್ತಾನೆ ರಾಮ, ಬಂದೇ ಬರ್ತಾನೆ, ಬಂದವಡನೆ ಸೀತೆ ಕಣ್ಣ.

0: ಶತ್ರುಗಳೇ, ಇನ್ನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಕೂಡ ಸಿದ್ಧ ಆಗಿದೆ. ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಹಗರಿ ಬೊಮ್ಮನಹಳ್ಳಿಯಿಂದ ಎಬಿರಾಜ್ ಮೇಡಮ್, ಎಬಿರಾಜ್ ಅಂತ ಹೇಳ್ಬಿಟ್ಟು.
0: ಓಕೆ, ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
1: ಇದು ಮಂಚ ಹಾಡು, ಜೋಡಿ ಬೇಡೋ ಕಾಲವಮ್ಮ ತುಂಬಿ ಬಂದ ಪ್ರಾಯವಮ್ಮ, ಹೆಣ್ಣು ಗಂಡು ಗಂಡು ಹೆಣ್ಣ ಹುಡುಕಿ ಕೂಡೋ ಸಮಯವಮ್ಮ, ತಾನೆ ತಂದನ ತಾನೆ ತಾನೆ ತಂದನ.
0: ಓಕೆ, ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಶತ್ರುಗಳೇ, ಒಂದು ವಿದ್ಯುತ್ ವ್ಯತ್ಯಯದಿಂದ ಕಾರ್ಯಕ್ರಮದಲ್ಲೂ ಕೂಡ ಅಡಚಣೆ ಆಯಿತು. ಮತ್ತೊಮ್ಮೆ ಕ್ಷಮೆಯನ್ನ ಯಾಚಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇನ್ನ ಕಾರ್ಯಕ್ರಮದಲ್ಲಿ ಅದಕ್ಕೋಸ್ಕರ 2 ನಿಮಿಷ ಎಕ್ಸ್ಟೆಂಡ್ ಮಾಡಿದ್ದೀನಿ. ಮತ್ತೊಂದು ಕರೆ. ಹಲೋ ಆಕಾಶವಾಣಿ. ಕರೆ ಕೂಡ ಕಟ್ ಆಗಿದೆ. ಶತ್ರುಗಳೇ, ಸಾಕಷ್ಟು ಜನ ಸಂದೇಶಗಳ ಮೂಲಕ ಕೂಡ ಕಳಿಸಿದ್ದಾರೆ. ಇದು ನೇರ ಫೋನಿನ ಕಾರ್ಯಕ್ರಮ ಆಗಿರೋದ್ರಿಂದ ಆ ಟೈಮಲ್ಲಿ ಸ್ವಲ್ಪ ಇದಾಗಿದ್ರೆ ಅವಕಾಶ ಸಿಕ್ಕಿದ್ರೆ ಓದ್ತಾ ಇದೆ, ಆದ್ರೆ ಸಿಕ್ಕಾಪಟ್ಟೆ ಇವತ್ತಂತೂ ಕಥೆಗಳು ಬರ್ತಾನೆ ಇದೆ. ಹಲೋ ಆಕಾಶವಾಣಿ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ಮಂಜುಳಾ ಸುರೇಶ್.
0: ಮಂಜುಳಾ ಅವ್ರೆ, ಅದಕ್ಕೆ ಹೇಳ್ತಾ ಇದ್ದೆ, ಒಬ್ರದ್ದಾಯ್ತು ಮಂಜುಳಾ, ಇನ್ನೊಬ್ರು ಬರ್ಬೇಕು. ಇನ್ನೊಬ್ರಾದ್ರೆ ಮಂಜುಳಾ ಮಂಜುಳಾ ಮಂಜುಳಾ ನಟಿ
2: ಮಂಜುಳಾ.
0: ಓಕೆ, ಹೇಳಿ, ಯಾವ ಹಾಡ್ ನೆನ್ಪಾಗ್ತಾ ಇದೆ? ಆಗಿದೆ, ಈಗ ಹೇಳಿ, ಪರವಾಗಿಲ್ಲ, ನಿಮ್ಮ ಕರೆ ಕೂಡ ಕಡೆಯದಾಗಿದೆ.
2: ಹೌದಾ, ಇರ್ಲಿ, ಬೇರೆದು ಹೇಳ್ತೀನಿ. ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದಾಡಲು, ನಿನ್ನ ಮುದಾಡಲು.
0: ಓಕೆ, ಧನ್ಯವಾದಗಳು ತಮಗೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಓಕೆ, ಕರೆ ಬರ್ತಾನೆ ಇದೆ. ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್, ವಿಶ್ವಾಸ್ ಅಂತ, ವಿಜಯನಗರ ಶಿವಮೊಗ್ಗ ಮೇಡಮ್.
0: ವಿಶ್ವಾಸ್ ಅವರೇ, ಹೇಳಿ, ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋ ಹಾಗೆ ಎಲ್ಲ ಕರೆ ಬರ್ತಾನೆ ಇದೆ. ಹೇಳಿ ವಿಶ್ವಾಸ್ ಅವರೇ, ಯಾವ ಹಾಡು ನೆನಪಾಗ್ತಾ
3: ಇದೆ?
0: ಮಂಜುಳಾ ಮಂಜುಳಾ ಅವರು ನಡೆಸಿದ
3: ಒಳ್ಳೆ ಹಾಡು ಮೇಡಮ್. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೆಟ್ಟುವ ಯಾರಮ್ಮ, ಹೇಳುವ ಯಾರಮ್ಮ. ಅಮ್ಮ ಅಮ್ಮ
0: ಟೈಮ್ ಆಗ್ತಾ ಇದೆ ವಿಶ್ವಾಸ್ ಅವ್ರೆ, ಇದು ಹಾಡುನ ಬೇರೆಯವರು ಕೂಡ ಹೇಳಿದ್ರು, ಮತ್ತೆ ಅಮ್ಮ ಅಂತ ಬಂತಲ್ಲ, ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನದೇ. ಓಕೆ, ಧನ್ಯವಾದಗಳು ವಿಶ್ವಾಸ್ ಅವ್ರೆ.
3: ಓಕೆ ಓಕೆ.

ಶ್ರೋತೃಗಳೇ, ಇವತ್ತೊಂದು ಸಾಲು ಸಾಲು ಕರೆಗಳು, ಎಂದಿನಂತೆ ಸಾಲು ಸಾಲು ಕರೆಗಳು ಬಂದು ನಮ್ಮ ಇಂದಿನ ಲೈವ್ ನೇರ ಫೋನ್ ಇನ್ ಕಾರ್ಯಕ್ರಮದ ಒಂದು ಸಂಗೀತಮಯ ಆಗಿತ್ತು ಅಂತ ಹೇಳ್ಬೋದು. ಹೆಸರನ್ನ ಹೇಳ್ತಿದ್ರು ಕೂಡ ಕೇವಲ ಸುಳಿವುಗಳ ಮೂಲಕವೇ ಆ ನಟಿ ಯಾರು ಅಂತ ಗುರುತಿಸಿ ಅವರ ಸಿನಿಮಾದ ಹಾಡುಗಳನ್ನು ಅತ್ಯಂತ ಮಧುರವಾಗಿ ಹಾಡಿದಂತಹ ನಮ್ಮೆಲ್ಲ ಕೇಳುಗ ಪ್ರಭುಗಳಿಗೆ ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಮಂಗಳವಾರ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಟ ಆಗಿರ್ಬೋದು ಅಥವಾ ನಟಿ ಆಗಿರ್ಬೋದು ಅಥವಾ ಸಂಗೀತ ನಿರ್ದೇಶಕರಾಗಿರ್ಬೋದು ಯಾರು ಬೇಕಾದ್ರೂ ಕೂಡ ಆಗಿರ್ಬೋದು, ಅವರು ಹಾಡಿದಂತಹ ಆಗಿರ್ಬೋದು, ಅವರು ನಟಿಸಿದಂತಹ ಹಾಡುಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ಕೂಡ ರೆಡಿಯಾಗಿ

0: ನಾನು ಸುಳಿವುಗಳನ್ನು ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಎಂದಿನಂತೆ 9:05ಕ್ಕೆ ಪ್ರಸಾರವಾಗುವಂತಹ ಮಿಕ್ಸ್ ಮೆಲಡಿ ಕಾರ್ಯಕ್ರಮಗಳನ್ನು ಸುಳಿವುಗಳನ್ನು ನೀಡ್ತಾ ಹೋಗ್ತಾನೆ. ಹಾಗಾಗಿ ಮಿಸ್ ಮಾಡದೆ ಕೇಳ್ತಾರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಅಂತ ಹೇಳ್ತಾ ಇಷ್ಟತ್ತು ನಿಮ್ಮೊಟ್ಟಿಗೆ ನಿಮ್ ಜೊತೆಯಾಗಿದ್ದು ನಿಮ್ಮ ಬಾನಲಿ ಗೆಳತಿ ನಂದಿನಿ ವೈಬಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು 2026-27 ಸಾಲಿಗೆ ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿನ ಇಲಾಖೆಯ ಸೇನಾ ಆಯ್ಕೆಯ ಪೂರ್ವ ಸಿದ್ದತೆಯ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಗಾಗಿ ಅಂದರೆ ಬಾಲಕರಿಗೆ ಮಾತ್ರ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ May 13-5ರವರೆಗೆ ವಿಸ್ತರಿಸಲಾಗಿದೆ ಎಂದು ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಿಳಿಸಿರುತ್ತಾರೆ. ಶ್ರೀರಾವ್ ಬಹದ್ದೂರ್ ಧರ್ಮ ಪ್ರವರ್ತ ಗುಬ್ಬಿ ತೋಟದಪ್ಪನವರ ಉಚಿತ ವೀರಶೈವ ವಿದ್ಯಾರ್ಥಿ ನಿಲಯ ಶಿವಮೊಗ್ಗ ನವಿಲೆ ಶಾಖೆಯಲ್ಲಿ ನಡೆಸುತ್ತಿರುವ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಖಾಲಿ ಇರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಸ್ಥಾನಕ್ಕೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಶಿವಮೊಗ್ಗ ನಗರದಲ್ಲಿ ವ್ಯಾಸಂಗ ಮಾಡುತ್ತಿರುವ ವೀರಶೈವ ಸಮಾಜದಲ್ಲಿರುವ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳು ಶಿವಕುಮಾರ್ ಸ್ವಾಮೀಜಿಗಳ ನೌಕರರ ಸಂಘ ವಸತಿ ನಿಲಯ ಡಾಲರ್ಸ್ ಕಾಲೋನಿ ಹಿಂಭಾಗ ಆರ್ಆರ್ ವಿಶ್ವವಿದ್ಯಾಲಯದ ಹತ್ತಿರ ನವಲೆ ಶಿವಮೊಗ್ಗ ಇಲ್ಲಿಗೆ June 15ರ ಒಳಗಾಗಿ ಅರ್ಜಿ ಸಲ್ಲಿಸುವಂತೆ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೇಗಿದೆ? 9916-27-8470. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬುದ್ದಿನಗರ ನಿವಾಸಿಯಾದ 32 ವರ್ಷದ ಮೊಹಮ್ಮದ್ ಆದಿಲ್ ಎಂಬುವರು 15ರಿಂದ ಕಾಣೆಯಾಗಿರುತ್ತಾರೆ. ಚಹರೆಯಾಗಿದೆ. ಸುಮಾರು 5 ಅಡಿ 4 ಇಂಚು ಎತ್ತರ, ದಪ್ಪ ಮೈಕಟ್ಟು, ಎಣ್ಣೆ ಕೆಂಪು ಮೈಬಣ್ಣ ಹೊಂದಿದ್ದಾರೆ. ಮೊಹಮ್ಮದ್ ಆದಿಲ್ ಎಂಬ 32 ವರ್ಷದ ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೇಗಿದೆ? 26-14-14. ಎಸ್ಟಿಡಿ ಕೋಡ್ ಸಂಖ್ಯೆ 08182 ಅಥವಾ ದೊಡ್ಡಪೇಟೆ ಪೊಲೀಸ್ ಠಾಣೆ ಇವರಿಗೆ ತಿಳಿಸಬಹುದಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸೇವಾ ಮಾಹಿತಿ ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 11:40. ಈಗ ಒಂದು ಮಧುರವಾದಂತಹ ಕೆಎಸ್ ನಿರಸ್ ಅಹಮದ್ ಅವರ ರಚಿಸಿರುವಂತಹ ಕವನವನ್ನು ಕೇಳೋಣ.

ಭಾವಗೀತೆಯನ್ನ ಕೇಳಿದ್ರಿ. ಸಮಯ ಆಗ್ತಾ ಇದೆ 11:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಕೋನಬೀವಿನ ರಾಜಣ್ಣ ಮತ್ತು ತಂಡದವರಿಂದ ನಂದಿ ಕೋಲು ಪದ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಚಿತ್ರದುರ್ಗ ಜಿಲ್ಲೆ ಕೋನಬೇನಿ ಬೇವಿನ ರಾಜಣ್ಣ ಮತ್ತು ತಂಡದವರಿಂದ ನಂದಿಕೋಲು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 11:58.

ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 2:40 ಭಾವಗೀತೆಗಳು ಮೂಡಿಬರಲಿದೆ. 3:00 ನೇರ ಫೋನ್ ಇನ್ ಕಾರ್ಯಕ್ರಮ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪುನಃ ಮಧುರವಾದಂತಹ ಚಿತ್ರಗೀತೆಗಳು ಮೂಡಿಬರಲಿದೆ ಆಕಾಶವಾಣಿ ಭದ್ರಾವತಿಯಿಂದ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:00 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳೋಣ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400 ಹೆಚ್ಚು

0: ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತ ಸವಾಲು ಏನಪ್ಪಾ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ಕುರಿತದಿಂದ ಚಿರತೆಯಿಂದ ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮಗಿಂತಲೂ ಜಾಸ್ತಿನೇ ಇದೆ. ಆದ್ರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಈ ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇಂದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹೊಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ಕಿರುಕುಳ ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ರಚನೆ ನೇತ್ರ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ಪವಿತ್ರ, ಪವಿತ್ರ ನಿಂತ್ಕೊಳ್ರಿ. ಏನು ಅಷ್ಟೊಂದು ಫಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
3: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನು ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
4: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
3: ಬಿಗ್ ಬಿಗ್ ಹೆಜ್ಜೆ ಹಾಕ್ರಿ, ಒಂದ್ ಮೂರ್ ನಾಲ್ಕು ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
4: ಹೋರಿ, ಕೆಲವು ಪೇಷಂಟ್ಸ್ಗೆ ಬೆಳಿಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಿಗ್ಗೆ ಕೌನ್ಸಿಲಿಂಗ್ ಬರೋಕ್ ಹೇಳಿದ್ದೆ. ತುಂಬಾ ಸಮಯ ಹಿಡಿಯುತ್ತೆ ನೋಡಿ ಫಾಲೋ ಅಪ್ ಪೇಷಂಟ್ಸ್ ನ ನೋಡಕ್ಕೆ. ಹಾಗಾಗಿ ಬೆಳಿಗ್ಗೆ 11:00 ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ ಆಗತ್ತೆ.
3: ನೀವು ಬೆಳಿಗ್ಗೆನೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇನ್ನು ನೀವು ಸ್ಕೂಲ್ ಕೌನ್ಸಿಲಿಂಗ್ ಅಂತ ಯಾವಾಗ ಹೋಗ್ತೀರಾ?
4: ಹಾ, ನಾಳೆ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ಇಲ್ಲ, ವಾರದಲ್ಲಿ 2 ದಿನ ಮಾತ್ರ ಶಾಲೆಗಳಿಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ತೀವಿ.
3: ನೀವ್ ಏನೇ ಹೇಳಿ, ಇತ್ತೀಚೆಗಂತೂ ಮಕ್ಳ ಜೊತೆಗೆ ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಬೇಕನ್ಸತ್ತೆ.
4: ನಿಜ ಪವಿತ್ರ, ಪೇರೆಂಟ್ಸ್ ಸೈಕಾಲಜಿ ಮಕ್ಳ ಮೇಲೆ ತುಂಬಾ ಪ್ರಭಾವ ಬೀರತ್ತೆ.
3: ಓ ಅಲ್ನೋಡ್ರಿ ವಿಜಯ, ಯಾರ ಜೊತೆಗೋ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಕೂತಿದ್ದಾರೆ.
4: ಯಾರವ್ರು? ಯಾರೋ ಹೊಸಬ್ರು ತರ ಕಾಣ್ತಾರೆ ಅಲ್ವಾ?
3: ಹ್ಮ್, ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ? ಮಾತಾಡ್ತಾ ಕೂತ್ ಬಿಟ್ಟಿದ್ದೀರಾ?
5: ಹಾ, ನೀವು ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವ್ರು ನನ್ನ ಫ್ರೆಂಡು.
4: ಮಾತಾಡಿ ಮಾತಾಡಿ, ಪರವಾಗಿಲ್ಲ, ನಿಮ್ಗೆ ನಾವೇನು ಡಿಸ್ಟರ್ಬ್ ಮಾಡಲ್ಲಪ್ಪ.
3: ನಾವು ಇನ್ನೊಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ನಿಮ್ದೆಲ್ಲ ಮಾತು ಮುಗಿಸ್ಕೊಳ್ಳಿ.
4: ಅಯ್ಯೋ ಪವಿತ್ರ, ಸಾಕಾಯ್ತು ರೀ, ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ ಹೋಗೋಣವಾ?
3: ಬನ್ನಿ ಹಾಗಾದ್ರೆ, ಹಾಗೆ ವಿಜಯನು ಮಾತಾಡ್ಸ್ಕೊಂಡ್ ಹೋಗೋಣ.
4: ಆಯ್ತೇನಮ್ಮ ವಿಜಯ, ನಿಮ್ ಮಾತು.
5: ಓ, ಮಾತೆಲ್ ಮುಗಿತೆ ಹೇಳ್ರಿ,
4: ಇವ್ರನ್ನ ಎಲ್ಲೂ ನೋಡ್ದಂಗಿದ್ಯಲ್ಲ ಅಲ್ವಾ?
5: ವೀ ಪರಿ, ಇವ್ರು ನನ್ ಫ್ರೆಂಡ್ ಹರಿಣಿ, ನಮ್ ಏರಿಯಾಗೆ ಹೊಸ್ತಾಗ್ ಬಂದಿದ್ದಾರೆ.
4: ಓ ಅದೇ, ಅವತ್ತು ಯೋಗಾಸನ ಕ್ಲಾಸ್ ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ ಅದಿರ್ಲಿ. ಏನಪ್ಪ ವಿಜಯ ಹರಿಣಿ, ಏನು ಅಷ್ಟೊಂದ್ ಮಾತಾಡ್ತಿದ್ರಲ್ಲ ಇಬ್ರುವೆ?
5: ನೋಡ್ರಿ, ಯಾವ್ದೋ ಪ್ರೈವೇಟ್ ಕಾಲೇಜ್ ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
6: ಅಯ್ಯೋ, ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
4: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
6: ಛೇ, ನಮ್ ಮನೆಯವರೇ ಬೇಡ ಅಂತಾರ್ರಿ.
3: ಯಾಕ್ ಬೇಡ ಅಂತಾರೆ?
6: ಮೊನ್ನೆ ನಮ್ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ
7: ಹರಿಣಿ, ಹರಿಣಿ.
6: ಏನ್ರಿ?
7: 10th April ನೈಟ್ ಟ್ರೈನ್ ಬುಕ್ ಮಾಡಿದೀನಿ, ಪ್ಯಾಕೇಜ್ ಟೂರ್, 10 ದಿನ, ಮಕ್ಕಳು ಎಕ್ಸಾಮ್ ಮುಗಿತಿದೆ ಅಲ್ವಾ, ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗ್ ಬರೋಣ, ಆಯ್ತಾ?
6: ಹೌದಾ, ಯಾವತ್ ವಾಪಸ್ ಬರೋದು? 22 April ಬೇರೆ ಮಕ್ಳಿಗೆ ಬೇಸಿಗೆ ಶಿಬಿರ ಇದೆ.
7: 7 days ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18th ಮುಗ್ದೋಗುತ್ತೆ.
6: ಹೌದಾ ರೀ, ಏನ್ ಗೊತ್ತಾ, ನೆಕ್ಸ್ಟ್ ಜೂನ್ ಇಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ಅಪ್ಲೈ ಮಾಡಿದೀನಿ ರೀ. May 5 ಇಂಟರ್ವ್ಯೂ ಕರ್ತಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲಾ ರೀ.
7: ಓ, ನಾನ್ ನಿನ್ಗೆ ಮೊದ್ಲೇ ಹೇಳಿರ್ಲಿಲ್ವಾ ರಿಣಿ, ನಾನು ಒಬ್ನೇ ದುಡಿಯೋದ್ ಸಾಕು ಅಂತ. ನೀನ್ ಆರಾಮ ಮನೇಲಿರು, ಮಕ್ಕಳ ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕ್ ಕೆಲ್ಸಕ್ ಹೋಗ್ತೀಯಾ
6: ರೀ? ನಾನ್ ಇಷ್ಟೊಂದ್ ಓದಿ ಸುಮ್ನೆ ಮನೇಲಿರ್ಬೇಕಾ? MA in English.
7: ನೀನೇನ್ ಸುಮ್ನೆ ಇರ್ತೀಯಾ? ಯಾರ ಹೇಳಿ ಸುಮ್ನೆ ಇರ್ತೀಯಾ ಅಂತ ಹೇಳಿ, ಎಷ್ಟು ಮನೆ ಕೆಲ್ಸ ಮಾಡ್ತೀಯ, ಎಷ್ಟ್ ನೀಟ್ ಆಗಿ ಮನೆ ನೋಡ್ಕತಿಯ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯ, ಯಾರ್ ಹೇಳಿದ್ದು ನೀನು ಸುಮ್ನೆ ಮನೇಲಿರ್ತೀಯ ಅಂತ ಹೇಳಿ
6: ರೀ? ನಾನು ಡ್ಯೂಟಿ ಮುಗಿಸ್ಕೊಂಡ್ ಬಂದು ಇವೆಲ್ಲ ಮಾಡ್ಬೋದಲ್ವಾ?
7: ಹಾಗಲ್ಲ ಚಿನ್ನ, ಹೆಣ್ಮಕ್ಳು ಪಾಪ ಅಲ್ವಾ, ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ. ಯಾಕೆ ಬೇಕಿವೆಲ್ಲ ನಿನ್ಗೆ ಹೇಳು.
6: ನೀವು ಇರ್ತೀರಲ್ವಾ, ನನ್ಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡ್ ಮಾಡಬಹುದು. ನೀವು ನನ್ಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡ್ ಹೋಗ್ಬೋದಲ್ವಾ.
7: ಅಲ್ಲ ಕಣೆ, ನೋಡು ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತಂತ ನಿನಗೆ ಗೊತ್ತಲ್ವಾ. ಅಪ್ಪ ಅಮ್ಮನಿಗೆ ಹುಷಾರ್ ಬೇರೆ ಇರ್ಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಎಷ್ಟ್ ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
6: ಹೌದು, ಆದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
7: ಅಯ್ಯೋ ಹರಿಣಿ, ನೋಡಿಲ್ಲಿ, ನಿನಗೆ ನಾನ್ ಯಾವತ್ತಾದ್ರೂ ದುಡ್ಡು ಕಡಿಮೆ ಮಾಡಿದೀನ? ನೀನು ಏನ್ ಕೇಳಿದ್ರು ಕೊಡಿಸ್ತೀನಿ ಅಲ್ವಾ. ನಾನ್ ದುಡಿತಿರೋದ್ ಯಾರಿಗೋಸ್ಕರ ಹೇಳು, ನಿನಗೆ ಮತ್ತೆ ನನ್ನ ಮಕ್ಳಿಗೋಸ್ಕರ ತಾನೇ? ಮತ್ತೆ ನೀನ್ ದುಡಿಯಕ್ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದ್ ತಾನೆ? ಈ ಜಾಬ್ ಅವಶ್ಯಕತೆ ಇರೋರ್ಗೆ ಸಿಗುತ್ತೆ ಬಿಡು, ನೀನ್ ಯಾಕೆ ಇದ್ಕೋತಿಯ ಅವ್ರ ಕೆಲ್ಸನ?
6: ನೀವು ಒಳ್ಳೆ ಚೆನ್ನಾಗ್ ಹೇಳ್ತೀರ. ನಾನ್ ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನ್ ಕಲ್ತಿರೋದು ನಾಲ್ಕ್ ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನ್ ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದೀನಿ, ಕಾಲೇಜ್ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ.
7: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವ್ರ ಆದ್ಮೇಲೆ ಕೆಲ್ಸಕ್ ಹೋಗು. ಈಗ ಆಗ್ಬೇಕು?
6: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
7: ನಿನ್ಗೆ ಎಷ್ಟು ಕೆಲ್ಸ ಮಾಡ್ತಿದ್ಯ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಹೌದಾ? ಕಮಾನ್ ಗೆಟ್ ರೆಡಿ, ಇನ್ 3 ಡೇಸ್ ಮಾತ್ರ ಉಳಿದಿರೋದು. ಏನು ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಬೇಕು. ನಡಿ ನಡಿ ನಡಿ.
6: ನೋಡಿ ನಮ್ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಾನ್ ಮನೇಲೆ ಇರ್ಬೇಕಾ? ನೀವೇ ಹೇಳಿ.
8: ಹರಿಣಿ, ನೀವು ಬೇಜಾರ್ ಮಾಡ್ಕೋಬೇಡಿ, ನಾ ಹೀಗ್ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ MSc ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ ಮನೆಯವ್ರ ಹತ್ರ ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು. ಪವಿತ್ರ, ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗ್ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡು ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗ್ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ. ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದೀನಿ.
4: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೇ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ. ನಮ್ಮ ಸೈಕಾಲಜಿ ನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ.
6: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನಾ ಪರಿಮಳ?
4: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ. ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
5: ಕರೆಕ್ಟ್ ಆಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
6: ಹೌದು, ನೀ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ ಮಕ್ಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ. ಹೌದಲ್ವಾ, ನೀವೆಲ್ಲ ಇಷ್ಟೊಂದ್ ಎಕ್ಸ್ಪೀರಿಯನ್ಸ್ ಮಾಡಿದೀರ, ನನ್ಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
8: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗ್ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ ಹೋಗೋಣ ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೆ ಜವಾಬ್ದಾರಿ.
5: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರೂ ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ, ನಾನ್ ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನ್ಗೆ ಚಿಕ್ಕಂದಿನಿಂದನು ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲಾ ಕೆಲ್ಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ ಕುತ್ಕೊಂಡ್ ಬರೀತೀನಿ, ಕೆಲವೊಂದ್ ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
6: ಹೌದಾ, ನೀವ್ ಬರ್ದಿರೋದೆಲ್ಲ ಪೇಪರ್ ನಲ್ಲಿ ಬಂದಿದ್ಯಾ?
5: ಹೌದು, ಪೇಪರ್ ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ

0: ಆಕಾಶವಾಣಿಯಲ್ಲೂ ಓದಿದ್ದೀನಿ, ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ, ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದ್ದೀನಿ.
1: ಹಾಗಾದ್ರೆ ಮಕ್ಳಿಗೂ ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ?
0: ಹೌದು, ಮತ್ತೆ ನಮ್ ಮಕ್ಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲ್ ಬಂದ್ರೆ, ಪೇಪರ್ ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
1: ಹೌದಲ್ವಾ? ಮಕ್ಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
0: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡಿಕೊಂಡು ಮಕ್ಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
2: ಓಹೋ, ನಮ್ಮ ಸಕಲ ಕಲಾವಲ್ಲಭೆ ಸರಳ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ.
3: ಓ ಹಾಯ್, ಬಂದೆ ಬಂದೆ ಬಂದೆ.
2: ಓ ಹಾಯ್ ಸರಳ.
3: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದೀರ ಅನ್ಸುತ್ತೆ.
2: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದೀವಿ. ನೌ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
3: ಹೌದಾ? ನಾನ್ ಇಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದೀರಾ ನೀವೆಲ್ಲ?
4: ಹಾಯ್ ಸರಳ. ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ? ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
2: ಅಯ್ಯೋ ಬಿಡಿ, ನಾನ್ ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡ್ ದಿನ ಇರೋದಕ್ಕೆ ಅಂತ ಬರ್ತಾರೆ. ದೂರದಿಂದ ಬಂದವರಲ್ವಾ, ಬಂದಿದ್ ಕಾರಣನೇ ಮರ್ತ್ ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ ಬಿಡ್ತಾರೆ.
1: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರ, ಅದಕ್ಕೆ ನಿಮ್ ಮನೆಗ್ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
3: ಅದೆಲ್ಲ ಇರ್ಲಿ, ನೀವೆಲ್ಲ ಸೇರ್ಕೊಂಡ್ ಏನ್ ಅಷ್ಟೊಂದ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
2: ಏನ್ ಗೊತ್ತಾ ಸರಳ, ಈ ನಮ್ ವಿಜಯ ಸುಮ್ನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳಿದ್ರ?
4: ಅದಕ್ಕೇನೆ ಹರಿಣಿ ಹಸ್ಬೆಂಡ್, ಏನು ಬೇಡ, ಯಾಕ್ ಸ್ಟ್ರೈನ್ ತಗೊಳ್ತೀಯಾ? ಮಕ್ಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ ಈಗ ಸದ್ಯಕ್ಕೆ ಮನೇಲೇ ಇರು, ಆರಾಮಾಗಿರು ಅಂತ ಹೇಳಿದ್ರಂತೆ.
0: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ, ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
3: ನನ್ ಕೇಳಿದ್ರೆ ನಾನ್ ಹೇಳೋದ್ ಇದು ಒಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನೀನ್ ಕೆಲ್ಸಕ್ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
1: ಹೌದು, ಆದ್ರೆ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ನಮ್ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ ಹೋಗದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
3: ನೀವ್ ಹೇಳೋದು ಸರಿ ಹರಿಣಿ, ನಮ್ ಮನೆಯವ್ರು ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೆ ಕೂತ್ರೆ ಸಮಾಜದಲ್ಲಿ ಜನ ನನ್ನ ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗೆ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
5: ಸರಳ ಸರಳ.
3: ಹಾ ಹೇಳಿ.
5: ಬಾ ಇಲ್ಲಿ
3: ಒಂದ್ ನಿಮಿಷ, ಅಡ್ಗೆ ಮಾಡ್ತಾ ಇದೀನಿ.
5: ಬಂದ್ಯಾ?
3: ಬೆಳಗ್ ಬೆಳಗ್ಗೆನೆ ನಿಮ್ದೊಳ್ಳೆ, ಮಕ್ಳಿಗ್ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದೀನಿ, ಅಡ್ಗೆ ಕೆಲ್ಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
5: ಓ ಇವರಪ್ಪ ಇವಳಿಗೆ ಯಾಕೆ ಇಷ್ಟು ಓದಿಸಿದ್ರು ಏನೋ, ಅಡ್ಗೆ ಮನೆ ಮಕ್ಳು ಅಂತಾನೆ ಇರ್ತಾಳೆ.
3: ಇರಿ ಇರಿ ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗ್ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
5: ಆಲ್ ದಿ ಬೆಸ್ಟ್ ಕಣ ಪುಟ್ಟು. ಸರಳ ಇಲ್ಲಿ ನೋಡು.
3: ಏನಿದು?
5: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
3: ನಾನು ಈಗಾಗ್ಲೇ ನಿಮ್ಗೆ ಎಷ್ಟ್ ಸತಿ ಹೇಳಿದೀನಿ, ನಾನಂತೂ ಕೆಲ್ಸಕ್ ಹೋಗಲ್ಲ, ಹೋಮ್ ಮೇಕಿಂಗ್ ನಂಗೆ ತುಂಬಾ ಇಷ್ಟ.
5: ನೀನ್ ದುಡ್ಕೊಂಡ್ ಬಂದ್ ನನ್ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನ್ ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
3: ನಿಮ್ದೊಳ್ಳೆ ಕತೆ, ನನಗ್ ಮಾತ್ರ ಪ್ರೊಫೆಷನಲ್ ಲೈಫ್ ಗಿಂತ ನನ್ ಪರ್ಸನಲ್ ಲೈಫೇ ಇಂಪಾರ್ಟೆಂಟ್.
5: ಅದು ಸರಿನೇ, ಆದ್ರೆ ನೀನು ಹೊರಗ್ ಹೋಗಿ ನಿಮ್ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದ್ರೆ ಒಂದ್ ಸೋಷಿಯಲ್ ಲೈಫ್ ನಿನ್ಗೆ ಸಿಕ್ಕದಾಗ ಆಗುತ್ತಲ್ವಾ?
3: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವ್ ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ ಮಕ್ಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ, ದಿನ ಸಂಜೆ ಪಾರ್ಕ್ ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದೀನಿ, ವಾರದಲ್ಲಿ ಒಂದಿನ ಮಕ್ಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್, ನಾನ್ ಮಾಡೋ ಇಂಟ್ರಾಕ್ಷನ್ ನನಗೆ ಸೋಷಿಯಲ್ ಲೈಫ್ ಸಿಕ್ಕಾಗೆ ಅಲ್ವಾ?
5: ಅಮ್ಮ ತಾಯಿ, ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೆ ಇರ್ತೀಯ, ಯಾವ್ದಾದ್ರು ಕೆಲಸದವ್ರನ್ನ ಹಾಕೊಂಡ್ರೆ ನಿನ್ಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಕಳು ಬರೋ ಹೊತ್ತಿಗೆ ನೀನ್ ಪ್ಲಾನ್

0: ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದ್ ನಾನು.
1: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರು ಮಾಡೋ ಕೆಲ್ಸನ ನಾನೇ ಮಾಡ್ಕೋತೀನಿ. ನನಗೆ ನಮ್ಮನೆ ಕೆಲ್ಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
0: ಹೌದಾ, ಏನು?
1: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬಹುದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
0: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ ಅಜ್ಜಿ ಹೇಳೋದ್ ನನ್ಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ತಿಂಡಿ ಕೊಡು.
1: ಹ್ಮ್, ಬಂದೆ ಬಂದೆ. ಹ್ಮ್, ತಗೊಳ್ಳಿ. ರೀ, ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
0: ಹೌದಾ?
1: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು. ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ, ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ. ರೀ,
0: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರ್, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
1: ಓ ಅದಾ, ಅದು ಕ್ವಶನ್ ಪೇಪರ್. ನಮ್ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ. ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂಚೂರು ಸ್ವಲ್ಪ ಪ್ರಿಪರೇಷನ್ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದೀನಿ. ಅವಳ ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ ಮಾಡಿಸ್ದಂಗಾಗತ್ತೆ.
0: ಓ ಹೌದಾ, ಒಳ್ಳೆ ಕೆಲ್ಸ, ಮಾಡ್ಸು ಮಾಡ್ಸು.
1: ಹ್ಮ್, ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೇ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದು ಆಪರೇಷನ್ ಮಾಡ್ಸಣ್ವಾ?
0: ಓ ಹೌದಲ್ವಾ, ಸರಳ. ಸರಿ ಸರಿ, ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನ್ ಡಾಕ್ಟರ್ಗೆ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
1: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವು ಆಫೀಸ್ಗೆ ಹೋಗ್ತಾ ನನ್ನ ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನ್ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು.
0: ಅದನ್ನೆಲ್ಲ ತಗೊಂಡು ಹೇಗ್ ಬರ್ತೀಯಾ?
1: ಬರ್ತೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು. ನನ್ಗೇನು ಹೊಸ್ದಾ, ನೀವು ಸ್ವಲ್ಪ ಬೇಗ ಬನ್ನಿ. ನಾನ್ ಬಂದು ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು, ಅತ್ತೆಗ್ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರೆ ಎಲ್ಲ ಕೊಡ್ಬೇಕು, ಆಮೇಲೆ ಲೇಟ್ ಆಗ್ಬಿಡತ್ತೆ.
0: ಬಂದೆ ಬಂದೆ, ರೆಡಿ ಇದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಸರಳ, ನೀವ್ ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗ್ ಗೊತ್ತಾಗೋದೇ ಇಲ್ಲ ನೋಡು.
1: ಹ್ಮ್, ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
0: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ ನೋಡಿ, ಈ ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪನಿ ಚೇಂಜ್ ಮಾಡ್ತೀವಿ. ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ಕಂಪನಿಯಲ್ಲಿ ನಿನ್ಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದ್ರೆ ಮನೆ ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ ಆಗಲ್ಲ ನೋಡು. ಕೆಲಸ ಅಂದ್ರೆ ಕೆಲಸ, ಬೆಳಿಗ್ಗೆ ತಿಂಡಿ ಆಯ್ತಾ ಮಧ್ಯಾಹ್ನದ ಊಟ ಮಾಡ್ಬೇಕು, ಮಧ್ಯಾಹ್ನದ ಊಟ ಮುಗೀತಾ ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕು. ಮುಗೀತು ಅನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರಿಸ್ಟಾರ್ಟ್ ಆಗ್ತಾನೇ ಇರುತ್ತೆ.
1: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ರೆ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲ್ಸ ನಮ್ಮನ್ ಗೆಲ್ಲೋಗ್ ಬಿಡೋದಿಲ್ಲ ಅಂತ.
0: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
1: ಹ್ಮ್, ಆಯ್ತು, ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
0: ಸರಿ, ಹುಷಾರಾಗಿ ಹೋಗ್ಬಾ. ಬಾಯ್
1: ಬಾಯ್ ಬಾಯ್.

0: ನೋಡಿದ್ರಲ್ವಾ, ಹಿಂಗೆ ನಮ್ ಮನೆಯವ್ರನ್ನ ನಾನ್ ಕನ್ವಿನ್ಸ್ ಮಾಡಿದ್ದು. ವಾವ್, ನೀವ್ ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
1: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು, ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
2: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲಿ ಇರೋರು ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿ ಇದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
1: ನಿಜ, ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದ್ ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲಿ ಮಾಡ್ತೀವಿ.
2: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
3: ಅಲ್ಲರಿ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ ಮಾತ್ರ ಅಲ್ಲರಿ, ಪ್ರತಿದಿನ ಕೆಲ್ಸನೇ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡ್ಗೆನೂ ಮಾಡ್ಬೇಕು.
1: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು, ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳು ಕರ್ಕೊಂಡ್ ಹೋಗ್ಬೇಕು. ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
0: ನೋಡಿ, ಮತ್ತೆ ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ, ಮನೆಯಲ್ಲಿ ಹುಷಾರಿಲ್ದೆ ಇರೋರ್ಗೆ ಸುಧಾರಿಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
1: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
2: ರೀ, ಅದಿರ್ಲಿ, ಮನೇಲಿ ಯಾವ ಸಾಮಾನ್ ಇಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟ್ ತರಿಸ್ಬೇಕು ನೋಡ್ರಿ. ಇದೆಲ್ಲ ಮಾಡುವಾಗ ನಾವ್ ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ? ಹಾಗನ್ಸಲ್ವಾ ನಿಮ್ಗೆ?
0: ಹೌದಪ್ಪ, ನಾವಿಷ್ಟೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೇ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
3: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೇ, ನಾವು ಯಾವ್ದೇ ಸಂಬಳ ಇಲ್ಲದೆ ಕೆಲ್ಸ ಮಾಡ್ತೀವಿ ಅಂದ್ರೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವಾನ ಜನಕ್ಕೆ ಅಂತ.
0: ಹಾಗಲ್ಲರಿ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ನು ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
1: ಹೌದು, ನೀವದನ್ ಚೆನ್ನಾಗ್ ಹೇಳಿದ್ರಿ.
0: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತೀವಿ, ಆದ್ರೂ ಸಂಬಳ ಇರ್ಲಿ ಇಲ್ದೇ ಇರ್ಲಿ ನಾವೆಲ್ಲ ಸೂಪರ್ ವುಮೆನ್ ಅಲ್ವಾ? ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು ಹೇಳಿ?
2: ಹೌದು,
3: ನಾವು ಮನೆಯಲ್ಲಿ ಎಲ್ಲರಿಗೂ ನಮ್ಮ ಸಮಯವನ್ನ ಸಾಕಷ್ಟು ಕೊಟ್ಟಿರ್ತೀವಿ, ಈಸಿಯಾಗಿ ಅವೈಲಬಲ್ ಆಗಿರ್ತೀವಿ. ಅಂದ್ರೆ ಕ್ವಾಂಟಿಟೇಟಿವ್ ಟೈಮ್ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಕೊಟ್ಟಿರ್ತೀವಿ.
2: ಹೌದ್ರಿ ಪರಿಮಳ, ನಾವು ಹೊರಗೋಗಿ ದುಡ್ದು ಮಕ್ಳಿಗೆ ಆಸ್ತಿ ಮಾಡದಿದ್ರು ಮನೇಲೆ ಇದ್ದು ಮಕ್ಕಳನ್ನ ಗಮನಿಸಿ ಅವರಿಗೆ ಒಳ್ಳೆ ಸಂಸ್ಕಾರ ನೀಡ್ತೀವಿ, ರೀತಿ ನೀತಿಗಳನ್ನ ಕಲಿಸ್ತೀವಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನ ಮಾಡ್ತೀವಲ್ವಾ?
1: ಹೌದ್ರಿ, ಆ ನಮ್ಮ ಪರಿಶ್ರಮನ ಯಾರು ಪರಿಗಣಿಸೋದೇ ಇಲ್ಲ, ನಮ್ದೊಂದು ರಿವಾರ್ಡ್ಲೆಸ್ ಜಾಬ್ ಅನ್ಸಲ್ವಾ?
0: ಹೌದು, ಅದಕ್ಕೆ ಒಂದೊಂದ್ ಸಾರಿ ಬೇಜಾರಾಗತ್ತೆ. ಮಕ್ಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರು ಹೊಗಳುತ್ತೆ ಸಮಾಜ, ಅದೇ ಮಕ್ಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
2: ರೀ, ಯಾರ್ ಏನಾದ್ರೂ ಹೇಳಿ, ನಮ್ ಬಗ್ಗೆ ನಮಗ್ ಹೆಮ್ಮೆ ಇರ್ಬೇಕು. ನಮ್ ಸಂಸಾರದಲ್ಲಿ ಎಲ್ರು ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾ ಇದೀವಿ ಅಂದ್ರೆ ಸಮಾಜಕ್ಕೆ ಅದೇ ನಮ್ಮ ದೊಡ್ಡ ಕೊಡುಗೆ. ಅದಕ್ಕೆ ಹೇಳೋದು.

ನಾವು ಸೂಪರ್ ವಿಮೆನ್ನೆ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ

0: ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನುಷ್ಯನ ದೇಹಕ್ಕೆ ಬರುವಂತಹ ವ್ಯಾಧಿಗಳು ಹಲವಾರು. ನಾವು ಸಾಮಾನ್ಯವಾಗಿ ತಡ್ಕೊಳ್ಳುವಂತ ವ್ಯಾಧಿಗಳಿದ್ವು ಅಂತಂದ್ರೆ ವೈದ್ಯರ ಹತ್ತಿರಕ್ಕ ಹೋಗುದಿಲ್ಲ. ಇರಲಿ ಬಿಡು, ಇವತ್ ಕಡಿಮೆ ಆಗ್ತದ, ನಾಳೆ ಕಡಿಮೆ ಆಗ್ತದ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡ ಬಂದ್ಬಿಡ್ತೀವಿ. ಆದ್ರೆ ಕೆಲವು ವ್ಯಾಧಿಗಳು ಹೆಂಗಿರ್ತಾವ ಅಂತಂದ್ರ ಗೊತ್ತಿಲ್ಲದೆ ನಮ್ಮ ಜೀವ ಹೈರಾಣ ಮಾಡ್ಬಿಟ್ಟಿರ್ತಾವ. ಆವಾಗ ನಾವು ಅಲೋಪತಿಗ್ ಹೋಗುದು, ಆಯುರ್ವೇದಕ್ ಹೋಗುದು, ಹೋಮಿಯೋಪತಿಗ್ ಹೋಗುದು ಅನ್ನೋ ದ್ವಂದ್ವದೊಳಗ ಸಿಕ್ಕಾಕೊಳ್ತೀವಿ. ನಮ್ಮ ಭಾರತೀಯ ಪುರಾತನ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದ ಪದ್ಧತಿ. ಇದು ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನೋ ಸಿದ್ಧಾಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದೊಳಗೆ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವಂತ ತೊಂದರೆಗಳು ಯಾವುವು, ಇವು ಯಾಕೆ ಬರ್ತಾವ, ಲಕ್ಷಣಗಳು ಏನು, ಮತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸಾ ಕ್ರಮ ಇದೆ, ಔಷಧೋಪಚಾರ ಆಗಬಹುದು ಅಥವಾ ಮೆಡಿಕಲ್ ಯೋಗ ಅಂತ ಹೇಳ್ತೀವಿ ಅದಾಗಬಹುದು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅನ್ನೋ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು ಈ ಆಯುರ್ವೇದ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು.
2: ನಮಸ್ಕಾರ
1: ಡಾಕ್ಟರ್. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದ್ರೆ ಬೆನ್ನು ಹುರಿ. ನಮ್ಗೆ ಕೂಡ್ಲಿಕ್ಕಾಗ್ಲಿ, ಮಲಗ್ಲಿಕ್ಕಾಗ್ಲಿ, ಓಡಾಡ್ಲಿಕ್ಕಾಗ್ಲಿ, ಬಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಬೆನ್ನು ಹುರಿ ಬಹಳ ಪ್ರಧಾನವಾದದ್ದು. ಈ ಬೆನ್ನು ಹುರಿಯ ಜೊತೆ ಜೊತೆಗೆ ದೇಹದ ಇತರ ಸಂದುಗಳು ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇವು ಎಷ್ಟೋ ಸಮಯದಲ್ಲಿ ನಮಗೆ ಬೀಳ್ಬೇಕಂತಾನೆ ಇಲ್ಲ, ಹಂಗಂಗೇನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ ಶುರು ಆಗ್ತದೆ, ಬೆನ್ನು ಹುರಿ ಸಮಸ್ಯೆಗಳು ಕಾಣಿಸ್ಲಿಕ್ ಶುರು ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಈ ತರಹದ ನೋವುಗಳು ಮನುಷ್ಯನನ್ನ ಕಾಡ್ತದೆ ಅಂತ ಹೇಳ್ತೀರಿ?
2: ಈಗ ಇದರಲ್ಲಿ ಬೆನ್ನು ಹುರಿ ಏನಿದೆಯಲ್ಲ ಅದು ಮೂಲಭೂತ ಸಿದ್ಧಾಂತ ಆಗುತ್ತೆ ನಮ್ಮ ಪೋಶ್ಚರ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಏನಾದ್ರೂ ಏರ್ಪೇರು ಆದ್ರೆ ನಿಮ್ಮ ಶರೀರದ ಯಾವ ಭಾಗಗಳು ಅದರಿಂದ ತೊಂದರೆ ಒಳಪಡಬಹುದು. ಈಗ ಬೆನ್ನು ಹುರಿ ತೊಂದರೆಗಳು ಯಾಕೆ ಆಗುತ್ತೆ, ಒಂದು ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಈಗಿನ ಲೈಫ್ ಸ್ಟೈಲ್ ಅದು ಒಂದು ಮೇನ್. ಆಮೇಲೆ ಇದು ಬಿಟ್ಟು ಇಂಜುರೀಸ್, ಆಕ್ಸಿಡೆಂಟ್ಸ್ ಅಥವಾ ಯಾವ್ದಾದ್ರು ಜರ್ಕ್ಸ್ ಅಥವಾ ಯಾವ್ದಾದ್ರು ನೀವು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಹಬ್ಬದಲ್ಲಿ ನೀವು ಓವರ್ ಎಕ್ಸೈಟ್ ಆಗಿ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಲ್ಲಾನು ಮಾಡುವಾಗ ಆ ಸ್ಪೈನ್ ನಲ್ಲಿ ಏನ್ ಮೂಮೆಂಟ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು 2-3 ಮೂಮೆಂಟ್ಸ್ ಮಾಡ್ಲಿಕ್ಕೆ ನೋಡ್ತೀರಾ, ಬಗ್ಗೋದು, ಸೈಡಿಗೆ ತಿರುಗುವುದು, ಆತರ ಮಾಡುವಾಗ ಆ ಬೆನ್ನು ಹುರಿಯ ಮಾಂಸಖಂಡಗಳಲ್ಲಿ ಊತ ಉಳ್ಕೊಳ್ಳುತ್ತೆ. ಮಾಂಸಖಂಡಗಳ ಊತದಿಂದ ಆ ಬೆನ್ನು ಹುರಿಯ ಅಸ್ಥಿಗಳು ಅಂತ ಇರುತ್ತೆ, ನಾವು 33 ಇದೆ ಬೆನ್ನು ಹುರಿಯಲ್ಲಿ. ಸೊ ಅದರಲ್ಲಿ ಬಿಗಿತ ಉಂಟಾಗಿ ಆ ಸಂಧಿಗಳು ಸೈಡಿಗೆ ಸರ್ಕೊಳ್ಳುತ್ತೆ. ಸೈಡಿಗೆ ಸರ್ಕೊಳ್ಳೋದು ಅಂದ್ರೆ ಅದ್ರ ಒಂದು ಅಲೈನ್ಮೆಂಟ್ ಇದೆ ಸ್ಪೈನ್ ಅದ್ದು. ಸೊ ನಾರ್ಮಲ್ ಸ್ಟ್ರಕ್ಚರ್ ಪ್ರಕಾರ ಈ ಪ್ರಕಾರ ಇದು ಸ್ಪೈನ್ ಅಲೈನ್ಮೆಂಟ್ ಇರಬೇಕು, ಕೆಳಭಾಗದವರೆಗೂ, ಕುತ್ತಿಗೆಯಿಂದ ಕೆಳಭಾಗವರೆಗೂ. ಸೊ ಆ ಇದರಲ್ಲಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಓವರ್ ವರ್ಕ್ ಮಾಡುವಾಗ ಓವರ್ ಎಕ್ಸರ್ಷನ್ ಓವರ್ ವೇಟ್ ನಾವು ತಗೊಳ್ಳುವಾಗ ಎತ್ತುವಾಗ, ಸೊ ಅದು ಒಂದು ಸರಿ ಆದ್ರೆ ಎರಡು ಸರಿ ಆದ್ರೆ ಓಕೆ ಅದು ತಂದ ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದ್ರೆ ಅದೇ ರಿಪೀಟ್ ರಿಪೀಟ್ ರಿಪೀಟ್ ಆದುವಾಗ ಅದರಲ್ಲಿ ಫ್ರಿಕ್ಷನ್ ಉಂಟಾಗಿ ಮಸಲ್ಸ್ ಅಲ್ಲಿ ಊತ ಉಳ್ಕೊಳ್ಳುತ್ತೆ, ಅದರಿಂದ ಅಸ್ಥಿ ಮೇಲೆ ಪ್ರಭಾವ ಬೀರಿ ಆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸರಿದುಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಬೆನ್ನು ಹುರಿಯ ತೊಂದರೆಗಳು ಕಾಣಿಸಿಕೊಳ್ತವೆ.
1: ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ,
2: ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಇದು ಲಾಸ್ಟ್ ಸ್ಟೇಜ್ ಇದು. ಸೊ ಇದಕ್ಕಿಂತ ಮೊದಲಿಗೆ ಆ ಬೆನ್ನು ಹುರಿಯ ನಡುವೆ ಡಿಸ್ಕ್ ಅಂತ ಬರುತ್ತೆ, ಅಂದ್ರೆ ಗಾದಿ ಅಂತ ಬರುತ್ತೆ, ನಿಮಗೆ ಗೊತ್ತಿರಬಹುದು, ಎಲ್ಲ ಹೇಳ್ತಾರೆ ಡಿಸ್ಕ್ ಪ್ರೊಲ್ಯಾಪ್ ಆಗಿದೆ, ಡಿಸ್ಕ್ ಸರಿದಿದೆ, ಬಲ್ಜ್ ಆಗಿದೆ, ಗಾದಿ ಸರ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟ್ ಸ್ಟೇಜ್ ಇಟ್ ಇಸ್ ನಾಟ್ ದ ಫಸ್ಟ್ ಸ್ಟೇಜ್, ಇಟ್ ಇಸ್ ಲಾಸ್ಟ್ ಸ್ಟೇಜ್. ಸೊ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, 1, 2, 3, 4 ಅಂತ ಗ್ರೇಡ್ಸ್ ಬರುತ್ತೆ. ಸೊ ಆವಾಗ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ವಿ ಆರ್ ನೆಗ್ಲೆಕ್ಟಿಂಗ್ ದಟ್. ಆವಾಗ ಏನಾಗುತ್ತೆ ಅದು ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಆ ಗಾದಿ ಸರಿ ತಂದ್ರೆ ಏನಾಗುತ್ತೆ, ನಮಗೆ ಪೇನ್ಸ್ ಇಲ್ಲಿ ಸರಿದಿರುತ್ತೆ ಬೆನ್ನು ಹುರಿಯಲ್ಲಿ, ಬಟ್ ಪೈನ್ ಇಂದ ನರಗಳು ಏನ್ ಹೋಗುತ್ತೆ ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ನಮ್ಗೆ ನೋವು ಕಾಣಬಹುದು. ಎಲ್ಲರೂ ಗೊತ್ತಿರುವ ಹಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಯಾಟಿಕ, ಅದರಲ್ಲಿ ನಮ್ಮ ಆಯುರ್ವೇದದಲ್ಲೂ ಅದು ಇದೆ, ಅದರಲ್ಲಿ ವಿಶ್ವಾಚಿ ಅಂತ ಹೇಳ್ತಾರೆ, ಗುರುದ್ರಸಿ ಅಂತ ಹೇಳ್ತಾರೆ. ಗುರುದ್ರಸಿ ಅಂದ್ರೆ ಹೇಗೆ, ಈಗ ಗುರುದ್ರಸಿ ಅಂದ್ರೆ ಹದ್ದು, ಹದ್ದು ಹೇಗಾರುತ್ತೆ ಒಂದ್

0: ಕಡೆ ಸೈಡ್ಗೆ ಒಂದ್ ಕಡೆ ಸೈಡ್ಗೆ ಮಾಡುವಾಗ ಅದೇ ತರ ಹಾರುತ್ತೆ. ಸೊ ಗೃದ್ರಸ ಇದ್ದವರು ಸಿಯಾಟಿಕ ಇದ್ದವರು ಸಹಿತ ಆ ಸ್ಟ್ರೇಟ್ ಆಗಿ ನಡೆಯುವುದಿಲ್ಲ, ಒಂದ್ ಕಾಲು ಸೊಟ್ಟ ಮಾಡಿ ನಡೀತಾರೆ. ಸೊ ಈ ಪ್ರಕಾರ ಇದ್ದಾಗ ಆ ನರ್ವ್ಸ್ ಮೇಲೆ ಆ ಡಿಸ್ಕ್ ಏನಿದೆ ಪ್ರೆಷರ್ ಬರುತ್ತೆ, ಪ್ರೆಷರ್ ಬಂದಾಗ ಆ ನರ್ವ್ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆದಾಗ ನಮಗೆ ಪೇನ್ ಕಂಡುಕೊಳ್ಳುತ್ತೆ. ನೀವು ಮಲ್ಕೊಂಡಾಗ ಏನಿರಲ್ಲ, ಯಾಕಂತಂದ್ರೆ ಸ್ಪೈನ್ ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಮೂವ್ಮೆಂಟ್ಸ್ ಮಾಡ್ತೀರಿ ಅದ್ರ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆವಾಗ ಈ ಎಲ್ಲ ತೊಂದರೆಗಳು ಕಾಣಿಕೊಳ್ಳುತ್ತೆ. ಇದರ ಜೊತೆ ಜೊತೆ ಬೇರೆ ಜಾಯಿಂಟ್ಸ್ ಬಗ್ಗೆ ಹೇಳಬೇಕಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಆಗಿ ಬೇರೆ ಜಾಯಿಂಟ್ಸ್ ಒಂದು ಇನ್ಫೆಕ್ಷನ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದರಿಂದ ಬರಬಹುದು. ಇಲ್ಲ ಅಂದ್ರೆ ಓವರ್ ಯೂಸ್ ಮಾಡಿಂದ ಬರಬಹುದು. ಇದಕ್ಕೆ ಕಾರಣ ಮೇನ್ ಅಂತಂದ್ರೆ ನಾವು ಯೋಗಾಸನ ವ್ಯಾಯಾಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಲಿಲ್ಲ ಅಂದ್ರೆ ನಮ್ಗೆ ಈ ಎಲ್ಲ ತೊಂದರೆಗಳು ಬರ್ತದೆ. ಯಾಕಂದ್ರೆ ಮನುಷ್ಯ ಅಂದ್ಮೇಲೆ ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ. ಸೊ ಅದ್ರ ಜೊತೆ ನಾವು ಪ್ರಿಕಾಷನ್ ಅಂತ ಇಟ್ಕೊಂಡ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಾವು ಅಳವಡಿಸಿಕೊಂಡ್ರೆ ಇದು ನಮ್ಗೆ ಫೋರ್ತ್ ಸ್ಟೇಜ್ ನಲ್ಲಿ ಹೋಗುವ ಒಳಗಾಡದಾಗದಾಗೆ ನೋಡ್ಕೋಬಹುದು.
1: ಅಂದ್ರೆ ಈಗ ಸಾಮಾನ್ಯವಾಗಿ ಈ ಬೆನ್ನು ಊರಿಗೆ ಬರುವಂತ ತೊಂದರೆ ಯಾವ್ಯಾವುದು ಅಂತಂತೀರಿ?
0: ಬೆನ್ನೂರಿಗೆ ತೊಂದರೆ ಅಂತಂದ್ರೆ ನಿಮ್ಗೆಲ್ಲ ನಾ ಈಗ ಹೇಳಿದೆ ನಿಮ್ಗೆ, ಈಗ ಸಿಯಾಟಿಕ, ಡಿಸ್ಕ್ ಹರ್ನಿಯೇಷನ್, ಸ್ಪಾಂಡಿಲೈಸಿಸ್, ಸ್ಪಾಂಡಿಲೋಲಿಸ್ಥಿಸಿಸ್. ಅಂದ್ರೆ ಡಿಸ್ಕ್ ಇರುತ್ತೆ, ಸ್ವಲ್ಪ ಸರಿಯುತ್ತೆ, ಅದು ಒಂದು ಒಂದ್. ಆಮೇಲೆ ಸ್ಪೈನ್ ಬೋನ್ಸ್ ಇರುತ್ತೆ, ಬೋನ್ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಬರುತ್ತೆ, ಅದೊಂದಾಗುತ್ತೆ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅಂದ್ರೆ ಇಂಪಿಂಜ್ಮೆಂಟ್ ಅಂತಾರೆ. ಸೊ ನರ್ವ್ ಮೇಲೆ ಪ್ರೆಷರ್ ಬಿದ್ದ್ಮೇಲೆ ಅದರಿಂದ ನೋವುಗಳು ಉದ್ಭವ ಆಗುತ್ತದೆ. ಆಮೇಲೆ ಲಂಬಾರ್ ಲಾರ್ಡೋಸಿಸ್ ಅಂತ, ಹೀಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಆ ಬೆನ್ನು ಸೊಟ್ಟಾಗುತ್ತೆ, ಅಂದ್ರೆ ಅದ್ರದ್ದು ಸ್ಟ್ರೇಟ್ ಇರಬೇಕಲ್ಲ ಅದಕ್ಕೆ ಅಂತ, ಅದಕ್ಕೆ ಲಾರ್ಡೋಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂದ್ರೆ ತನ್ನ ಜಾಗವನ್ನು ಬಿಟ್ಟು ಆ ಅಸ್ಥಿ, ಅಂದ್ರೆ ಬೋನ್, ಬೆನ್ನು ಹುರಿಯ ಅಸ್ಥಿ ಏನಿರುತ್ತೆ ಬೇರೆ ಜಾಗಕ್ಕೆ ಸರಿಯುತ್ತೆ. ಸೊ ಆವಾಗನು ಈ ತೊಂದರೆಗಳು ಕಾಣಿಸ್ಕೊಳ್ತದೆ.
1: ಅಂದ್ರೆ ಇದೆಲ್ಲ ತೊಂದರೆ ಕಾಣಿಸ್ಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲಸದ ರೀತಿ, ಒಂಥರ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇರುವಂತ ಕೆಲಸ, ಇವೇ ಕಾರಣ ಅಂತೀರಿ? ಇದರ ಜೊತೆಗೆ ಬಿದ್ದಿರುವಂತ ಪೆಟ್ಟಾಗಬಹುದು,
0: ಆಕ್ಸಿಡೆಂಟ್.
1: ಈಗ ತಮ್ಮ ಆಯುರ್ವೇದದಲ್ಲಿ ಈ ತರದ ನೋವುಗಳು ಇದ್ದಾಗ ಇದನ್ನ ಡಯಾಗ್ನೋಸ್ ಹೇಗ್ ಮಾಡ್ತೀರಿ, ಯಾವ್ದಕ್ಕಾಗಿದೆ ಅಂತ?
0: ಸೊ ಈಗ ಮಾಡರ್ನ್ ಪ್ರಕಾರ ಹೇಳ್ಬೇಕಂದ್ರೆ ದೇ ವಿಲ್ ಗೋ ಫಾರ್ ಎಕ್ಸ್ರೇಸ್, MRI ಆತರ ಅವರು ಹೋಗ್ತಾರೆ. ನಮ್ಮ ಇದರಲ್ಲಿ ದೋಷಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದೋಷಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ ಮೂರು ದೋಷ ಹೇಳಿದ್ದಾರೆ, ವಾತ, ಪಿತ್ತ, ಕಫ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆನ್ನು ಹುರಿಯ ಸಮಸ್ಯೆ, ಆಮೇಲೆ ಸಂಧಿಗಳ ಸಮಸ್ಯೆ, ಇದೆಲ್ಲವೂ ವಾತದಿಂದ ಆಗ್ತೇವೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಾತ ಅಂತಂದ್ರೆ ಮೂವ್ಮೆಂಟ್, ಚಲನವಲನ, ಅದೆಲ್ಲ ಕಂಟ್ರೋಲ್ ಮಾಡೋದು ವಾತನೆ. ಸೊ ಈ ವಾತದ ಜೊತೆ ಯಾವಾಗ ನಮ್ಮ ಆಹಾರ ವಿಹಾರದಲ್ಲಿ ಏರುಪೇರು ಆದಾಗ ಪಿತ್ತ ಮತ್ತು ಕಫ ಇದರಲ್ಲಿ ಏರುಪೇರು ಆಗುತ್ತೆ. ಸೊ ಅದ್ರ ಜೊತೆಗೆ ಈ ವಾತ ಕಂಬೈನ್ಡ್ ಆಗಿಬಿಟ್ಟು ನಮಗೆ ವ್ಯಾಧಿ ಕಾಣಿಸ್ಕೊಳ್ತದೆ. ಈಗ ನೋಡಿ, ಈಗ ಸ್ಪೈನ್ ವ್ಯಾಧಿಯಲ್ಲಿ ಅಥವಾ ಜಾಯಿಂಟ್ ಅಲ್ಲಿ ನಿಮಗೆ ಬರೀ ನೋವಾಗೋಲ್ಲ, ಅಲ್ಲಿ ಕೆಂಪಾಗಿರುತ್ತೆ, ಅಲ್ಲಿ ಬಾವು ಬಂದಿರುತ್ತೆ, ಒಬ್ಬೊಬ್ಬರಿಗೆ ಏನು ಇರಲ್ಲ, ಸುಮ್ನೆ ನೋವು ಇರುತ್ತೆ, ಒಬ್ಬೊಬ್ಬರಿಗೆ ಹೊಡಿತಾ ಇರುತ್ತೆ, ಒಬ್ಬೊಬ್ಬರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ಆತರ ಆಗುತ್ತೆ. ಇದೆಲ್ಲ ಅಂತಂದ್ರೆ ಬೇರೆ ದೋಷಗಳು ಅದರ ಜೊತೆ ಕೂಡಿಕೊಂಡು ಈ ನಮ್ಗೆ ವ್ಯಾಧಿಯನ್ನ ಕೊಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಈಗ ನೋಡಿದ್ರೆ ನಾವು ಇಲ್ಲ ಆವಾಗ ಹಳೆ ಕಾಲದಲ್ಲಿ ಇವೆಲ್ಲ ವ್ಯಾಧಿಗಳು ಇರ್ತಿದ್ದಿಲ್ಲ, ಈಗಾನೇ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಈಗಾನೇ ಈ ಉದ್ಭವ ಆಗಿದೆ, ಆತರ ಏನು ಇಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಗಿನ ಕಾಲದಲ್ಲೂ ಸಹಿತ ಈಗಿನ ವ್ಯಾಧಿಗಳನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಉದಾಹರಣೆಯಾಗಿ ನಾ ಹೇಳ್ತೇನೆ, ಈಗ ವಾತರಕ್ತ ಅಂತ ಹೇಳಿದ್ದಾರೆ, ಸಂಧಿವಾತ ಅಂತ ಹೇಳಿದ್ದಾರೆ, ಕಟಿಶೂಲ ಅಂತ ಹೇಳಿದ್ದಾರೆ, ತ್ರಿಕಸಂಧಿಶೂಲ ಅಂತ ಹೇಳಿದ್ದಾರೆ, ಗೃದ್ರಸಿ ಅಂತ ಹೇಳಿದ್ದಾರೆ, ವಿಶ್ವಾಚಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಆವಾಗೂ ಇತ್ತು. ಆವಾಗೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು, ಜಾಸ್ತಿ ಇತ್ತು, ಆವಾಗೂ ಅದೇ ಇತ್ತು. ಆದರೆ ಅವರು ಅದನ್ನ ಪ್ರಿಕಾಷನ್ ಅಲ್ಲಿ ತಗೋತಾ ಇದ್ರು. ಅಂದ್ರೆ ಈಗ ದಿನಚರದಲ್ಲಿ ನಮ್ಗೇನ್ ಹೇಳಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿಲ್ಲ, 4:30 ಅಥವಾ 5:30 ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದು ದಿನಚರ್ಯದ್ದು. ಇದಾದ್ಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾರ್ದು ಆಗುವುದಿಲ್ಲ. ಇದು ಎರಡನೇ ಪಾಯಿಂಟ್. ಸೊ ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್? ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ನೀವು ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ನೀವು ಹಿಂದಿನ ದಿವಸದಲ್ಲಿ ಏನೇನು ಊಟ ಮಾಡಿದಿರಾ, ನನಗೆ ಯಾಕೆ ಇವತ್ತು ಹೀಗೆ ಮಲ ವಿಸರ್ಜನೆ ಆಯ್ತು, ವಿಚಾರ ಮಾಡಿ ನೀವು ಇವತ್ತಿನ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಹಾಗೆ ಮಾಡೋದಿಲ್ಲ. ಅದಾದ್ಮೇಲೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ, ಕಂಪಲ್ಸರಿ ನೀವು ಪೂರ ಶರೀರಕ್ಕೆ ಎಣ್ಣೆ, ಯಾವ್ದಾದ್ರೂ ಎಣ್ಣೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ. ಅದನ್ನ ಹಚ್ಚಿಕೊಳ್ಬೇಕು. ದೇಹದಲ್ಲಿ ಎಣ್ಣೆ ಹಚ್ಚಿಕೊಳ್ಳಕ್ ಆಗಿಲ್ಲ ಅಂತಂದ್ರು

0: ವಾತಗಳ ಸ್ಥಾನ ಇದೆ, ಕೈ ಕಾಲು ಕಿವಿ ತಲೆ, ಇಷ್ಟಕ್ಕಾದ್ರೂ ನೀವು ಎಣ್ಣೆ ಹಚ್ಚಿಕೊಳ್ಳಲೇಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ವಾತವ್ಯಾಧಿಗಳು ಇತರ ಸಂಧಿ ವ್ಯಾಧಿಗಳು ಬರ್ತವೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ದಂತಧಾವನ ಹೇಳಿದ್ದಾರೆ, ಸ್ನಾನ ಹೇಳಿದ್ದಾರೆ, ಇದಾದ್ಮೇಲೆ ನಿಮ್ದು ಆಹಾರ ಪದ್ಧತಿ ಹೇಳಿದ್ದಾರೆ. ಅಂದ್ರೆ ನೀವು ಸೇವಿಸುವ ಆಹಾರ ಯಾವ ತರ ಇರಬೇಕು, ನಿಮ್ಮ ಪ್ರಕೃತಿಗೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸಬೇಕು ಆಯ್ತು. ಅದು ಅದರಲ್ಲಿ ಟೈಮ್ ಹೇಳಿದ್ದಾರೆ, ನೀವು 8 ಗಂಟೆ ಮೇಲ್ಗಡೆ ಪಿತ್ತ ದೋಷದ ಪ್ರಾಮುಖ್ಯತೆ ಬರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ಡೈಜೆಸ್ಟಿವ್ ಪವರ್ ಆವಾಗ ಜಾಸ್ತಿ ಇರುತ್ತೆ. ಸೊ 8 ರಿಂದ 7 ಗಂಟೆವರೆಗೆ ನೀವು ಯಥೇಷ್ಟವಾಗಿ ನಿಮಗೆ ಏನು ಬೇಕೋ ಅದನ್ನ ನೀವು ಸೇವಿಸಬಹುದು. ಆಮೇಲೆ 6 ಗಂಟೆ ಆದ ಮೇಲೆ ನೀವು ಯಾವ ತರದ ಆಹಾರವನ್ನು ಸೇವಿಸಬಾರದು. ಇದರಿಂದ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬಯೋಲಾಜಿಕಲಿ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿ ನಿಮ್ಮ ವ್ಯಾಧಿಯ ಒಳಗೆ ಅದು ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಅದರ ಜೊತೆ ಜೊತೆ ಈ ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಸೊ ಎರಡೂ ಕೂಡಿ ನಿಮಗೆ ಈ ತರಹದ ವ್ಯಾಧಿಗಳು ಬರುವ ಚಾನ್ಸಸ್ ಜಾಸ್ತಿ
1: ಇರ್ತದೆ ಅಂತ. ಈಗ ಈ ತರಹದ ವ್ಯಾಧಿಗಳು ನಮಗ್ ಬಂದಾಗ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ, ಅಂದ್ರೆ ಔಷಧೋಪಚಾರ ಇದೆಯಾ ಅಥವಾ ಈ ಎಕ್ಸರ್ಸೈಸ್ ಮೂಲಕ ಕಡಿಮೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ, ಹೇಗೆ?
0: ಈಗ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಔಷಧೋಪಚಾರ ಇದೆ, ಅದರ ಜೊತೆ ಪಂಚಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮ ಅಂದ್ರೆ 5 ವಿಧವಾದ ಕರ್ಮಗಳು ಬರುತ್ತೆ. ಈ ವಾತವ್ಯಾಧಿ ಅಥವಾ ಈ ಸಂಧಿಗಳ ರೋಗಗಳಿಗೆ ನಾವು ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಬಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ, ಶೌಚ ಮಾರ್ಗದಿಂದ ನಾವು ಒಂದು ವಿಶಿಷ್ಟ ಪ್ರಕಾರದ ಎಣ್ಣೆ ಅಥವಾ ಹಾಲು ಅಥವಾ ಕಷಾಯ ಅದನ್ನ ನಾವು ಪೈಪ್ ದಿಂದ ಒಳಗಡೆ ಪುಷ್ ಮಾಡ್ತೇವೆ. ಇದು 7 ದಿವಸ, 14 ದಿವಸ, 21 ದಿವಸ ಈ ತರ ನಾವು ಸೆಟ್ಟಿಂಗ್ಸ್ ಇರುತ್ತೆ. ಇದು 2 ಆಯ್ತು. ಇದಾದ್ಮೇಲೆ ಇದಷ್ಟಕ್ಕೆ ಮುಗಿಯುತ್ತಾ? ಮುಗಿಯಲ್ಲ. ಯಾಕಂದ್ರೆ ನಮ್ಮ ದಿನಚರ್ಯದಲ್ಲಿ ಯೋಗಾಸನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯೋಗವನ್ನು ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಇಲ್ಲ, ನಾವು ಡೈಲಿ ಮಾಡ್ತಾ ಇಲ್ಲ, ಈಗ ವ್ಯಾಧಿ ಬಂದಿದೆ, ಈಗೇನ್ ಮಾಡ್ಬೇಕು, ಅದಕ್ಕೂ ಹೇಳಿದ್ದಾರೆ ಈ ವಿಶಿಷ್ಟ ವ್ಯಾಧಿಗಳಿಗೆ ಈ ಯೋಗಾಸನಗಳು ಅಂತ ಇದೆ. ಸೊ ಅದನ್ನೇ ನಾವು ಮೆಡಿಕಲ್ ಯೋಗ ಅಂತ ಹೇಳಿದ್ದೇವೆ.
1: ಚಿಕಿತ್ಸೆಯಾಗಿ ಯೋಗ.
0: ಹಾ, ಚಿಕಿತ್ಸೆಯಾಗಿ ಯೋಗ. ಈಗ ನಾರ್ಮಲ್ ಆಗಿ ಸೂರ್ಯ ನಮಸ್ಕಾರ ಅಥವಾ ತಾಡಾಸನ ಆಯ್ತು, ಉತ್ಥಾನ ಪಾದಕೋಣಾಸನ ಆಯ್ತು, ಅದೆಲ್ಲ ಮಾಡ್ತೀರಾ, ಬಟ್ ನಿಮ್ಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ, ಸೊ ನನಗೆ ಏನ್ ವ್ಯಾಧಿ ಇದೆ ಅದಷ್ಟೇ ಮಾಡಿದ್ರೆ ಅದನ್ನು ಸಹ ನಾವು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಜೊತೆ ಈಗ ಆಯುರ್ವೇದ ಆಯ್ತು, ಈಗ ಹಳೆ ಕಾಲದಲ್ಲಿ ಇದೆ, ಅದನ್ನ ಬಿಟ್ಬಿಟ್ಟು ಈಗ ಅಪ್ಡೇಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಬಂದಿದೆ, ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಪೇನ್ ಕಿಲ್ಲರ್ಸ್, ವಿಥೌಟ್ ಎನಿ ಸ್ಟೀರಾಯ್ಡ್ಸ್, ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಈಗ ಮ್ಯಾನಿಪುಲೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಮ್ಯಾನಿಪುಲೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ನೀವು ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲ ನೋಡ್ತಿರ್ಬೇಕು, ಕೈರೋಪ್ರಾಕ್ಟಿಸ್ ಅಂತ ಬರುತ್ತೆ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಗಾಟಿ ವೈದ್ಯರು ಅಂತ ಇದ್ರು. ಈಗ ಹಳ್ಳಿಯಲ್ಲಿ ಸ್ವಲ್ಪ ಬಿದ್ದ, ಸ್ವಲ್ಪ ಅವ್ರ ಕಡೆ ಹೋಗ್ತಿ ಕಿಶುಂಬಾರು, ಒಂದ್ ಸ್ವಲ್ಪ ಸರಿತು, ಗಾಟಿ ವೈದ್ಯರು ಅಂತ ಹೇಳ್ತೇವೆ. ಸೊ ಅವನ ಕಡೆ ಹೋಗ ಸ್ವಲ್ಪ ಸರಿದಿದೆ, ಹೋಗಿ ಅವನ ಕಡೆ ತಿಕ್ಕಿಸ್ಕೊಂಬ, 2-3 ದಿವಸ ನಿನಗೆ ಆರಾಮಾಗುತ್ತೆ. ಸೊ ಅದೇ ಪದ್ಧತಿಯನ್ನ ಹೊರ ದೇಶದವರು ಬಹಳಷ್ಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಡೆವಲಪ್ ಮಾಡಿದ್ರಿಂದ ಅದರಲ್ಲಿ ತುಂಬಾ ವಿಶಿಷ್ಟ ಪದ್ಧತಿಯ ಮ್ಯಾನಿಪುಲೇಷನ್, ಅವರೇನ್ ಸರದ ಕೂಡ ಕೂಡಿಸ್ತಾರ, ಏ ಕರೆಕ್ಟ್ ಆಗ್ತದ ಅವ್ರಿಗೆ ಎಲ್ಲ ಮಾಡಿಸ್ಕೊಂಬ ಅಂತ, ಅದನ್ನೇ ಸೈಂಟಿಫಿಕ್ ಆಗಿ ಅವರು ಒಂದಿಷ್ಟು ಕೋರ್ಸಸ್ ಮಾಡಿದ್ದಾರೆ, ಮ್ಯಾನಿಪುಲೇಟೆಡ್ ಟ್ರೀಟ್ಮೆಂಟ್ ಅಂತ, ಫೇಶಿಯಲ್ ಡಿಸ್ಟೋರ್ಷನ್ ಮೆಥಡ್ಸ್ ಅಂತ. ಸೊ ಅದನ್ನ ನೀವು ಮಾಡಿಸ್ಕೊಳ್ಬಹುದು, ಯಾಕಂದ್ರೆ ಈಗ ಮೆಟ್ರೋ ಸಿಟೀಸ್ ದಲ್ಲಿ ಎಲ್ಲ ಅದು ಸೌಲಭ್ಯ ಇದೆ. ಸೊ ಅದನ್ನೇ ನಾನು ಇಲ್ಲಿ ನಮ್ಮ ಕ್ಲಿನಿಕ್ ನಲ್ಲೂ ಅಳವಡಿಸಿಕೊಂಡು ಅದನ್ನು ನೀವು ಸೌಲಭ್ಯವನ್ನ ತಕ್ಕೊಳ್ಬಹುದು. ಈಗ ಇದರಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇದೆ. ಈಗ ನಿಮ್ಗೆ ಇಲ್ಲ ಡಾಕ್ಟರೇ, ನನಗೆ ಬಹಳ ಪೇನ್ ಆಗ್ತಾ ಇದೆ, ನಿಮ್ದು ಎಲ್ಲ ಆಯುರ್ವೇದ ಬಹಳ ಸ್ಲೋ, ಇದೆಲ್ಲ ಮೆಡಿಕಲ್ ಯೋಗ ಮಾಡಿದ್ರೆ ಒಂದು ವಾರ ಹಿಡಿಯುತ್ತೆ, ಈಗ ನನಗೆ ನೋವು ಕಡಿಮೆ ಆಗ್ಬೇಕು, ಈಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ಅಗ್ನಿಕರ್ಮ ಮತ್ತು ವಿದ್ಯಕರ್ಮ ಅಂತ 2 ವಿಶಿಷ್ಟ ಪ್ರಕಾರದ ಚಿಕಿತ್ಸೆಗಳಿವೆ. ಅದು ಇದ್ರ ಸಲುವಾಗಿನೇ ಅಂತ ಇದೆ, ಯಾಕಂದ್ರೆ ಆವಾಗೂ ಅದೇ ಪ್ರಾಬ್ಲಮ್ ಬರ್ತಿದ್ದು ನಮ್ಮ ವೈದ್ಯರಿಗೆ, ನಮ್ಮ ಋಷಿಮುನಿಯೊಳಗೆ, ಇಲ್ಲಪ್ಪ ಇವನಿಗೆ ಇಷ್ಟು ನೋವಾಗ್ತಾ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು. ಸೊ ಆವಾಗ ಮರ್ಮಗಳು ಅಂತ ಇದ್ದು, ನಮ್ಮ ಶರೀರದಲ್ಲಿ ಮರ್ಮಗಳು ಅಂತ ಇದೆ, 108 ಮರ್ಮ ಇದೆ. ಸೊ ಆ ಮರ್ಮದ ಅಂತಂದ್ರೆ ವಿಶಿಷ್ಟ ಪ್ರಕಾರದ ಒಂದು ಸರ್ಕ್ಯುಲೇಷನ್ ಪ್ರಕಾರ ನಿಮ್ಮ ಮರ್ಮಗಳು ಕೆಲಸ ಮಾಡ್ತವೆ. ಅವಾಗ ವಿಶಿಷ್ಟ ಪದ್ಧತಿಯ ಬಿಂದುಗಳು ಇರುತ್ತೆ ಶರೀರದ ಮೇಲೆ, ಆ ಬಿಂದುಗಳ ಮೇಲೆ ನಾವು ಒಂದು ಸಣ್ಣ ಸೂಜಿಯಿಂದ ಪ್ರಿಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ನೋವು 60-70% ಕಡಿಮೆ ಆಗುತ್ತೆ ಒಂದು ನಿಮಿಷದಲ್ಲಿ. ಸೊ ಇದಕ್ಕೆ ಅಂತಾರೆ ನಾವು ವಿದ್ಯಕರ್ಮ ಅಂತ ಹೇಳ್ತೇವೆ. ಸೊ ಈಗ ಅಗ್ನಿಕರ್ಮ ಅಂತಂದ್ರೆ ಬರೀ ಕೊಡೋದು ಅಂತ, ಈಗ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರೀ ಕೊಡೋದು ಅಂತ. ಈಗ ನೀವು ಕೇಳಿರ್ಬೋದು, ಈಗ ಯಾರಿಗೋ ಕಾಮಿಣಿ ಆಗಿದೆ, ಅಲ್ಲಿ ಹೋಗಪ್ಪ ಅವರು ಅಲ್ಲಿ ಬರೀ ಕೊಡ್ತಾರೆ, ಬರೀ ಮಾಡ್ಕೊಂಡ್ ಬಾ ಮೂರು ದಿವಸದಲ್ಲಿ ಆರಾಮಾಗುತ್ತೆ ಅಂತ. ಇದೆಲ್ಲ ಆಯುರ್ವೇದದಲ್ಲಿ ಇದೆ. ಸೊ ಈ ಮಾಂಸಖಂಡಗಳು, ಈ ಶಿರ ಜಾಯಿಂಟ್ಸ್, ಈ ಎಲ್ಲ ರೋಗಗಳಿಗೆ ಅಗ್ನಿಕರ್ಮ ಇಟ್ ಈಸ್ ಗಿವ್ಸ್ 80-90% ರಿಲೀಫ್. ಇದನ್ನ ನೀವು ಮೊದಲಿಗೆ ಮಾಡಿಸ್ಕೊಂಡು ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಯಥೇಷ್ಟವಾಗಿ ನೀವು ಯಾವ ತೊಂದರೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದು ಎಲ್ಲ ಆಯುರ್ವೇದದಲ್ಲಿ ಉಪಲಬ್ಧ ಇದೆ.
1: ಈಗ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ, ಈ ಎಲ್ಲ ಚಿಕಿತ್ಸೆಗಳನ್ನ ನಾವು ಹೇಳಿದ್ರಿ ಅಂದ್ರೆ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಇನ್ ಆಯುರ್ವೇದ
0: ಅಪ್ಡೇಟ್
1: ಟ್ರೀಟ್ಮೆಂಟ್, ಈಗ ಅದರಲ್ಲಿ ಈ ಮೆಡಿಕಲ್ ಯೋಗ ಚಿಕಿತ್ಸೆಯಾಗಿ ಯೋಗ ಇದನ್ನು ಕೂಡ ನಾವು ಕೇಳಿದೀವಿ, ಬಟ್ ಈ ಮ್ಯಾನಿಪ್ಯುಲೇಷನ್ ಮೆಥಡ್ ನಿಂದ ನೀವೇನು ಅಲೈನ್ಮೆಂಟ್ ತರ ಮಾಡ್ತೀರಿ, ಅದು ನೋವು ರಹಿತ ಆಗಿರ್ತದ ಹೇಗೆ?
0: ಇದು ನೋವು ರಹಿತನ ಆಗಿರುತ್ತೆ. ಯಾಕಂದ್ರೆ ಇದು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಈಗ ನೀವು ಬಂದಿದ್ದೀರಾ, ಈಗ ನಿಮ್ಮ ಸೊಂಟ ಒಂದು ಕಡೆ ಸರಿದಿದೆ, ನೀವು ಸರಿಯಾಗಿ ನಡೀತಾ ಇಲ್ಲ, ನಾವೆಲ್ಲ ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಅವ್ ಸಾರ್ಟ್ ಔಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಸೆಟ್ ಮಾಡ್ತೇವೆ. ಸೊ ಅದು ನಿಮ್ಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ 1-7 ದಿವಸ ಅಷ್ಟೇ ನಾವು ಮ್ಯಾನಿಪ್ಯುಲೇಷನ್ ಮಾಡ್ತೀವಿ. ಉಳಿದ ದಿವಸದಲ್ಲಿ ಎಲ್ಲ ನೀವು ಮೆಡಿಕೇಶನ್, ಇದು ಮೆಡಿಕಲ್ ಯೋಗ ಮಾಡ್ತಾ ಇರಬೇಕು. ಇದು ಒಂದು 3-4 ತಿಂಗಳೊಳಗೆ ನಿಮ್ದು 4-5 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಅದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ.
1: ಅಂದ್ರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ತರಹದ ದುಷ್ಪರಿಣಾಮ ಯಾವುದು ಇಲ್ಲ?
0: ದುಷ್ಪರಿಣಾಮ ಇಲ್ಲವೇ ಇಲ್ಲ. ಅದು ಈಗ ಹೇಳ್ಬೋದು ನೀವೀಗ ಯಾವುದೇ ಅತಿಯಾದ ಪರಿಣಾಮ ಆಗೇ ಆಗುತ್ತೆ. ಸೊ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಮೆಡಿಕೇಶನ್ ಕೊಟ್ರೆ ಯಾವ ದುಷ್ಪರಿಣಾಮ ಇಲ್ಲದೆ ಈ ಎಲ್ಲ ವ್ಯಾಧಿಗಳಿಂದ ನಾವು ಮುಕ್ತರಾಗಬಹುದು.
1: ಈಗ ಅಗ್ನಿಕರ್ಮ ಮತ್ತು ವಿದಕರ್ಮ ಅಂತ ಹೇಳಿದ್ರಿ, ಇದು ಕೂಡ ಅಂದ್ರೆ ಈಗ ನಾವು ಗೌಟಿ ಭಾಷೆನಲ್ಲಿ ಗ್ರಾಮ್ಯದೊಳಗೆ ಬರೀ ಕೊಡುದು ಅಂದ್ರೆ ಇದರಿಂದ ಚರ್ಮಕ್ಕೆ ಯಾವ ಹಾನಿ ಆಗುದಿಲ್ಲ?
0: ಯಾವ ಹಾನಿನೂ ಆಗುದಿಲ್ಲ ನಿಮ್ಗೆ. ಈಗ ನಾವು ಅದರಲ್ಲೂ ವಿಶಿಷ್ಟ ಪ್ರಕಾರದ ಲೋಹಗಳಿಂದ ನಾವು ಅದನ್ನ ಮಾಡಿರುತ್ತೇವೆ. ಅದನ್ನ ಹೀಟ್ ಮಾಡಿಬಿಟ್ಟು ರೆಡ್ ಹಾಟ್ ಅಂತ ಹೇಳ್ತೇವೆ. ರೆಡ್ ಹಾಟ್ ಮಾಡಿ ಅದು ಪಂಚಲೋಹದಿಂದ ಮಾಡಿರುತ್ತೆ, ಬಂಗಾರದಿಂದ ಮಾಡಿರುತ್ತೆ, ಬೆಳ್ಳಿಯಿಂದ ಮಾಡಿರ್ತೇವೆ. ಆ ಒಂದು ಲೋಹ ಶಲಾಕ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ನಾವು ಕೊಡ್ತೇವೆ, ತಾಮ್ರದಿಂದ ಮಾಡಿರ್ತೇವೆ. ಸೊ ಆ ಎಲ್ಲದರಿಂದ ನೀವು ಬರೇ ಕೊಟ್ರೆ ನಿಮ್ಗೆ ಯಾವ ಗಾಯನೂ ಆಗುದಿಲ್ಲ. ನೀವು ಒಂದು 5-10 ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಬರೇ ಆದಾಗ ಆಗುತ್ತೆ, ನೋವು ಆಗುತ್ತೆ ಜಸ್ಟ್. ಅದಾದ್ಮೇಲೆ ನಿಮ್ಗೆ ನೋವು, ಆ ನೋವು ಇರಲ್ಲ ನಿಮ್ಗೆ, ಮೊದ್ಲಿಗೆ ಈ ಎಲ್ಲ ಇದರಿಂದ ವ್ಯಾಧಿಯಿಂದ ಈ ನೋವು ಇರುತ್ತೆ ಅದು ಇರಲ್ಲ.
1: ಅಂದ್ರೆ ಇಷ್ಟೆಲ್ಲ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಬಹಳಷ್ಟು ಬದಲಾವಣೆ ಆಗಿದೆ, ಮತ್ತೆ ರೋಗಿಗೆ ಅನುಭವಿಸುವಂತ ಕಾಲ ಕಡಿಮೆ ಆಗ್ತದೆ, ಶೀಘ್ರ ಪರಿಹಾರ ಸಿಗ್ತದೆ ಅಂತ ನಾವು ಹೇಳ್ತೀವಿ. ಈಗ ಡಾಕ್ಟರ್, ಈ ತರಹದ ತೊಂದರೆಗಳಿಂದ ದೂರ ಇರ್ಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ, ಆ ತರದಲ್ಲಿ ಇರ್ಬೇಕಾದಾಗ ಆಯುರ್ವೇದ ಪದ್ಧತಿ ಪ್ರಕಾರ ನಮ್ಮ ಆಹಾರ ಸೇವನೆ ಆಗ್ಲಿ, ನಮ್ಮ ಜೀವನ ಶೈಲಿ ಆಗ್ಲಿ ಹೇಗಿರ್ಬೇಕಂತ ಹೇಳ್ತೀವಿ.
0: ಈಗ ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಗ್ರಂಥ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ ಅಂತ ನಾವು ಹೇಳ್ತೇವೆ ಯಾವ್ದಾವ್ದೊಂದು ಪುಸ್ತಕ ಋಷಿಮುನಿಗಳು ಏನ್ ಬರೀತಾರೆ. ಸೊ ಆವಾಗ ಅವರು ವ್ಯಾಧಿಗಳಿಂದ ಶುರು ಮಾಡ್ಲಿಲ್ಲ, ಈಗ ನಿಮಗೆ ಜ್ವರ ಬಂದಿದೆ ಈ ಔಷಧ ಕೊಡಿ, ಈ ಜ್ವರದೆಲ್ಲ ಈ ಲಕ್ಷಣ ಬರುತ್ತೆ. ಅವರು ಮೊದ್ಲಿಗೆ ಏನ್ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು. ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು, ಆಮೇಲೆ ದಿನಚರ್ಯ ಹೇಳಿದ್ರು, ಆಮೇಲೆ ಋತುಚರ್ಯ ಹೇಳಿದ್ರು, ಆಮೇಲೆ ದೋಷಗಳ ಬಗ್ಗೆ ವಿಸ್ತೃತ ಮಾಹಿತಿ ಕೊಟ್ರು, ಆಮೇಲೆ ರೋಗಗಳು ಯಾವ ತರ ಕಾಣಿಕೊಳ್ಳುತ್ತೆ, ಲಕ್ಷಣಗಳೇನು ಅಂತ ಹೇಳಿ, ಕೊನೆಯದಾಗಿ ಅವರು ಏನ್ ಹೇಳಿದ್ರು, ಟ್ರೀಟ್ಮೆಂಟ್ ಹೇಳಿದ್ರು, ಚಿಕಿತ್ಸೆ ಹೇಳಿದ್ರು. ಸೊ ಇದರಲ್ಲಿ ರಸಾಯನ ಚಿಕಿತ್ಸೆ ನಾನು ಆಮೇಲೆ ಹೇಳ್ತೇನೆ, ಅದಕ್ಕಿಂತ ಮೊದಲಿಗೆ ದಿನಚರ್ಯ ಋತುಚರ್ಯ ಅಂತ ನಿಮ್ಗೆ ಆವಾಗ್ಲೇ ಹೇಳಿದೆ. ಸೊ ಈ ದಿನಚರ್ಯನ ನಾವು ಚಾಚು ತಪ್ಪದೆ ಯಾವ ತರ, ಈಗ ದಿನಚರ್ಯ ಅಂದ್ರೆ ನಿಮ್ಗೆ ಹಳೆ ಮಂದಿ ಹೇಳಿದಾಗೆ ಗೊತ್ತೇ ಆಗುತ್ತೆ, ಬೆಳಿಗ್ಗೆ ಜಲ್ದಿ ಹೇಳಪ್ಪ, ಎಲ್ಲ ಇದು ಮಾಡ್ಕೊ, ನೀ ಎಷ್ಟು ವ್ಯಾಯಾಮ ಮಾಡು, ಎಲ್ಲ ಚಲೋತ್, ನಿಮ್ಮ ವಾರಕ್ಕೆ ಒಂದ್ಸರ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು, ಸಣ್ಣ ಹುಡುಗರಿಗೆ ನಾವು ಮಾಡ್ತೇವೆ, ಬಟ್ ದೊಡ್ಡವರು ಆದ್ಮೇಲೆ ಯಾರು ಮಾಡುದಿಲ್ಲ. ಯಾಕೆ? ನಮ್ಮ ರುಟೀನ್ ನಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆ ರುಟೀನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಲಾರ್ದಕ್ಕೆ ನಾವು ಅರೌಂಡ್ 40 ಇಯರ್ಸ್ ಆದ್ಮೇಲೆ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಡಿಸೀಸಸ್. ಸಣ್ಣವರಾದಾಗ ನೀವು ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರ್ತೀರಾ, ಆಟ ಆಡ್ತಾರೆ, ಏನೂ ಆಗುದಿಲ್ಲ. ಯಾಕಂದ್ರೆ ಆತರ ನಾವು ಕಾಂಪೆನ್ಸೇಟ್ ಆಗಿ ಆಹಾರ ತಗೋತಾ ಇರ್ತೇವೆ ಟೈಮ್ ಟು ಟೈಮ್, ಇದೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಹಳೆ ಮಂದಿ. ಬಟ್ ಈಗಿನ ಮಂದಿ ಅದು ಯಾರು ಮಾಡ್ತಾ ಇಲ್ಲ. ಸೊ ಇದು ಬೆಳಗ್ಗೆ ಏಳುವುದು, 8 to 6 ಒಳಗನೆ ಆಹಾರವನ್ನು ಸೇವನೆ ಮಾಡುದು. ಇದು ನಾನು ಕಾಮನ್ ಆಗಿ ಹೇಳ್ತೇನೆ, ವಿಶಿಷ್ಟವಾಗಿ ಎಲ್ಲಾದ್ರೂ

ಹೋಗ್ತಾ ಇಲ್ಲ. ಇದಿಷ್ಟು ಮಾಡಿದ್ರು ನೀವು 50% ಯು ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂಡ್ ಡಿಸೀಸಸ್, 50% ನೀವು ಕಡಿಮೆ ಮಾಡಬಹುದು ಇದು ಒಂದೇ ಮಾಡಿದ್ರೆ. ಏನು, ಬೆಳಿಗ್ಗೆ ಬೆಳಿಗ್ಗೆ ಏಳುವುದು, ಎಣ್ಣೆಯಿಂದ ಹಚ್ಚಿಕೊಳ್ಳುವುದು ಶರೀರಕ್ಕೆ, ಬೆಳಿಗ್ಗೆ 8:30 ಆದ್ಮೇಲೆ ಆಮೇಲೆ ಸಂಜೆ 6:00 ಎರಡೂ ಸಲ ಊಟವನ್ನು ಮಾಡುವುದು, ಆಮೇಲೆ ರಾತ್ರಿ ಬೇಗ ಮಲಗುವುದು. ಹೊರಗಡೆ ಇದ್ದು ಅದಿಗೆಲ್ಲರೂ ಗೊತ್ತೇ ಇದೆ, ಜಂಕ್ ಫುಡ್ ಅದು ಇದೆಲ್ಲ, ಅದನ್ನ ತಗೊಳ್ಳಲೇ ಇರೋದು, ಮನೆಯಲ್ಲೇ ಊಟ ಮಾಡುವುದು. ಇದರ ಜೊತೆ

0: ಬೋನ್ಸ್ ಜಾಯಿಂಟ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಿಕೊಳ್ಳುವುದು, ಇದಿಷ್ಟು ಮಾಡಿದ್ರೆ ನಿಮ್ಗೆ 50% ರಿಡ್ಯೂಸ್ ಆಗುತ್ತೆ ಎಲ್ಲ ವ್ಯಾಧಿಗಳಲ್ಲೂ ನಿಮ್ಗೆ ಇದು. ಆಮೇಲೆ ಯೋಗಾಸನ, ಯೋಗಾಸನ ಅಂದ್ರೆ ಅದು ನಿಮ್ಮ ಆಸ್ ಪರ್ ಮೆಡಿಕಲ್ ಯೋಗ ಮಾಡಿ ಅಥವಾ ನಾರ್ಮಲ್ ಯೋಗ ಮಾಡಿ. ಶರೀರಕ್ಕೆ ಯೋಗಾಸನ ಯಾಕೆ ಮಾಡಬೇಕು ಅಂದ್ರೆ, ಈಗ ನಾವು ರುಟೀನ್ ಅಲ್ಲಿ ನಮ್ಮ ಶರೀರದಲ್ಲಿ ಸುಮಾರಷ್ಟು ಜಾಯಿಂಟ್ಸ್ ಇದೆ, ಆ ಎಲ್ಲ ಜಾಯಿಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಈ ಯೋಗಾಸನ ಮಾಡೋದ್ರಿಂದ ಶರೀರದ ಎಲ್ಲ ಮಾಂಸಖಂಡಗಳನ್ನು ನಾವು ಚಲನವಲನಗಳಿಗೆ ಒಳಪಡಿಸ್ತೇವೆ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬಯೋಲಾಜಿಕಲ್ ಆಕ್ಷನ್ ಅಂತ ಏನಿರುತ್ತೆ ಅದು ಚೇಂಜಸ್ ಆಗಿ ಈ ವ್ಯಾಧಿಗಳ ಕಡೆ ಹೋಗುವ ಒಂದು ಲೈನ್ ಆ ಕಟ್ ಆಗುತ್ತೆ. ಸೊ ಆ ಕಟ್ ಆದ್ಮೇಲೆ ನಮ್ಗೆ ಇದು ವ್ಯಾಧಿ ಇವತ್ತಿಲ್ಲ ಅಂದ್ರೆ ನಮ್ಗೆ ಬಹಳ ದಿವಸ ಆದ್ಮೇಲೆ ಅಥವಾ ಓಲ್ಡ್ ಏಜ್ ಡಿಸೀಸ್ ಏನೈತೆ ಅದು ಬರ್ಬೋದು. ಬಟ್ ಯಂಗ್ ಏಜ್ ಅಲ್ಲಿ 30-40 ಅಲ್ಲಿ ನಮ್ಗೆ ಆರಾಮಾಗಿ ಇರ್ಬೋದು.
1: ಅಂದ್ರೆ ಡಾಕ್ಟರ್, ಇಲ್ಲಿ ನಮ್ಮ ಹಿರಿಯರು ಏನು ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು, ಜೀವನ ಶೈಲಿ, ಊಟದ ವಿಧಾನ, ಒಂದು ಕಸರತ್ತಿನ ಕೆಲಸ, ದಿನನಿತ್ಯ ಅವ್ರದೊಂದು ರೂಟೀನ್ ಏನಿತ್ತು ಅದು ಕರೆಕ್ಟ್ ಆಗೇ ಇತ್ತು. ಇವತ್ತು ನಾವು ಅತಿಯಾದ ಒಂದು ಮಾಡರ್ನ್ ಇದಕ್ಕೆ ಬಂದು ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮೊದಲಿನ ಪದ್ಧತಿ ನಾವು ಅಳವಡಿಸಿಕೊಂಡಾಗ ಇಂತ ತೊಂದರೆಗಳಿಂದ ದೂರ ಇರಬಹುದು ಅಂತ ತಾವ್ ಹೇಳ್ತೀರಿ.
0: ಈಗ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ, ಈಗ ಎಷ್ಟೋ ಜನ ನನಗೆ ಈ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾರಕ್ಕೆ ಒಂದು ಅಥವಾ ಎರಡು ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಹಾಗೆ ಜೀವನ ಕಳೀತಾ ಇದ್ದಾರೆ. 30-40% ಪೇಷಂಟ್ಸ್ ಇದೇ ರೀತಿ ಜೀವನ ಕಳೀತಾ ಇದ್ದಾರೆ. ನೋವು ಉಂಡು ಉಂಡು ಉಂಡು ಆಮೇಲೆ ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಅದು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅಬೋವ್ 50-60 ಡಯಾಬಿಟಿಸ್ ಇದು ಎಲ್ಲ. ಸೊ ಹಾಗೆ ಇದನ್ನ ಮೈ ಮೇಲೆ ತಗೊಂಡು ಎಷ್ಟೋ ಜನ ಬಳಲ್ತಾ ಇದ್ದಾರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ದೇನೆ.
1: ಅಂದ್ರೆ ಇನ್ನು ಮುಂದೆ ನಮ್ಮ ಕೇಳುಗರು ಈ ತರಹದ ತೊಂದರೆ ಅನುಭವಿಸೋದು ಬೇಡ, ನೋವುಗಳಿದ್ರೆ ಅದಕ್ಕೆ ಖಂಡಿತ ಪರಿಹಾರ ಇದೆ, ಆಯುರ್ವೇದ ತಜ್ಞರನ್ನ ಭೇಟಿಯಾದಾಗ ಇಂತ ಒಂದು ಸಲಹೆ ಸೂಚನೆಗಳು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಸಿಗ್ತದೆ ಅಂತ ತಾವು ಹೇಳ್ತೀರಿ ಪ್ರವೀಣ್ ಕುಲಕರ್ಣಿ ಅವರೇ?
0: ಖಂಡಿತವಾಗಿ,
1: ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜಿ.
2: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 ಕೋಟಿ

ಕೋಟಿ ರೈತರಿಗೆ ಪ್ರಯೋಜನವಾಗಲಿದ್ದು ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖ ಅಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು, ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು, ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳನ್ನು ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂ ಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ: ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ: ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು: ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು
ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯ

0: ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲ ಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
1: ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. June 18 ಮತದಾನ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ

0: ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ ನಾಲ್ಕು ರಾಷ್ಟಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು ನಾಲ್ಕು ರಾಷ್ಟಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ದವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ, ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು, ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು, ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೋರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ ಎರಡನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ದತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ದಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್ ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ ವಿದ್ಯುತ್ ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಪನ್, ನರೇಂದ್ರ ಮೋದಿ ಸಂಘ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ ಬಿಜೆಡಿಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟೆಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 0828220074. ಅಂದ ಹಾಗೆ ಇವತ್ತು ಒಂದು ಕೆಲಸ ಮಾಡೋಣ. ಏನಪ್ಪಾ ಅಂದರೆ, ನೀವು ಹಾಡೋ ಹಾಡಲ್ಲಿ ಜನ ಅನ್ನುವಂತಹ ಪದದ ಬಳಕೆಯಾಗಿರಲಿ. ಯಾವ ಹಾಡಲ್ಲಿ ಜನ ಅನ್ನೋ ಪದ ಬಳಕೆಯಾಗಿದೆ ಆ ಹಾಡನ್ನು ನೀವು ಕರೆ ಮಾಡಿ ಹಾಡಿ. ನಿಮ್ಮ ಕರೆಗಾಗಿ ನಾನು ಕಾಯ್ತಾ ಇದ್ದೀನಿ.

0: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ನೀವು ಹಾಡೋ ಹಾಡಲಿ ಜನ ಅನ್ನೋ ಪದ ಬಳಕೆ ಆಗಿರಲಿ. ಈಗ ಆಲ್ರೆಡಿ ಮಂಜುನಾಥ್ ಅವರೊಂದು ಹಾಡನ್ನ ಹೇಳಿದ್ರು. ಹಲೋ
1: ಹಲೋ
0: ಗುರುಪಡೆಯವರೇ ಹೇಳಿ, ನೀವು ಹಾಡೋ ಹಾಡಲಿ ಜನ ಅನ್ನೋ ಪದ ಬಳಕೆ ಆಗಿರಲಿ.
1: ಓಕೆ ಓಕೆ ಸರ್, ಶಬ್ದ ವೇದಿ ಚಿತ್ರದ್ದು.
0: ಹಾ,
1: ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು? ಈ ಮಣ್ಣಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಛೇ ಛೇ, ಆಗದು ಆಗದು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಸೊಗಸಾಗಿ ಹೇಳಿದ್ರಿ. ಸ್ನೇಹಿತರೆ, ನೀವು ಹಾಡೋ ಹಾಡಲಿ ಜನ ಅನ್ನೋ ಪದ ಬಳಕೆ ಆಗಿರಲಿ. ನೋಡೋಣ ಎಷ್ಟು ಹಾಡುಗಳನ್ನ ಇವತ್ತು ನಿಮ್ಮ ಸ್ಮೃತಿ ಪಟಲದಿಂದ ಹೆಕ್ಕಿ ತೆಗಿತೀರಿ ಅಂತ ಕಾಯ್ತಾ ಇದ್ದೀನಿ. ಹಲೋ ಹಲೋ, ನಮಸ್ಕಾರ ಹೇಳಿ, ಯಾರು? ಚಿತ್ರ ಶಿವಕುಮಾರ್ ಅವರಿಗೆ ಯಾವ ಹಾಡು ನೆನಪಾಯ್ತು?
2: ಜನನಾಯಕ ನಮ್ಮವರಿಗೆ ಅದಾಗಿದೆ ಸರ್.
0: ಅದು ಆಯ್ತು. ಜನರಿಂದ ನಾನು ಮೇಲೆ ಬಂದೆ, ಅದು ಆಯ್ತು. ಓಕೆ, ಧನ್ಯವಾದ. ಕೇಳುಗ್ರೆ, ಜನ ಅನ್ನೋ ಪದ ಬಳಕೆ ಆಗಿರಲಿ, ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ. ಹಲೋ
3: ಸರ್, ನಮಸ್ತೆ.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು? ರಾಧಾ ಅವರೇ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಸರ್, ಕರುಣಾಮಯಿ ಸಿನಿಮಾದಿಂದ.
0: ಓಕೆ.
3: ಊರು ಹೇಗೆಂದು ಊರ ಜನರು ಹೇಗೆಂದು ಇಂತ ಅರಿತೆ, ನನ್ನ ಅಣ್ಣಯ್ಯ ಇಂತ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ, ನನ್ನ ಅಕ್ಕಯ್ಯ. ಧನ್ಯವಾದಗಳು.
0: ಓಕೆ, ಒಳ್ಳೆ ಹಾಡು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ, ಮತ್ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡು ಹೇಳಿ. ಹಲೋ
4: ಹಲೋ ಹಲೋ
0: ಹೇಳಿ, ಯಾರು?
4: ಮಹೇಶ್
0: ಅವರೇ. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಸರ್, ಇವತ್ತು ಎಷ್ಟೊಂದ್ ಜನ ಇಲ್ಲಿ ಯಾರು ನಮ್ಮರು, ಎಷ್ಟೊಂದ್ ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ ಎಲ್ಲಿ ಎಲ್ಲಿ ನಮ್ಮನೆ. ಈ ಸಾಂಗ್ ಸರ್.
0: ಥ್ಯಾಂಕ್ ಯು.
4: ಇದು ಹಾಗಾಗಿ ಇವತ್ತು ವಿಜಯ ರಾಘವೇಂದ್ರ ಅವರ ಜನ್ಮದಿನ ಸರ್, ಹಾಗಾಗಿ ಇದು ಸಾಂಗ್ ಬಂದಿದೆ.
0: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ, ಹಾಡೋದಕ್ಕೆ. ಹೇಳಿದ್ರೆ ಕರೆ ಮಾಡಿ ಹಾಡು ಹೇಳಿ, ನೀವು ಹಾಡೋ ಹಾಡಲಿ ಜನ ಅನ್ನೋ ಪದ ಬಳಕೆ ಆಗಿರ್ಲಿ. ಹಲೋ
5: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು?
5: ಬೀನಾ ವಸಂತರಾವ್.
0: ಬೀನಾ ವಸಂತರಾವ್ ಅವರೇ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
5: ಇದು ಚಿನ್ನಾರಿ ಮತ ಚಿತ್ರ ಸರ್.
0: ಯಾವುದು?
5: ಜನ ಇಲ್ಲಿ ಯಾರು ನಮ್ಮರು,
0: ಈಗಷ್ಟೇ ಆಯ್ತದು.
5: ಹೌದಾ? ಜನ ಜನರಿಂದ ಅದು ಆಯ್ತು,
0: ಅದು ಆಯ್ತು. ಓಕೆ, ಧನ್ಯವಾದ. ಕೇಳಿದ್ರೆ ನೀವು ಹಾಡ ಹಾಡಲಿ ಜನ ಅನ್ನೋ ಪದ ಬಳಕೆ ಆಗಿರ್ಲಿ. ನೋಡೋಣ ಯಾವ ಹಾಡು ಹೇಳ್ತೀರಿ. ಹಲೋ
6: ಹಲೋ
0: ಹೇಳಿ, ಯಾರು?
6: ಎಲೆಗೌಡ ಸರ್.
0: ಎಲೆಗೌಡ ಅವರೇ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಯಾವ ಹಾಡಿದು? ಅದ್ರಲ್ಲಿ ಜನ ಅಂತ ಇದೆಯಾ?
6: ಜನ ಅಂತ ಅಂದ್ರೆ
0: ಜಾಬ್
6: ಅತ್ತಲ್
0: ಓ ಜಾಬ್ ಬತ್ತದೆ, ಅದಕ್ಕೆ ಅದು ಜನ ಅನ್ಕೊಬಿಡ್ತೀರಾ? ಹೆಂಗೆ ಹಂಗಾದ್ರೆ ನೀವ್ ಹೇಳಿದ್ದ ತಾಳಕುಲ ಬಿಡಿ, ನೀವ್ ಹೇಳಿದ್ದ ಹಾಡು ತಾಳಕ್ ಆಕುಲ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.

0: ಸ್ನೇಹಿತರೆ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕಷ್ಟ ಆಗ್ತಾ ಇದೆಯಾ? ಹಲೋ ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ರಾಜು ಸರ್.
1: ಹೌದು ಸರ್,
0: ಹೇಳಿ ಸರ್.
1: ಜನಗಳನ್ನ ತಗೊಂಡ್ಬಂದು ಎಲ್ಲಿಗೆ ಹಾಕ್ಬೇಕು ಅಂತ ಇದ್ದೀರಿ ಸರ್?
0: ನೋಡೋಣ ಎಷ್ಟು ಹಿಡಿದಾಕ್ತಾರೆ ನಮ್ ಜನಗಳು ಅಂತ.
1: ಸರಿ ಸರ್. ಜನನಾಯಕ ಜೊತೆ ಒಂದು ಹಾಡಿದೆ, ಸ್ವಲ್ಪ ಹಾಡ್ಬಿಡ್ತೀನಿ.
0: ಅದು ಹೇಳಿ ಆಯ್ತಲ್ಲ.
1: ಜನನಾಯಕ ನಮ್ಮ ಜನನಾಯಕ, ಜನನಾಯಕ ನಮ್ಮ ಜನ ಸೇವಕ, ನಮ್ಮೂರ ಅಷ್ಟೇ ಸರ್ ಮಾಡ್ತಾ ಇತ್ತು.
0: ಈ ಹಾಡು ಹೇಳಿ ಆಗಿತ್ತು ರಾಜು ಸರ್. ಈ ಹಾಡು ಹೇಳಾಯ್ತು ಮೊದ್ಲಿಗೆನೆ.
1: ಹೌದಾ? ಹಂಗಾರ ಮುಂದೆ ಯಾವ್ದು ಇಲ್ಲ ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಜನ ಈ ಪದ ಯಾವ ಹಾಡಲ್ಲಿದೆ ನೆನಪು ಮಾಡ್ಕೊಳ್ಳಿ. ಹಲೋ,
2: ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಸರ್.
2: ನಾನು ಸತೀಶ್ ಕುಮಾರ್ ಸರ್, ಸಾಲಿಗ್ ಗ್ರಾಮ ಉಡುಪಿ.
0: ಸಾಲಿಗ್ ಗ್ರಾಮ ಉಡುಪಿ ಸತೀಶ್ ಕುಮಾರ್ ಅವರಿಗೆ ಯಾವ ಹಾಡು ನೆನಪಾಯ್ತು? ಜನ
2: ಜನ ಅಲ್ವಾ? ಅಪರೂಪದ ಹಾಡುಗಳಿವೆಲ್ಲ. ಇದು ಹಾಡಿದ್ರೆ ಸರ್ ನಮ್ಮ ಅಣ್ಣವರದ್ದು. ಅಣ್ಣವರದ್ದು ಹಾಡಿದ್ರೆ ಸರ್.
0: ಯಾವ್ದು?
2: ಬಾಳುವಂತ ಹೂವೆ.
0: ಬಾಳುವಂತ ಹೂವೆ
2: ಹಾಡಿದ್ರೆ ಅದು?
0: ಏ ಇಲ್ಲ, ಹಾಡಿ
2: ಹಾಡಲ.
3: ಬಾಳ ಗಗನದಲ್ಲಿ ಬರವಣಿಗೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು. ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನ ಗೆಲ್ಲಿ ಪೂಜ್ಯತೆ. ಜಯಿಸಬೇಕು ಇದ್ದು ಜಯಿಸಬೇಕು.

0: ಜನರನೇಕೆ ನೀ ನಾಡುವೆ, ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ. ಆಡುವಂತ ಹೂವೆ ಬಾಡುವ ಆಸೆಯೇಕೆ, ಹಾಡುವಂತ ಕೋಗಿಲೆ ಅಳುವ ಆಸೆಯೇಕೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ಮೇಲೆ ಯಾನ ಯೋಗ್ಯವೇ. ಬಾಡುವಂತ ಹೂವೆ ಬಾಡುವ ಆಸೆಯೇಕೆ, ಹಾಡುವಂತ ಕೋಗಿಲೆ ಅಳುವ ಆಸೆಯೇಕೆ.
1: ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಸತೀಶ್ ಕುಮಾರ್ ಜಿ, ಒಳ್ಳೆ ಹಾಡು ಹೇಳಿದ್ರಿ,
1: ಧನ್ಯವಾದ.
2: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡು ಹೇಳಿ. ಹಲೋ ಹಲೋ
1: ಹಲೋ
2: ಹೇಳಿ.
1: ನಮಸ್ತೆ ಸರ್.
2: ನಮಸ್ಕಾರ.
1: ಕೇಶವ ಲೋರಿತ ಭದ್ರಾವತಿಯಿಂದ.
2: ಕೇಶವ್ ಅವರು, ಯಾವ ಹಾಡು ನೆನಪಾಯ್ತು?
1: ಕಿನ್ನಾರಿ ಮುತ್ತಾಯಿಂದ ಹಾಡಿದ್ರು.
2: ಆಯ್ತು.
1: ಹೌದಾ?
2: ಧನ್ಯವಾದ. ಕೇಳಿದ್ರೆ ಮತ್ ಯಾವ ಹಾಡ್ ನೆನಪಾಯ್ತು, ನೆನಪು ಮಾಡ್ಕೊಳ್ಳಿ. ಹಲೋ
3: ಹಲೋ ಸರ್, ನಮಸ್ಕಾರ. ನಾನು ಬೀನಾ ವಸಂತ.
2: ಓಕೆ, ಬೀನಾ ವಸಂತ ಅವರು ಒಂದು
3: ಹಾಡ್ ಸಿಕ್ಕಿದೆ ಸರ್, ಈಗ
2: ಪಣ ಪಣ ತೊಟ್ಟಿದ್ದಾರೆ.
3: ಇದು ಗಾಂಧಿನಗರ ಚಿತ್ರದ್ದು.
2: ಓಕೆ.
3: ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗ ಹಾಕಿರುವೆ, ಒಲವಿನ ಮೊಗ್ಗು

0: ಥ್ಯಾಂಕ್ ಯು.
1: ಒಳ್ಳೆಯ ಹಾಡು ನೆನಪು ಮಾಡ್ಕೊಂಡ್ರಿ. ಹೆಂಗ್ ನೆನಪು ಮಾಡ್ಕೊಂಡ್ರಿ ಅನ್ನೋದೇ ನನಗೆ ಸೋಜಿಗಾಗಿದೆ ಈಗ. ಓಕೆ, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಹಲೋ, ಭದ್ರಾವತಿಯಿಂದ
2: ಅಶೋಕ್.
1: ಅಶೋಕ್ ಹೇಳಿ ಸರ್, ಯಾವ ಹಾಡು ನೆನಪಾಯ್ತು?
2: ಜ್ವಾಲಾಮುಖಿ ಪಿಕ್ಚರಿಂದ ಸರ್. ನೋಡಿ ಎಲ್ಲ ನೋಡಿ, ಅದು ಸುಮ್ಮನೆ ಸರಿಯಾಗಿ ಹಾಡು ಬರಲ್ಲ ಸರ್.
1: ಹಾಡಿ ಹಾಡಿ.
2: ನೋಡು ನೋಡಿ ನೋಡಿ ಒಮ್ಮೆ ನೋಡಿ, ಕಣ್ಣ ನೋಡಿ ಎಲ್ಲ ನೋಡಿ, ಅದು ತುತ್ತು ಅನ್ನ ಕಾಗಿ ದುಡಿಯುವ ಜನರ ನೋಡಿರಿ, ಅದು ಅಷ್ಟೇ ಸ್ವಲ್ಪ ಬರುತ್ತೆ ನನಗೆ.
1: ಎಲ್ಲ ಸರ್ ಇರ್ಲಿ ಸರ್, ಆದ್ರೂ ಅಷ್ಟು ಒಳ್ಳೆ ಹಾಡು ನೆನಪು ಮಾಡ್ಕೊಂಡು ಹಾಡಿದ್ರಿ ಅಲ್ಲ.
2: ರಾಗ ಬಂದು ಹಾಡ್ಬಿಡ್ತಿದ್ದೆ ಸರ್, ರಾಗ ಬಿಡ್ತಾ.
1: ನೋಡಿ ನೋಡಿ ನೋಡಿ ಎಲ್ಲ ನೋಡಿ ಒಮ್ಮೆ ನೋಡಿ, ಅದೇ ಹಾಡಲ್ಲ. ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕರೆ ಹೋಗೋಣ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ಹಲೋ ಹಲೋ ಹಲೋ, ನಮಸ್ಕಾರ. ಯಾರು? ಓಕೆ, ಗೀತಾ ಅವರೇ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಓಕೆ,
3: ಆ ಸೂರ್ಯ ಕಿತ್ತಂತಪಡು ಹಸಿರು ಭೂಮಿಯನ್ನು ತುಂಬಿಸದೆ ಸಾಗರದ ಅನೇಕ ನೀವು ಮರಣ ಚಿಂತವನ್ನು ತುಂಬಿಸದೆ ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ ಮದುವೇ ಪ್ರಥಮ ಅದುವೇ ಜನರ ನಿಯಮ.
1: ಧನ್ಯವಾದಗಳು. ಧನ್ಯವಾದಗಳು ಗೀತಾ ಅವ್ರೆ, ಒಳ್ಳೆ ಸೊಗಸಾದ ಗೀತೆ ಹಾಡಿದ್ರಿ, ನೆನಪು ಮಾಡ್ಕೊಂಡ್ರಿ. ಹೆಂಗ್ ನೆನಪಾಯ್ತು ಅಂತ ಕೇಳ್ಬಹುದಾ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ನೋಡಿ ತುಂಬಾ ಹಾಡುಗಳಿದೆ, ಸ್ವಲ್ಪ ತಲೆ ಕೆಲಸ ಕೊಟ್ರೆ ಖಂಡಿತವಾಗ್ಲೂ ಬರುತ್ತೆ ನೆನಪಿಗೆ. ಹಲೋ ಹಲೋ,
3: ನಮಸ್ತೆ ಸರ್. ನಾನು ಈಗ ಏನು ಮಾಡಲಿ.

0: ಏನು ಮಾಡಲಿ ನಗುವುದೋಲಿ.
1: ಥ್ಯಾಂಕ್ ಯು. ನಗುವುದು ಅಳುವುದು ನೀವೇ ಹೇಳಿ ಅಂತ ಯಾರು ಕರೆ ಸಿಕ್ಕಿಲ್ಲ ಅವ್ರ ಮಾತು ಆಡೋ ಹಾಡಿದೀಗ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ, ನಗೋದು ಅಳೋದು ಏನ್ ಮಾಡ್ಲಿ ಅಂತ ಅವ್ರು ಹೇಳೋ ಹಾಡು. ಓಕೆಮ್ಮ, ಹಾಡು ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ, ತುಂಬಾ ಹಾಡುಗಳಿದೆ. ಹಲೋ ಹಲೋ ನಮಸ್ಕಾರ, ಯಾರು ಸರ್ ಮಾತಾಡೋದು?
2: ಪಣೀಂದ್ರ ಅಂತ, ಶಿವಮೊಗ್ಗದಿಂದ.
1: ಪಣೀಂದ್ರ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಇದರದ್ದು ನಮ್ಮ ಅನಿಲ್ ರಾವತ್ ಪಿಕ್ಚರ್ ಜನರಿಂದ ನಾನು ಮೇಲೆ ಬಂದೆ. ಹೌದಾ?
1: ಅಯ್ಯೋ ಅದು ಆಯ್ತಲ್ಲ ಸರ್.
2: ಆಗತ್ತಾ?
1: ಅದು ಎಲ್ಲ ಪಾಪ್ಯುಲರ್ ಸಾಂಗ್ ಇಷ್ಟೊತ್ತಿಗೆ ಮುಗಿದ್ ಬಿಡತ್ತೆ ಸರ್.
2: ಹೌದಾ? ನಾನು ಈಗ ಟೀಮ್ ಮಾಡಿದೆ ರೇಡಿಯೋ.
1: ಓಕೆ ಓಕೆ ಓಕೆ, ಹಾ
2: ಅದ ಐವತ್ತೇ ಮಾಡ್ತೀನಿ.
1: ಓಕೆ, ಥ್ಯಾಂಕ್ ಯು ಸರ್.

0: ಸ್ನೇಹಿತರೆ ಕರೆ ಮಾಡಿ ಹಾಡಿ. ಹಲೋ
1: ಹಲೋ, ನಮಸ್ತೆ ಸರ್, ನಾನು ಎಂಪಿ ತಾಲೂಕು
0: ಮೇಘಾನಂದ. ಮೇಘಾನಂದ ನಮಸ್ಕಾರ, ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಸರ್, ಕನ್ನಡ ನಾಡಿನ ವೀರ ಮಹಿಳೆ ನಮ್ಮ ಜಯಂತಿ ಅವರು ನಟಿಸಿರುವ ನಾಗರಾವು ಫಿಲಮಿನ ಪಿ ಬಿ ಶ್ರೀನಿವಾಸ್ ಅವರು ಇರೋದು ಸರ್. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಚ್ಚಿನ ಕೋಟೆ, ಮಗಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿ ಸಿದ್ದರು ಹರಸಿದ ಸಿನಾಡು, ಕನ್ನಡ ನಾಡಿನ ವೀರದ ಮಣಿಯ ಗಂಡು ಭೂಮಿಯ ವೀರನ ಅರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಹಾಳುತ್ತಲಿರಲು, ಐದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯಕ್ತವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿ ಕಾಣದೆ ಮಂಕಾದ, ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ಯ ಚರಿತೆಗೆ ನಾನು ಹಾಡುವೆ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಸರ್. ಚರಿತೆ ಹಾಡೇ ಬಿಟ್ರಿ ಸೊಗಸಾಗಿ.
1: ಇತ್ತು ಸರ್, ಬಹಳ ಇರ್ಲಿ ಸರ್, ಬೇರೆ ಅವಕಾಶ ಕೊಡೋಣ.
0: ಥ್ಯಾಂಕ್ ಯು. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ನೀವು ಹಾಡೋ ಹಾಡಲ್ಲಿ ಜನ ಅನ್ನೋ ಪದ ಇರಬೇಕು. ಹಲೋ
2: ಹಲೋ
0: ಹೇಳಿ.
2: ಗುಡ್ ಆಫ್ಟರ್ನೂನ್ ಸರ್.
0: ವೆರಿ ಗುಡ್ ಆಫ್ಟರ್ನೂನ್ ಸರ್.
2: ಮೈರ್ಕೋಟಿ ಜನಪುರ.
0: ಯಾವ ಹಾಡು ನೆನಪಾಯ್ತು ಸರ್?
2: ಸರ್, ಕೋಲಿ ಹುಡುಗಾದು.
0: ಹ್ಮ್.
2: ಜನನ ಮರಣಗಳೆರಡು ಕುರುಡು, ಮುಂದೆ ಹೋಗದು ಹಿಂದೆ ಬಾರದು, ನಿಂತಲ್ಲೇ ನಿಲ್ಲದು. ಸ್ನೇಹ ಪ್ರೀತಿಗಳೆರಡು ಕುರುಡು, ದೂರ ಹೋಗದು ಬೇರೆಯಾಗದು, ಕಣ್ಣಿಗೆ ಕಾಣದು. ನಾಳೆ ಗೊತ್ತಿಲ್ಲದ ಬಾಳಿಗೆ ಈ ದಿನ ಬಂದಿದೆ ಬಂದಿದೆ. ಜನನ ಮರಣಗಳೆರಡು ಕುರುಡು. ಧನ್ಯವಾದ ಸರ್.
0: ಧನ್ಯವಾದಗಳು ಸರ್. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು? ಕರೆ ಮಾಡಿ ಹಾಡಿ. ಹಲೋ ನಮಸ್ಕಾರ ಸರ್, ಯಾರು ಸರ್ ಮಾತಾಡೋದು? ಶೇಷಾಚಲ ಸರ್. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಬಂಗಾರ ಭೂಮಿಯ ಬಂಬಾಳಿನಂತೆ, ಪುಣ್ಯ ಪುರುಷರ ಇತಿಹಾಸದಂತೆ, ಕನ್ನಡ ಜನರ ಔದಾರ್ಯದಂತೆ, ನಿಮ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ನಿಮ್ಮ ಜನ್ಮದ ಅನುಬಂಧ.
0: ಬಹಳ ಸೊಗಸಾದ ಹಾಡು ಹೇಳಿದ್ರಿ ಸರ್. ಶೇಷಾಚಲ ಸರ್,
1: ಕನ್ನಡ ಜನ ಸರ್ ಹೌದಯ್ಯ, ಕನ್ನಡ ಸೇತರು ಅಲ್ಲಿ ಕನ್ನಡ ಜನ ಔದಾರ್ಯ, ಕನ್ನಡ ಜನ ಔದಾರ್ಯ ಬಂತು ಸರ್.
0: ಓಕೆ ಓಕೆ, ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು? ನೆನಪು ಮಾಡ್ಕೊಳ್ಳಿ ಹಾಡಿ. ಹಲೋ
1: ಹಲೋ,
0: ಯಾರು?
4: ನಾವು ಶ್ರೀಧರ್ ಮಾತಾಡೋದು, ಸಿದ್ಧಾರ್ಥ ಅಂದ್ರಕ್ಕಿಂತ.
0: ಶ್ರೀಧರ್ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಯಾವ್ದು ಹಾಡ್ಬೇಕಿವ ಸರ್?
0: ನೀವು ಹಾಡೋ ಹಾಡಲ್ಲಿ ಜನ ಅನ್ನೋ ಪದ ಇರ್ಬೇಕು.
4: ಊರು ಹೇಗೆಂದು ಕೂಡ ಜನರು ಹೇಗೆಂದು ಎಂದು ಅರಿತೆ ನನ್ನ.
0: ಆಯ್ತು ಸರ್, ಅದು ಹಾಡಾಯ್ತು.
4: ಆಯ್ತಾ? ಬೇರೆ ಯಾವ್ದು
0: ನೆನ್ಪಾಗ್ಲಿಲ್ವಾ?
4: ಇಲ್ಲ ಸರ್. ಸರಿ,
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನ್ಪಾಯ್ತು? ಕರೆ ಮಾಡಿ ಹಾಡಿ. ಹಲೋ
5: ಸರ್, ನಮಸ್ಕಾರ.
0: ನಮಸ್ಕಾರ ತಾಂಡವ ಮೂರ್ತಿಗಳೇ.
5: ಸರ್,
0: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
5: ಅದೇ ಮೇರ್ ಮುತ್ತಣ್ಣದಿಂದ.
0: ಯಾವುದು?
5: ಅಡ್ಡಿಯಾದರೆ.
0: ಓ, ವೆರಿ ಗುಡ್, ಒಳ್ಳೆ ಹಾಡು ಹಾಡಿ ಸರ್.
5: ಎಲ್ಲ ಸಂಪತ್ತು

0: ಕ್ಷಣಿಸಿ ಎಲ್ಲರಿಗದೇ ಹಸಿವಿಗೆ ಅನ್ನ ತಿಂದೆ ದುರಾಸೆ ಜನ ವಂಚನೆಯ ಮಾಡುತ್ತಿರುವರು ಸ್ವಾರ್ಥದಿಂದ ಕೂಡಿ ಏನೇನೋ ಆಟವಾಡಿ ಬರೆ ಕೈ ಕಡೆಗೆ ನಡೆವರು ಹಳ್ಳಿಯಾದರೇನು ಶಿವ ದಿಲ್ಲಿಯಾದರೇನು ಶಿವ ಜನರೆಲ್ಲ ಒಂದೇ ಶಿವ ಎಲ್ಲ ಒಂದೇ ಶಿವ ಜಗವೆಲ್ಲ ನಿನ್ನದೇ ಶಿವ
1: ಓಂ ನಮ ಶಿವಾಯ
0: ಓಂ ನಮ ಶಿವಾಯ ಓಂ ನಮ ಶಿವಾಯ
1: ಥ್ಯಾಂಕ್ ಯು ಸರ್ ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು ಹಾಡಿ ಕರೆ ಮಾಡಿ ಬೋರೇಗೌಡ ಬೆಂಗಳೂರಿಗೆ ಬಂದ ಒಂದು ಫಿಲ್ಮ್ ಇದೆ ಅದರಲ್ಲಿ ಜನ ಅನ್ನೋ ಪದ ಬಳಕೆ ಆಗಿದೆ ಅದು ನಿಮ್ಗೊಂದು ಕ್ಲೂ ಕೊಟ್ಟಿದ್ದೀನಿ ನೋಡಿ ನೆನಪು ಮಾಡ್ಕೊಳ್ಳಿ ಹಲೋ ಹಲೋ ಹೇಳಿ
2: ಹಲೋ
1: ಹೇಳಿ ಯಾರು ಚಂದ್ರಿಕಾ ಅವರು ಯಾವ ಹಾಡು ನೆನಪಾಯ್ತು ಯಾವ ಹಾಡು
2: ಜನುಮದ ಗೆಳತಿ
1: ಇಲ್ಲ
2: ಸೀರೆ ಹೇಳ್ತೀನಿ ಸರ್ ಅದನ್ನೇ

0: ಜೊತೆಯಲ್ಲಿ ಇರುವೆ ಎಂದು ಜನಮದಾಗಿನಂತೆಯೇ ಮುಸಿರಿನ ಒಡತಿಯೇ.
1: ಮೇಡಮ್, ಜನ ಅಂತ ಎಲ್ಲಿದೆ ಈ ಹಾಡಲ್ಲಿ?
0: ಜನುಮ ಬಂತಲ್ಲ, ನಾನು ಅದು ಹಾಕ್ಬಿಟ್ಟೆ.
1: ನಾನು ಹೇಳ್ತಿರೋದು ಜನ.
0: ಓಕೆ ಸರ್, ಜನನಾಯಕ ಹೇಳ್ಬಿಡ್ತೀನಿ ಒಂದ್ ಸ್ವಲ್ಪ. ನಂದ
1: ಬೇಡ, ಜನನಾಯಕ ಹೇಳಿ ಆಯ್ತು.
0: ಹೌದಾ?
1: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬಂತು ಬಂತು, ಅದು ಎರಡನೇ ಹಾಡನೇ ಹಾಡಿದ್ದಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ನೀವು ಹಾಡೋ ಹಾಡಲ್ಲಿ ಜನ ಅಂತ ಇರಬೇಕು. ಹಲೋ ಹಲೋ
2: ಹಲೋ,
1: ಯಾರು?
2: ಜಯ ಮಗನ ಬಿಡಿಲ್ಲ.
1: ಓ ಜಯಕ್ಕ, ಚೆನ್ನಾಗಿದ್ದೀರಾ?
2: ಹುಣ್ಣಿಮೆ ಚಂದ್ರ ಆಗ್ಬಿಟ್ರಪ್ಪ.
1: ಹುಣ್ಣಿಮೆ ಚಂದ್ರ ಇಲ್ಲ, ಹಂಗೇನಿಲ್ಲ.
2: ವಾರಕ್ಕೊಂದ್ಸಲ ಬರಲ್ಲ ಈಗ.
1: ಅಯ್ಯೋ ಕತಿಯೇ, ಹಿಂಗಂದ್ರೆ ಹಿಂಗೆ. ನೆನ್ನೆ ಇದ್ನಲ್ಲ.
2: ನೆನ್ನೆ ಇದ್ರ?
1: ಹೌದು.
2: ಗೊತ್ತಿಲ್ಲ, ನಾನಿದ್ದಿಲ್ಲ.
1: ನೋಡಿದ್ರ ನೀವೇ ಅಬ್ಸೆಂಟ್ ಆಗ್ಬಿಟ್ಟು ನನ್ಗೆ ಅಬ್ಸೆಂಟ್ ಅಂದ್ರೆ. ಓಕೆ, ಯಾವ ಹಾಡು ಹೇಳ್ತೀರಿ ಈಗ?
2: ಗೊತ್ತಾಗಿಲ್ಲ
1: ಮ್ಯಾಟ್ರ್ ಇಷ್ಟೇ. ನೀವು ಹಾಡ ಹಾಡಲ್ಲಿ ಜನ ಅಂತ ಪದ ಇರ್ಬೇಕು.
2: ಎಂತ ಇರ್ಬೇಕು?
1: ಜನ.
2: ಜನ
1: ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರಿಂದೆ. ಈ ಹಾಡು ಜನ ಅಂತ ಬಂತಲ್ಲ, ಆತರ ಇರ್ಬೇಕು. ಸುಮಾರು ಒಂದು 13 ಹಾಡಾಗಿದೆ, ಇನ್ನೂ ಇದೆ. ಬೋರೇಗೌಡ ಬೆಂಗಳೂರಿಗೆ ಬಂದ ಫಿಲ್ಮ್ ಇದೆಯಲ್ಲ, ಅದ್ರಲ್ಲೂ ಒಂದಿದೆ. ನೆನಪು
2: ಮಾಡ್ಕೊಳ್ಳಿ,
1: ಅದ್ರಲ್ಲೂ ಒಂದು ಹಾಡಿದೆ. ನೆನಪು ಮಾಡ್ಕೊಳ್ಳಿ, ನೆನಪು ಮಾಡ್ಕೊಂಡು ಹಾಡಿ. ಓಕೆನಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ.
1: ಕೇಳ್ತೇರಿ ಕೇಳ್ತೇರಿ, ಇರ್ತಲ್ಲ.
2: ಬರದೇ ಇಲ್ಲ ನನಗೆ, ಬಹಳ ಎಷ್ಟೋ ದಿನ ಆದಂಗ ಆಗಿತ್ತು.
1: ಇರ್ಲಿ ಇರ್ಲಿ, ಬೇಜಾರು ಮಾಡ್ಕೋಬೇಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ.

0: ಯಾರು?
1: ನಟರಾಜ್.
0: ನಟರಾಜ್ ಹೇಳಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಬೋರೆಗೌಡ ಬೆಂಗಳೂರಿಗೆ ಬಂದ.
0: ಹಾ, ಯಾವ ಹಾಡು?
1: ನಮದೇ ನಾಡಲ್ಲ ನನ್ನವರೇ ಜನರಲ್ಲ.
0: ಎಸ್ ಸರ್, ಹೆಂಗ್ ನೆನ್ಪು ಮಾಡ್ಕೊಂಡ್ರಿ?
1: ಸ್ವಲ್ಪ ಹಿಂದಕ್ಕೆ ಹೋದ ಫ್ಲಾಶ್ ಬ್ಯಾಕ್ ಇದೆ.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಸರ್
0: ಕೇಳಿದ್ರಿ ಮತ್ತೆ ಯಾವ ಹಾಡು ನೆನ್ಪಾಯ್ತು ಕರೆ ಮಾಡಿ? ಹಲೋ, ಯಾರು? ಹಲೋ, ಸರಿ ಕೇಳಿಸ್ತಲ್ಲ, ಯಾರು ಮಾತಾಡ್ತಿರೋದು?
2: ಹಲೋ
0: ಹೇಳಿ. ಏನಂತ?
2: ಚಿನ್ಮಯ್. ಚಿನ್ಮಯ್ ಮೈಸೂರಿಂದ.
0: ಚಿನ್ಮಯ್ ಮೈಸೂರಿಂದ. ಹಾ ಹೇಳಿ ಸರ್.
2: ಸರ್, ಇದ್ಯಾವುದು ಬೆಂಗಳೂರಿನದು ಹಾಡು ಆಗಿದೆಯಾ?
0: ಯಾವ ಹಾಡು?
2: ಮುಂದೆ ಬನ್ನಿ ನಿನ್ನ ಮುಂದೆ ಬನ್ನಿ ಬೇರೆಯಾವೇ ಈ ಮಾತನ್ನು ಹೇಳೋದಿಲ್ಲ ಹಿಂದೆ ತಳ್ಳೋ ಜನರ ಹೆಚ್ಚು ಅಲ್ಲ. ಮುಂದೆ ಬನ್ನಿ ಮುಂದೆ ಬನ್ನಿ ಇಲ್ಲಾದರೆ ಜೀವನದಲ್ಲಿ ಮುಂದೆ ಬನ್ನಿ.
0: ಒಳ್ಳೆ ಹಾಡು ಹೇಳಿದ್ರಿ ಸರ್. ಈ ಹಾಡು ಯಾರು ಹೇಳಿರಲಿಲ್ಲ. ಮತ್ತೆ ಇವತ್ತು ಮೊದ್ಲೇ ನಾನು ನೀವು ಕರೆ ಮಾಡಿದ್ದು?
2: ಹೌದು ಸರ್.
0: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನ್ಪಾಯ್ತು ಕರೆ ಮಾಡಿ ಬೇಗ ಬೇಗ, ಇನ್ನ 10 ನಿಮಿಷ ಇದೆ. ಹಲೋ,
3: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
3: ಶಾಂತಿನಿ ಮಂಜುನಾಥ್ ಹಾಸನದಿಂದ ಸರ್.
0: ಶಾಂತಿನಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
3: ಸರ್, ಎಷ್ಟೊಂದ್ ಜನ ಹೇಳಿದಾರ?
0: ಎಷ್ಟೊಂದ್ ಜನ?
3: ಇದು ಚಿನ್ನಾರಿ ಮುತ್ತದ್ದು.
0: ಹಾ, ಆಗಿದೆ ಮೇಡಮ್.
3: ಹಾ ಸರಿ. ಪಡುವಾರಲ್ಲಿ ಪಾಂಡವರು ಸಾವಿರ ಸಾವಿರ.
0: ಇಲ್ಲ, ಅದಾಗಿಲ್ಲ ಹೇಳಿ.
3: ಸಾವಿರ ಸಾವಿರ ಯುಗ ಯುಗ ಕಳೆದರು ಸಾಗಿದೆ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ.
0: ಥ್ಯಾಂಕ್ ಯು ಮೇಡಮ್. ಇನ್ನೊಂದ್ ಸ್ವಲ್ಪ ಹೇಳ್ಬೋದಿತ್ತಲ್ಲ? ಓಕೆ, ತುಂಬಾ ಹಳೆ ಹಾಡು ನೆನ್ಪು ಮಾಡ್ಕೊಂಡ್ರಿ, ಧನ್ಯವಾದ. ಸ್ನೇಹಿತರೆ, ಮತ್ ಯಾವ ಹಾಡು ನೆನ್ಪಾಯ್ತು ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ ಹಲೋ
4: ಹಲೋ
0: ಹೇಳಿ, ಯಾರು?
4: ನಾನು ಸರ್, ಜನಪುರದಿಂದ ಟಿಪ್ಪು ಸುಲ್ತಾನ್ ಅಂತ.
0: ಟಿಪ್ಪು ಸುಲ್ತಾನ್ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ರಾಜ್ಕುಮಾರ್ ಹಾಡು ಸರ್.
0: ಯಾವ್ದು?
4: ಜನರಿಂದ ನಾನು ಮೇಲೆ ಬಂದು.
0: ಅದು ಮೊದ್ಲಿಗೆ ಆಗ್ಬಿಡ್ತು ಸರ್, ಎರಡನೇ ಹಾಡೇ ಅದು.
4: ಮೊದ್ಲಿಗೆ ಆಗ್ಬಿಡುತ್ತ? ಇದು ಮಯೂರ ಚಿತ್ರ ಸರ್. ನಾನಿರುವುದು ನಿನಗಾಗಿ.
0: ನಾನಿರುವುದು ನಿಮಗಾಗಿ. ಇಲ್ಲ ಹೇಳಿ ಸರ್.
4: ನಾನಿರುವುದು ನಿನಗಾಗಿ ನಾಡಿರುವುದು ನಮಗಾಗಿ ಕಣ್ಣಿಂದೇಕೆ ಬಿಸಿ ಉಸಿರೇಕೆ ಬಾಳುವಿರೆಲ್ಲ ಹಾಯಾಗಿ ಬಾಳುವಿರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ. ಸಾಕ ಸರ್?
0: ಸಾಕು. ಅದ್ರಲ್ಲಿ ಜನ ಅನ್ನೋ ಪದ ಎಲ್ಲಿದೆ? ಮುಂದಕ್ಕೆ ಬರುತ್ತಲ್ವಾ? ಓಕೆ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನ 8 ನಿಮಿಷ ಉಳಿತು. 8 ನಿಮಿಷದಲ್ಲಿ ಯಾರು ಕರೆ ಮಾಡಿ ಹಾಡ್ತಾರೆ ನೋಡೋಣ. ಹಲೋ
5: ಹಲೋ, ನಮಸ್ಕಾರ. ಶಿವಮೊಗ್ಗದಿಂದ ಶಾಂತ ಮಹೋತ್ಸವ ಅಂತ.
0: ಹೇಳಿ ಮೇಡಮ್.
5: ಜಗವೀನಾಥ ತರಂಗ ಅಂತ ಹೀಗ್ ಬರತ್ತೆ, ಆಮೇಲೆ ನುಡಿಯಲ್ಲಿ ಬರುತ್ತೆ ಸರ್. ನಂಬಿಕ ಜನರ ನಂಬಿಸಿ, ಆಮೇಲೆ ಮುಂದ್ ಬರಲ್ಲ ಸರ್.
0: ಓಕೆ ಆಯ್ತು, ಇಷ್ಟಾದ್ರೂ ನೀವು ನೆನ್ಪು ಮಾಡ್ಕೊಂಡ್ರೆ ಹಾಡಿದ್ರಿ ಅಲ್ಲ, ಬಹಳ ಖುಷಿ ಆಯ್ತು.

0: ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ರಿ? ಹಲೋ
1: ಹಲೋ,
0: ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ರಮ್ಮ?
1: ನಾನು ಶುರುವಿನಿಂದಾನೇ ಇನ್ನೂ ಶುರು ಆಗೋದು ಮಾತಾಡ್ತಿರ್ಬೇಕಂದ್ರೆ ಜನ ಅಂತಾರೆ, ಅವಾಗಿಂದಾನೇ
0: ಟ್ರೈ ಮಾಡ್ತಿದ್ದೆ. ಧನ್ಯವಾದಗಳು ಕರೆ ಮಾಡಿ ಹೇಳಿದಕ್ಕೆ. ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ
2: ಹಲೋ ಸರ್,
0: ಹೇಳಿ ಸರ್.
2: ಗೋವರ್ಧನ ಸರ್.
0: ಗೋವರ್ಧನ ಸರ್, ಎಲ್ಲಿಂದ?
2: ಕುಳಗಟ್ಟೆ ಸರ್.
0: ಕುಳಗಟ್ಟೆ, ಹೊನ್ನಾಳಿ ತಾಲೂಕು. ಯಾವ ಹಾಡು
2: ಸರ್? ಅದು ಇದು ರಾಜ್ಕುಮಾರ್ ಸರ್. ಧ್ರುವ ತಾರೆ ಮೋಸ್ಟ್ಲಿ ಇರ್ಬೋದು, ನನಗೆ ಅದು ಸಿಗಿಲ್ಲ.
0: ಧ್ರುವ ತಾರೆ ಹಾಡು ಈಗ ಆಲ್ರೆಡಿ ಆಯ್ತು.
2: ಆಗಿದೆಯಾ? ನ್ಯಾಯವೆಲ್ಲಿ ನ್ಯಾಯವೆಲ್ಲಿ ನ್ಯಾಯವೆಲ್ಲಿ ಅಡಗಿದೆ ನೊಂದ ಜನರ ಬದುಕಲ್ಲಿ.
0: ಕರೆಕ್ಟ್
2: ಇದೆ ಸರ್. ಅದ
0: ಹೇಳಿ ಹೇಳಿ.
2: ನ್ಯಾಯವೆಲ್ಲಿ ನ್ಯಾಯವೆಲ್ಲಿ ನ್ಯಾಯವೆಲ್ಲಿ ಅಡಗಿದೆ ನೊಂದ ಜನರ ಬದುಕಲ್ಲಿ. ಅದು ಈಗ ಇದು ಸಿಕ್ಕ ತಕ್ಷಣ ನಮಗೆ ಮಂಗೋಟೆ ಶಿವಕುಮಾರ್ ಸರ್ ಅಂತ ಆ ಕಡೆದೇ ಬ್ಯಾಸ್ ಆಗ್ತಾರೆ.
0: ಅಯ್ಯಯ್ಯೋ, ನೀವ್ ಆ ಕಡೆ ದ್ಯಾಸ್ ಮಾಡ್ಕೋಬೇಡ್ರಿ, ಈ ಕಡೆ ದ್ಯಾಸ್ ಮಾಡ್ಕೊಂಡು ಹಾಡ್ ನೆನ್ಪಿಟ್ಕೊಳ್ರಿ.
2: ಇಲ್ಲ ಸರ್, ಅದು ನಾವು ತಿರ್ಗಾಡ ರೋಡ್ ಅಲ್ಲ ಸರ್, ಅದು ಹಂಗಾಗಿ ಬರೀ ಆ ಕಡೆನೆ ಇದಾಗ್ಬಿಡುತ್ತೆ ಸರ್.
0: ಅಯ್ಯಯ್ಯೋ, ಎಂತ ಕೆಲಸ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ.
2: ಥ್ಯಾಂಕ್ ಯು ಸರ್.
0: ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಇನ್ನ ನಾಲ್ಕೈದು ನಿಮಿಷ ಇದೆ ನೋಡಿ. ಹಲೋ,
3: ನಮಸ್ತೆ ಸರ್. ಪ್ರೋಗ್ರಾಮ್ಗೆ
0: ಪ್ರೋಗ್ರಾಮ್ಗೆ ನಮಸ್ಕಾರ. ಪ್ರೋಗ್ರಾಮ್ಗೆ ಸ್ವಾಗತ.
3: ಸ್ವಾಗತ. ಇದು ಒಂದೇ ಒಂದ್ ಚೂರು ಬರುತ್ತೆ ಸರ್, ನೀವು ಹೇಳಿರೋ ಅಕ್ಷರದಲ್ಲಿ ಹಾಡು
0: ಯಾವ್ದು?
3: ನಾಳೆ ಪಿಕ್ಚರಿಂದ ಜನ್ಮ ಜನ್ಮ ಅನುಬಂಧ
0: ಜನ ಅಂತ ಇದೆಯಾ ಅದ್ರಲ್ಲಿ?
3: ಜನ್ಮ ಜನ್ಮ ಅಂತ ಬರುತ್ತೆ ಸರ್. ಜನ
0: ಜನ್ಮ ಜನ್ಮ ಬೇರೆ, ಜನ ಬೇರೆ ಸರ್.
3: ಸರ್, ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗ್ ಬರ್ತಾ ಇದೆ.
0: ಧನ್ಯವಾದಗಳು ಸರ್.
3: ಅದ್ರಲ್ಲಿ ಒಂದು ಇನ್ನು ಪ್ರೋಗ್ರಾಮ್ ಮಾಡಕ್ ಕೊಡಲ್ಲ ಸರ್ ನೀವು?
0: ಏನು
3: ಹರಿಕತೆ ಒಂದು ಹಾಕಲ್ಲ ಸರ್?
0: ಹರಿಕತೆ, ಹರಿಕತೆ, ನಿಮ್ದೊಳ್ಳೆ ಹರಿಕತೆ ಆಯ್ತಲ್ಲ ನಮ್ ಪ್ರೋಗ್ರಾಮ್ ಅಲ್ಲಿ. ಈಗ
3: ನೂರಕ್ ನೂರು ಸತ್ಯ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಪ್ರೋಗ್ರಾಮ್ ಕೊಡ್ತಾ ಇದೀರ ಸರ್.
0: ಹೌದು ಹೌದು.
3: ಅದೊಂದು ನನಗೆ ಕೃಷ್ಣ ಗರುಡಿ ಸತ್ಯ ಹರಿಚಂದ್ರ ರಾಮಾಯಣ
0: ಮುಂಚೆ ಎಲ್ಲ ಹಾಕ್ತಾ ಇದ್ವಿ, ಈಗ ಕೇಳಿದ್ರೆ ಸಂಖ್ಯೆ ಕಡಿಮೆ ಆಗಿದೆ. ನೀವು ಕೊಟ್ಟರೋ ಸಲಹೆ ಖಂಡಿತವಾಗ್ಲೂ ಪರಿಗಣಿಸೋಣ ಸರ್.
3: ಕೇಳೋಣ ಯಾವ್ದೋ ಒಂದಾಗ ಅರ್ಧ ಗಂಟೆ.
0: ಖಂಡಿತ ಖಂಡಿತ, ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ಆಯ್ತು. ಮತ್ತೆ ಯಾವ ಹಾಡು ನೆನಪಾಯ್ತು ಕೇಳಿದ್ರಿ? ಹಲೋ ಹಲೋ
4: ಸರ್, ಊರು ಹೇಗೆಂದು ಊರ ಜನರು ಹೇಗೆಂದ ಅದಾಗಿದ್ಯಾ?
0: ಆಯ್ತು ಸರ್, ಅದು ಮೂರನೇ ಹಾಡದು. ರಾಜು ಸರ್ ಅಲ್ಲ?
4: ಓಕೆ ಸರ್.
0: ಓಕೆ, ಸಮಯ ಆಗ್ತಾ ಇದೆ, ಇನ್ನು ನಾಲ್ಕೇ ನಿಮಿಷ. ಹಲೋ ಹಲೋ,
5: ಕೇಶವ್ ಸರ್ ನೇರತ?
0: ಕೇಶವ್ ಅವ್ರಾಗ್ಲೇ ಕಾಲ್ ಮಾಡಿದ್ರಿ ಅಲ್ವಾ?
5: ಹಾಡಿರ್ಲಿಲ್ಲ, ಹಾಡ್ ಸಿಗ್ಲಿಲ್ಲ.
0: ಓಕೆ, ಯಾವ ಹಾಡ್ ಸಿಕ್ತೀಗ?
5: ಈಗ ರ್ಯಾಂಬೋದಲ್ಲಿ ವಿಜಯಪ್ರಕಾಶ್ ಸರ್ ಅದು ಮಧ್ಯ ಚರಣದಲ್ಲಿ ಬರುತ್ತೆ. ತೊರೆದರೆ ಜಗದ ನಿನ್ನ ಜನರು ಕೇಳೋರ್ಯಾರು ನಿನ್ನ ಹಾಡಲ್ಲಿ. ಅದು ಮುಂದೆ ಬರ್ತಾ ಇಲ್ಲ ಸರ್, ಅದಷ್ಟೇ ಬಂದಿದ್ದು.
0: ತೊರೆದರೆ
5: ತೊರೆದರೆ ಹೇಗೆ ಎತ್ತ ತೊರೆದರೆ ಜಗದ ಜನರು ಕೇಳೋರ್ಯಾರು ನಿನ್ನ ಹಾಡಲು.
0: ಥ್ಯಾಂಕ್ ಯು. ಅಂತೂ ಒಂದು ಹುಡುಕಿ ನೀವು ಅದಕ್ಕೆ ಮತ್ತೆ ಕರೆ ಮಾಡಿ ಹಾಡಿದ್ರಿ ಅಲ್ಲ, ಅದು ಬಹಳ ಸಂತೋಷ, ಬಹಳ ಸಂತೋಷ ಆಗತ್ತೆ ಈ ತರದ ಪ್ರಯತ್ನಗಳು ಕಂಡಾಗ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ತೊರೆದು ಅಂದ ತಕ್ಷಣ ನನಗೊಂದು ಭಕ್ತಿಗೀತೆ ನೆನಪಾಗ್ಬಿಡ್ತು. ನಮ್ಮ ವೆಂಕಟೇಶ್ ಕುಮಾರ್ ಅವ್ರು ಹಾಡಿದ್ದಾರೆ, ಬಹಳ ಜನಪ್ರಿಯವಾದ ಹಾಡದು. ತೊರೆದು ಜೀವಿಸಬಹುದೇ ಹರಿ ನಿನ್ನ

0: Aduh, Santo Shakiri, papa. Hai tu, sir.
1: Thank you, sir.
0: Thank you, sir. Thank you, sir.
1: ಸ್ನೇಹಿತರೆ, ಇನ್ನು ಎರಡು ನಿಮಿಷ ಇದೆ. ಯಾವ ಹಾಡು ಹೇಳ್ತೀರಿ? ಬೇಗ ಬೇಗ ಕರೆ ಮಾಡಿ ಹಾಡಿ. ಹಲೋ ಹಲೋ ಹೇಳಿ ಹೇಳಿ ಸರ್.
0: ಇಡಗುಂಜಿಯಿಂದ ಗಣಪತಿ.
1: ಗಣಪತಿ ಹೇಳಿ ಸರ್.
0: ಯಾವ್ದಿದೆ
1: ನೀವು ಹಾಡೋ ಹಾಡಲ್ಲಿ ಜನ ಅನ್ನೋ ಪದ ಬಳಕೆ ಆಗಿರ್ಲಿ.
0: ಜನನಾಯಕ.
1: ಆಯ್ತು ಆಯ್ತು ಆಯ್ತು ಆಯ್ತು. ನೆನ್ಪಾಗ್ಲಿಲ್ಲ. ಓಕೆ, ಒಂದಿನ ಕರೆಗೆ ಹೋಗ್ಬೋದಾ? ಥ್ಯಾಂಕ್ ಯು ಸ್ನೇಹಿತರೆ. ಇನ್ನು ಒಂದೇ ಒಂದು ನಿಮಿಷ ಉಳ್ಕೊಳ್ತು. ಯಾವ್ದು ಹೇಳ್ತೀರಾ? ಬೇಗ ಬೇಗ ಕರೆ ಮಾಡಿ, ಕೊನೆ ಕರೆ. ಹಲೋ
2: ಹಲೋ
1: ಹೇಳಿ.
2: ಹದರಾತ್ರಿ
1: ಹೇಳಿ ಮೇಡಮ್. ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
2: ಗುರು ಶಿಷ್ಯರ ಕೈಯಿಂದ.

ಪಾತರಿಕಾನದಿ ನೊಂದಿಹ ಜನರ ನಿರಾಸೆಗಿನೂ ದೇನೋ.

ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಬಹಳ ಚೆನ್ನಾಗಿ ಎಲ್ಲರೂ ಸ್ಪಂದಿಸಿದ್ರಿ. ಕರೆ ಯಾರಿಗೆ ಸಿಕ್ಕಿಲ್ಲ ಬೇಜಾರು ಮಾಡ್ಕೋಬೇಡಿ, ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಕರೆ ಸಿಕ್ಕಲಿ. 3 ಗಂಟೆಗೆ ಮತ್ತೆ ಲೈವ್ ಫೋನ್ ಇನ್ ಪ್ರೋಗ್ರಾಮಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,000

0: ಗುರುಜೀ, ಮಜೆ ಸೆ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
1: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
0: ಮಗರ್ಮಚ್ಚ ಯಾನಿ ಕ್ಯಾ ಹೈ?
1: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ, ಕಾರ್ಯಕ್ರಮದಲ್ಲಿ ವಿದ್ಯುತ್ ಪೂರೈಕೆ ಅಭಾವದಿಂದಾಗಿ ಅಡಚಣೆಯುಂಟಾಗಿತ್ತು, ಅದಕ್ಕಾಗಿ ವಿಷಾದಿಸುತ್ತೇವೆ. ಇದೀಗ ಸಮಯ 3:01:35. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು ಇನ್ನು ಮುಂದೆ 101.4 ಅಂತರ್ಜಾಲದಲ್ಲಿ ಮುಂದುವರಿಯಲಿವೆ. ಸಂಜೆ 5:30 103.5 ಹಾಗೂ 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳುಗರೆ, ಇದೀಗ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ಹಲವಾರು ಪುಸ್ತಕಗಳನ್ನು ಓದಿರಬಹುದು, ನಿಮಗೆ ಇಷ್ಟವಾದ ಪುಸ್ತಕ ಯಾವುದು ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡಿ ನಿಮ್ಮಿಷ್ಟದ ಹಾಡನ್ನು ನೀವು ಕೇಳಬಹುದು. ಕರೆ ಮಾಡ್ತೀರಿಯಲ್ಲ, ದೂರವಾಣಿ ಸಂಖ್ಯೆ 08282820074. ಗಮನಿಸಿ, ಇವತ್ತು ಕರೆ ಮಾಡಿ ನಿಮ್ಮ ಇಷ್ಟದ ಪುಸ್ತಕ ಯಾವುದು ಆ ಪುಸ್ತಕದ ಬಗ್ಗೆ ಎರಡು ಮಾತಾಡಿ, ನಂತರ ನಿಮ್ಮ ಇಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ಕರೆ ಮಾಡ್ತಾ ಇದ್ದೀರಿ. ಹಲೋ ಹಲೋ
1: ಹಲೋ, ನಮಸ್ಕಾರ
0: ಸರ್. ನಮಸ್ಕಾರ, ಯಾರು ಮಾತಾಡೋದು?
1: ಶಾಂತಾ. ನಮಸ್ಕಾರ
0: ಶಾಂತಾ ಮೇಡಮ್. ಯಾವುದು ನಿಮ್ಮ ಇಷ್ಟದ ಪುಸ್ತಕ? ಹಾಡು ನಿಮ್ಮ ಇಷ್ಟದ ಹಾಕ್ತೀನಿ. ಅದಕ್ಕೆ ಮುಂಚೆ ನೀವು ಯಾವ್ದಾದ್ರು ಪುಸ್ತಕ ಓದಿದ್ರೆ ಆ ಪುಸ್ತಕದ ಬಗ್ಗೆ ಎರಡು ನಿಮಿಷ ಹೇಳಿ.
1: ನಾನು ನಂಗೆ ಓದ್ರದಂತ ತುಂಬಾ ಇಷ್ಟ ಸರ್, ತುಂಬಾ ಪುಸ್ತಕ ಓದಿದೀನಿ.
0: ಓಕೆ.
1: ಅದು ಚಿತ್ರದುರ್ಗದ ಇತಿಹಾಸ.

0: ಇತಿಹಾಸದ ಬಗ್ಗೆ, ರಕ್ತರಾತ್ರಿ, ಕಂಬನೆ ಕೊಯ್ಲು, ತಿರುಗು ಬಾಣ, ವಸಹಗಳು, ವಿಜಯೋತ್ಸವ ಅಂತ ತರಾಸು ಅವ್ರದ್ದು ಅದ್ಭುತ ಪುಸ್ತಕಗಳು ತುಂಬಾ ಚೆನ್ನಾಗಿದೆ ಸರ್.
1: ದುರ್ಗಾಸ್ತಮಾನ
0: ಆಮೇಲೆ ತುಂಬಾ ಪುಸ್ತಕಗಳನ್ನೆಲ್ಲ ಓದಿದೀನಿ
1: ಸರ್.
0: ಓದೋದಂತ ತುಂಬಾ ಇಷ್ಟ ನನಗೆ.
1: ಯಾವ್ದು ಅಷ್ಟೊಂದು ಪುಸ್ತಕಗಳನ್ನ ಹೇಳಿದ್ರಿ, ಅಷ್ಟೊಂದು ಪುಸ್ತಕಗಳನ್ನ ಹೇಳಿದ್ರಿ, ಅದ್ರಲ್ಲಿ ಒಂದು ಪುಸ್ತಕ ಯಾವ್ದು ನಿಮಗೆ ತುಂಬಾ ಇಷ್ಟ ಅನ್ಸಿದ್ದು?
0: ಅದ್ರಲ್ಲಿ ರಕ್ತರಾತ್ರಿ ಕೊಂಬೈನ ಅಲ್ಲಿ ದಳವಾಯಿಗಳು ಇರ್ತಾರಲ್ಲ ಸರ್, ಅಲ್ಲಿ ನಾಗತಿ ಮೇಲೆ ಅಲ್ಲಿನ ಮದಕರಿಯ ನಾಯಕರು ಅವರೆಲ್ಲ ಇರ್ಬೇಕಾದ್ರೆ, ನಾಯಕರು ಆಡಳಿತ ಇರ್ಬೇಕಾದ್ರೆ ಅಲ್ಲಿ ಮುದ್ದಣ್ಣ ಅನ್ನೋ ಒಬ್ರು ಬರ್ತಾರೆ ದಳವಾಯಿ, ತುಂಬಾ ಹಿಂಸೆ ಕೊಡ್ತಿರ್ತಾನೆ ಜನರಿಗೆಲ್ಲ, ಸುಮ್ನೆ ಎತ್ತದಿಸ್ನ ಕತ್ತಿಯಿಂದ ಕಡಿಯೋದೇ ತಲೆ ಅವನು, ಬರೀ ಒಳ್ಳೆಯವರಿಗೆಲ್ಲ ಮಾಡ್ತಿರ್ತಾನೆ. ಕಡೆಗೆ ಅವಳೊಬ್ರು ಗಿರಿಜಿತ್ತೆ, ಅವಳು ನಾಗತಿ ಒಬ್ರು ಇರ್ತಾರೆ, ಅವರು ಅವ್ರ ಹತ್ರ ಕೆಲಸ ಮಾಡ್ತಿರ್ತಾಳೆ ಗಿರಿಜಾವೆ ಅನ್ನೋಳು, ಅವ್ರು ಕಡೆಗೆ ಅವರು ಚೇರ್ ತೀರ್ಕೊತಾಳೆ ದಳವಾಯಿಗೆಲ್ಲ, ಕೈ ಕಾಲು ಎಲ್ಲ ಕತ್ತರಿಸಿ ಮೆರವಣಿಗೆ ಮಾಡಿ ನಾಯಿಗಳು, ಅವ್ರ ಮೂರ್ ಜನ ಬ್ರದರ್ಸ್ ಇರ್ತಾರೆ, ಮುದ್ದಣ್ಣ, ರಾಯಣ್ಣ, ಮತ್ತೆ ಇನ್ನೊಬ್ರು ಯಾರು ಇದೆ ಸರ್ ಹೆಸರು ಮರ್ತೋಗಿದೆ, ಆ ಮೂರ್ ಜನ ಬ್ರದರ್ಸಿಗೂ ಕೂಡ
1: ಶಿಕ್ಷೆಗೆಲ್ಲ
0: ಕೊಟ್ಬಿಟ್ಟು ಕಡೆಗೆ ನಾಯಿ ಕೇಳಿಗೆ ಅವ್ರ ಪ್ರಾಣ ಹೋಗಿರಲಿಲ್ಲ, ಕೈ ಕಾಲೆಲ್ಲ ಕತ್ತರಿಸಿ ಅವ್ರ ಮೇಲೆ ಸಿಂಹಗಳ ಹುಲಿಗಳನ್ನು ಬಿಡ್ತಾರೆ.
1: ಚಿತ್ರವಾಗಿ
0: ಕಾರಣವಾಗಿದೆ ಸರ್ ಕತೆ ಮಾತ್ರ ಚೆನ್ನಾಗಿದೆ. ಓಕೆ,
1: ಯಾವ ಪಿಕ್ಚರ್ ಅದು?
0: ಗೊತ್ತಿಲ್ಲ ಸರ್, ಪಿಕ್ಚರ್ ಅದು ಗೊತ್ತಿಲ್ಲ.
1: ಓಕೆ,
0: ಅದು ಇವ್ರ ಡಾಕ್ಟರ್ ಪಿ ಡಿ ಶ್ರೀನಿವಾಸ್ ಅವರು ಇದನ್ನ ಸಾಹಿತ್ಯ ಬರೆದವ್ರ ಅವರೇ.
1: ಓಕೆ, ಹಂಗಾದ್ರೆ ಹುಡುಕೋದು ಬಹಳ ಕಷ್ಟ ಆಗುತ್ತೆ. ಯಾವ್ದು ಚಿತ್ರ ಅಂತ ಹೇಳಿದ್ರೆ ಈಸಿ ಆಗುತ್ತಾ ಇತ್ತು?
0: ಪಿಕ್ಚರ್ ಗೊತ್ತಿಲ್ಲ ಸರ್, ಮೋಸ್ಟ್ಲಿ ತಂದೆ ಮಕ್ಕಳು, ಯಾರು ಗೊತ್ತಿಲ್ಲ ನನಗೆ. ಬೇರೆ ಹೇಳ?
1: ಹೇಳಿ.
0: ಸಿಹಿಯಾಗು ಮಾತಿನಲ್ಲಿ, ಬೆಳಕಾಗು ಬಾಳಿನಲ್ಲಿ, ಇದೆಯಾ ಸರ್?
1: ಇದ್ಯಾವ ಪಿಕ್ಚರು?
0: ಸಿರಿತನಕ್ಕೆ ಸಿಗುವ ಸವಾಲ್ ಅಂತ.
1: ನೋಡ್ತಾ ಇದ್ದೀನಿ ರೀ, ಸಿರಿತನಕ್ಕೆ ಸವಾಲ್ ಅಂತನಾ?
0: ಶಂಕರ್ ನಾಗ್ ಮತ್ತೆ ಮಾಧವಿ ಆಕ್ಟಿಂಗ್
1: ಮಾಡಿ. ಓಕೆ ಅಮ್ಮ, ನೋಡ್ತಾ ಇದ್ದೀನಿ. ಸಿರಿತನಕ್ಕೆ ಸವಾಲ್ ಸಿಗ್ತಾ ಇಲ್ವಲ್ಲ, ಬೇರೆ ಯಾವ್ದಾದ್ರು ಹೇಳ್ತೀರಾ?
0: ಜಗದೀಶ
1: ನೋಡ್ತಾ ಇದ್ದೀನಿ,
0: ಇರ್ಬೇಕದು ಬಂದ್ರೆ ಹಾಕಿದ್ರಿ.
1: ಶ್ರೀ ರಾಮಾಂಜನೇಯ ಯುದ್ಧ.
0: ಹೌದಾ ಸರ್?
1: ಓಕೆ, ಆಯ್ತಮ್ಮ, ನಿಮ್ಮಿಷ್ಟದ ಹಾಡು ಕೇಳೋಣ.
0: ಧನ್ಯವಾದಗಳು.
1: ಧನ್ಯವಾದಗಳು.

0: ಹಲೋ
1: ಹಲೋ
0: ಹೇಳಿ
1: ಸರ್. ನಮಸ್ಕಾರ, ಮಂಜುನಾಥ್ ಲಕ್ಷ್ಮಣ ಶೇಖರಣಪ್ಪ.
0: ಮಂಜುನಾಥ್ ಅವರೇ, ನೀವು ಓದಿರೋ ಪುಸ್ತಕ ಯಾವುದು?
1: ಕಡಿಮೆ ಸರ್, ಓದಿಲ್ಲ ಜಾಸ್ತಿ.
0: ಯಾವುದು ಪುಸ್ತಕ ನೆನಪಿಲ್ವಾ? ಯಾವ್ದು ಓದಿದಿರಿ
1: ಮಂಜುನಾಥ್ ಸರ್? ನಾನು ಒಂದು ಎರಡು ಮೂರನೇ ಕ್ಲಾಸ್ ಓದಿದ್ದು. ತುಂಬಾ ಪ್ರಾಬ್ಲಮ್ ಅವಾಗ ನಮ್ಮ ಮನೇಲಿ, ತುಂಬಾ ದೂರ ಹಳ್ಳಿಗೂ, ನಮ್ದು ಮನೆಗೂ ಸ್ಕೂಲಿಗೂ ತುಂಬಾ ದೂರ. ನಾ ಜಾಸ್ತಿ ಕಾಲ ಕಳೆದಿದ್ದು ನಮ್ಮ ಸೆಕೆ ಶಾಪ್ನಲ್ಲಿ ಸರ್.
0: ಓಕೆ ಓಕೆ. ಸ್ಕೂಲ್ ಬುಕ್ಕೆ ಓದಿಲ್ಲ, ಇನ್ ಬೇರೆ ಪುಸ್ತಕ ಏನು ಓದೋದು ಅಂತೀರಿ?
1: ಹೌದು ಸರ್.
0: ಆಯ್ತು ಮಂಜುನಾಥ್, ಯಾವ ಹಾಡು ಬೇಕು?
1: ನಾವು ಸೆಕೆ ಶಾಪ್ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಸೌಕರ್ಯ ಸ್ವಲ್ಪ ಎಲ್ಲ ವಿದ್ಯಾಭ್ಯಾಸ ಕಲ್ಸ್ಕೊಟ್ಟು ಸ್ವಲ್ಪ ಸಣ್ಣ ಪುಟ್ಟವೆಲ್ಲ ಓದೋ ಅಂತ ಮಟ್ಟಕ್ಕೆ ಈಗ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ.
0: ಆಯ್ತು, ಯಾವ ಫಿಲ್ಮ್ ಹಾಡ್ಬೇಕು?
1: ನನಗೆ ಬಂಧನ ಫಿಲಮ್ ಇಂದ 101 ನೆನಪು ಎದೆ ಹಾಡೋದ್ರಿಂದ.
0: ಓಕೆ, ಬಂಧನ. ಈ ಪಿಕ್ಚರ್ ನೋಡಿದಿರಾ?
1: ಹಾ ನೋಡಿದ್ದೀನಿ ಸರ್, ನೋಡಿದ್ದೀನಿ ಒಂದು 5-6 ಸರಿ ನೋಡಿದ್ದೀನಿ ಬಂಧನ ಚಿತ್ರ.
0: ಓಕೆ ಓಕೆ, ಆಯ್ತು. ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಹಾ ಧನ್ಯವಾದ ಸರ್.

0: ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಅವರೇ, ಹೇಗಿದ್ರಿ?
1: ಆರಾಮದಿರಿ ಸರ್. ನೀವು ಹೆಂಗದಿರಿ ಸರ್?
0: ನಾನು ಆರಾಮಿದ್ದೀನಿ. ನಿಮ್ ಇಷ್ಟದ ಪುಸ್ತಕ ಯಾವ್ದು ಯಾವ್ದು ಓದಿದಿರಿ?
1: ನಾವು ಕಲ್ತಿಲ್ರಿ ಸರ್, ಓದಾಕ್ ಬರಂಗಿಲ್ರಿ ಸರ್ ನಮ್ಗ.
0: ಹೌದ್ರಿ?
1: ಹೌದ್ರಿ ಸರ್.
0: ನೀವು ಶಾಲೆ ಕಲ್ತೀರಿ ಅನ್ಕೊಂಡಿದ್ನಲ್ಲ ನಾನು.
1: ಇಲ್ರಿ ಸರ್, ಶಾಲೆಗೆ ಹೋಗಿಲ್ರಿ ಸರ್. ಆರ್ ಸಣ್ಣಗ ಈಗ ಹಂಗಿಂಗ್ ನೋಡಿ ಬಿದ್ದ ಹಾಳಿಲೇ ಅದು ಒಂದ್ ಸ್ವಲ್ಪ ಓದಾಕ್ ಬರ್ತೈತ್ರಿ ಸರ್. ಶಾಲೆಗೆ ಹೋಗಿಲ್ರಿ ಸರ್. ನಾನು
0: ಶಾಲೆಗೆ ಓದ್ಬೇಕಿತ್ತಲ್ಲ, ಹೋಗ್ಬೇಕಿತ್ತಲ್ಲ. ಮತ್ತೆ
1: ಸಣ್ಣರ್ದ ಬರೀ ದನಕ್ ಹೋಗಂಗ ಕಿತ್ತಳ್ರಿ ಸರ್. ದನಕ್ಕ ಹೋದೇವ್ರಿ ಸರ್. ನು ಹೋದ ದಿನಾನ ಮೊದಲನೇ ದಿನಾನ ಹೊಡೆದ್ ಬಿಟ್ರಿ ಸರ್. ಹಂಗಾಗಿ ಹೆಂಜ್ ಹೋಲೇ ಇಲ್ರಿ ಸರ್. ನಾನು
0: ಮೊದಲೇ ದಿನ ಹೊಡೆತ ಬಿದ್ದ ಮೇಲೆ ಮತ್ತೆ ಇನ್ನೆಲ್ಲಿ ನಿಮ್ದು ರಗಳಿ ಬೇಡ ಅಂದ್ಬಿಟ್ಟು
1: ಇದು ಶೇಂಗಾ ಕೊಟ್ಟು ಕಳಿಸಿದ್ರಿ ಸರ್. ನಮ್ ಕಡೆ ಶೇಂಗಾದ ಬುಡ್ ಅಂತೇವ್ರಿ ನಾವು.
0: ಹೌದು ಹೌದು.
1: ಸಿಪ್ಪಿ ಹಾಕಿನ್ರಿ ತಿಂದು ಯಾರ್ ಹಾಕ್ಯಾರ ಕೇಳಣ. ಬಾಜಿನ ಹುಡುಗಿರ್ ತೋರ್ಸಿದ್ರಿ, ಬಾಳ ಹೊಡೆದ್ ಬಿಟ್ಟಾರಿ ಸರ್ ಅವ್ರು. ಇವತ್ ಬಂದಾನ ತಗಿಸ್ ಚೆಲ್ಲಿಸ್ಬೇಕು ಏನೋ ಅಂದಿಲ್ರಿ. ಒಟ್ ಬಡಿದ್ ಒಂದ ಮಾಡಾನ ಮರುದಿನದಿಂದ ಹೋಲಿ ಇಲ್ರಿ ಸರ್. ಹಂಗಾಗಿ 40 ಬಾಲಕಿ ಅಂತೇಳಿ ಇಲ್ಲೊಬ್ರು ಪ್ರಭಾಕರ್ ಕೇಳದ ಅಂತೇಳಿ ಇದು ಅದಾರಿ ಸರ್ ಬರಹಗಾರ. ಅವ್ರೊಂದ್ ಪುಸ್ತಕ ಕೊಟ್ಟಾರಿ ಸರ್. ಅವರೇ ಬರ್ದದ್ ಅವ್ರು ಏನ್ ವಿಚಾರ ಬಂದಂಗ ಬರ್ದದ್ರಿ. ಅದನ್ನ ಹಂಗು ಹಿಂಗು ಟೈಮ್ ಸಿಕ್ಕಾಗ ಒಂದೊಂದ್ ಪೇಜ್ ಓದ್ತಿರ್ತೀನಿ ಸರ್.
0: ಓಕೆ ಓಕೆ, ಪ್ರಯತ್ನ ಮಾಡಿ ಓದು ಬರಹ ಕಲೀರಿ.
1: ಹಾ ಸರ್.
0: ಯಾವ ಹಾಡು ಇಷ್ಟ ನಿಮ್ಗೆ?
1: ತಾಳಿಯ ಭಾಗ್ಯ ಸರ್. ಈ ರೂಪವೇ ತೈತ್ ನೋಡ್ರಿ ಸರ್. ಅದ್ರಾಗ
0: ಇರ್ರಿ, ಇರ್ ನೋಡಕತ್ತೀನಿ.
1: ಹಾ ಸರ್.
0: ತಾಳಿಯ ಭಾಗ್ಯ
1: ಅದು ಅದ್ರಾಗ ಆಲಿಕ್ಕಿಲ್ಲ ಅನ್ನಿಸ್ತದ್ರಿ ಸರ್ ಅದು. ಇದ್ರೊಳಗೆ ಯಾವ ಅದಾವ ನೋಡ್ರಿ ಸರ್?
0: ತಾಳಿಯ ಭಾಗ್ಯದಲ್ಲಿ ಯಾವ ಹಾಡು ಹೇಳಿದ್ರಿ ನೀವು?
1: ಅದು ಈ ರೂಪವೇ ಅದು ಸೀತಾರಾಮ ಆಗಿರ್ಬೋದ್ರಿ ಸರ್. ನನಗೇನೋ ಕನ್ಫ್ಯೂಸ್ ಆಗಿರ್ಬೋದು.
0: ತಾಳಿಯ ಭಾಗ್ಯದಲ್ಲಿ ಇಲ್ಲ. ಕುಂಕುಮ ಕಾಕ ಕನ್ನಡ ಸಾವಿರ ಇವಿಷ್ಟು ಹಾಡಿದ್ದಾವೆ.
1: ಸಾವಿರ ಮಾತುಗಳು ಇದನ್ನ ಪ್ರಸಾರ ಮಾಡ್ರಿ ಸರ್.
0: ಓಕೆ ಆಯ್ತು ರಮೇಶ್, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ನಮಸ್ಕಾರ ಸರ್.
0: ಓಕೆ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಮೇಘಾನಂದ್ ಅವರೇ.
1: ಹೌದು ಸರ್, ಹೌದು.
0: ನಿಮ್ ಇಷ್ಟದ ಪುಸ್ತಕ ಯಾವುದು
1: ಸರ್? ಬಿಸಿಲು ಬೆಳದಿಂಗಳು ಅಂತ ಹೇಳಿದ್ರೆ ನಾವೆಲ್ಲ ಓದಿದ್ದೆ ಸರ್. ನಾನು ಅದೇ ಸರ್.
0: ಯಾರು ಬರೆದಿದ್ದು?
1: ಬರೆದಿದ್ದು ಮೋಸ್ಟ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಒಳಗೆ ಒಂದು ಭಾಗ ಸರ್, ಅದು ಒಂದು ಬುಕ್ ಅಲ್ಲಿರೋ ಭಾಗ ಅದು.
0: ಓಕೆ ಓಕೆ. ಯಾಕೆ ಇಷ್ಟ ಆಯ್ತಾ ಪುಸ್ತಕ ನಿಮ್ಗೆ ತಿಳ್ಕೊಬಹುದಾ?
1: ಸರ್ ಆ ಬುಕ್ ಅಲ್ಲಿ ಏನಿದೆ ಅಂದ್ರೆ, ಒಂದು ಫ್ಯಾಮಿಲಿ ಒಳಗೆ ಒಂದು ಪ್ರೆಗ್ನೆನ್ಸಿ ಇರೋ ಒಂದು ಹೆಣ್ಣು ಹಾಸ್ಪಿಟ್ಲಿಗೆ ಸೇರಿದಾಗ ಮಗು ಸತ್ತೋಗ್ಬಿಡುತ್ತೆ ಸರ್ ಸ್ಟಮಕ್ ಅಲ್ಲಿ.
0: ಓಕೆ ಓಕೆ.
1: ಆ ಸತ್ತೋದಾಗ ಮಗುನ್ನ ತಟ್ಟಿ ಇನ್ನೊಂದು ಮದುವೆ ಮಾಡ್ಲಿ ಕೊಡ್ತಾರ ಅವಳ ತಾಯಿಗೆ. ಇನ್ನು ಮಗು ಆಗಲ್ಲ ಅಂತೇಳಿ ಗೊಡ್ಲಿಕ್ ಹೋಗ್ತಾರೆ. ಎಲ್ಲರ ಹತ್ರ ಹೇಳ್ಕೊಳ್ತಾಳ ಅವಳು. ಕೊನೆ ಲಾಸ್ಟ್ಗೆ ಒಬ್ಬ ಸ್ನೇಹಿತನ ಹತ್ರ ಹೋದಾಗ ಅಂತ ಹೇಳಿ ಇನ್ನೊಂದ್ ಮದುವೆ ಮಾಡ್ಲಿಕ್ ಕೊಡ್ತಾರೆ ಅವರಿಗೆ, ಗಂಡನಿಗೆ, ಯಮ್ಮನ ಗಂಡನಿಗೆ. ಅವ್ನ್ ಕೊನೆಗೆ ಲಾಸ್ಟ್ ಅದು ಉಪಸಂಹಾರ ಏನಿರುತ್ತೆ ಅಂದ್ರೆ, ಯಾವ್ದು ಬೇಡ ನನಗೆ, ನನಗೆ ಒಬ್ಬ ಇದೆ ಈ ಸತ್ತಿನೇ ಇರ್ಲಿ ಅಂತ ಹೇಳಿ ಅವನು ಗಂಡ ಆದವನು ತನ್ನ ಹೆಂಡತಿನ ಉಳಿಸ್ಕೊಂತಾನ ಸರ್. ಅದೇ ಸರ್ ಅದರಲ್ಲಿ ಒಂದು ಇದು ಲಾಸ್ಟ್ ಸೀನ್ ಸರ್.
0: ಓಕೆ. ಮೇಘಾನಂದ್ ಅವರೇ, ಈಗ ಯಾವ ಫಿಲ್ಮ್ ಹಾಡ್ಬೇಕು
1: ನನಗೆ ಸರ್? ಇದು ಬಾ ಮತ್ತೆ ಆಡಿದಕ್ಕೆ ಹೋಗಿಲಿ ಒಳಗೆ ಬಾ ನನ್ನ ಸಂಗೀತ, ನಿನಗಾಗಿ ನನ್ನ ಸಂಗೀತ
0: ಮತ್ತೆ ಹಾಡಿದಕ್ಕೆ ಹೋಗಿದೆ. ಓಕೆ. ಒಂದ್ ವೇಳೆ ಸಂಗೀತ ಬರೆದಿದ್ರೆ ಏನ್ ಮಾಡೋದು?

0: ಸಂಗೀತ ಬರೆದು ಚಿಟಕ ಚಿಟಕ ಬರೆದು ಎಲ್ಲ ಅಷ್ಟು ಇದು ಅರ್ಥ ಆಗರ್ಭಿತವಾಗಿಲ್ಲ ಅದು.
1: ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.

0: ಹೊಸ ಆಸೆ ನನಗಾಗಿದೆ, ಈಗ ಹೊಸ ಆಸೆ ನನಗಾಗಿದೆ, ಬಾ ನನ್ನ ಸಂಗೀತ.
1: ಹಲೋ ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು? ಮೇಡಮ್, ಯಾವ ಪುಸ್ತಕ ಓದಿದಿರಿ? ನಿಮ್ಮ ಇಷ್ಟದ ಪುಸ್ತಕ ಯಾವುದು?
2: ಈಗ ನನ್ನ ಮನೆಯಲ್ಲಿ ಹೇಳಿ ಹೋಗೋ ಕಾರಣ ಅಂತ ಹೇಳಿ ತಂದೆ ಇಚ್ಛೆಗೆ ಓದಿ ಹೇಳಿದ್ರು, ಚಂದ ಇತ್ತು ಕಟ್ಟಿ ಅದು.
1: ಸರ್,
2: ನನ್ನ ಜೀವನ.
1: ಆಯ್ತು, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
2: ಸರ್, ಕೃಷ್ಣಾನಿ ಬೇಕಂತ ಅವಳಿಂದು. ಹಲೋ.
1: ಹಾ ಹೇಳಿ.
2: ಈ ಬಾಳಲ್ಲಿ ಶಾಂತಿ ಎಲ್ಲಿದೆ ಅಂತ ಹಾಡ.
1: ಓಕೆ, ಈ ಬಾಳಲ್ಲಿ ಶಾಂತಿಯಲ್ಲಿದೆ, ಅದು ಕೃಷ್ಣಾನಿ ಬೇಗನೆ ಬರೋ ಫಿಲ್ಮ್ ಇಂದ ಅದು. ಆಯ್ತಮ್ಮ, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಹೇಳಿ.
1: ನಾಗೇಂದ್ರ ಸರ್, ಚಳ್ಳಕೆರೆ ತಾಲೂಕು ದೊಡ್ಡಗುಳ್ಳಾರ್ತಿಯಿಂದ, ಚಿತ್ರದುರ್ಗ ಜಿಲ್ಲೆ.
0: ನಾಗೇಂದ್ರ ಅವರೇ, ಯಾವ್ದು ನಿಮ್ ಇಷ್ಟದ ಪುಸ್ತಕ?
1: ಸರ್, ನಮ್ ಇಷ್ಟದ ಪುಸ್ತಕ ಇದು ಕನ್ನಡ ರತ್ನ ಕೋಶ ಸರ್.
0: ಕನ್ನಡ ರತ್ನ ಕೋಶ. ಆ ಪುಸ್ತಕದ ಬಗ್ಗೆ ಹೇಳಿ ಎರಡು ನಿಮಿಷ
1: ಸರ್. ಅದು ಈ ಆಕಾಶವಾಣಿಗೆ ಎಲ್ಲ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ. ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಪ್ರತಿ ಭಾನುವಾರ ಇರುತ್ತೆ. ಅದಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾವು ಅದ್ರ ಬುಕ್ ಪೇಜ್ ತೆಗೆದ್ಬಿಟ್ಟು ನೋಡ್ಬಿಟ್ಟು ಆನ್ಸರ್ ಮಾಡ್ತೀವಿ ಸರ್ ನಾವು. ಒಳ್ಳೊಳ್ಳೆ ಪದಗಳು ಇರ್ತಾವೆ, ಅದನ್ನ ಪದ ಜೋಡಿಸೋದು ನಾವು ವಾಟ್ಸಪ್ ಅಲ್ಲೇ ಸಂದೇಶ ಕಳ್ಸಿಕೊಡ್ತೀವಿ. ಅವಾಗ ಅವರು ನನ್ನ ಹೆಸರು ಪ್ರಕಾರ ನನ್ನ ಹೆಸರು ಹೇಳ್ತಾರೆ.
0: ಯಾವ ಹಾಡ್ಬೇಕು ತಮ್ಗೆ
1: ಸರ್? ನಮ್ಗೆ ಇದು ರತ್ನ ಕಣ್ಣೀರು ಚಿತ್ರದಿಂದ ಸರ್, ನವಿಲೆ ನವಿಲೆ ಗಿರಿ ನವಿಲೆ ಅಂತ ಒಂದು ಹಾಡು ಬರುತ್ತಲ್ಲ.
0: ಯಾವ್ದು? ರಕ್ತ.
1: ಹೌದ್ ಸರ್, ರಕ್ತ ಕಣ್ಣೀರು ಚಿತ್ರದಿಂದ.
0: ರಕ್ತ ಕಣ್ಣೀರುನ?
1: ಹೌದ್ ಸರ್. ಅದು
0: ಓಕೆ, ನೋಡ್ತಾ ಇದ್ದೀನಿ. ಮತ್ತೆ ನಮ್ಮ ಆಕಾಶವಾಣಿ ಭದ್ರಾವತಿ ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ?
1: ಸರ್, ನಾವು ಭದ್ರಾವತಿ ಅಂದ್ರೆ ಬೆಳಗ್ಗೆ ಟೈಮ್ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆಲ್ಲ ವಾಟ್ಸ್ಆಪ್ ಮಾಡ್ತಿರ್ತೀವಿ. ಇಷ್ಟಾಗ ಫೋನ್ ಕಾರ್ಯಕ್ರಮಕ್ಕೆಲ್ಲ ಕೇಳ್ತಿರ್ತೀವಿ. ರಾತ್ರಿ 8 ಗಂಟೆ ಟೈಮ್ ಅಲ್ಲಿ ಪ್ರಶ್ನೆ ಕೇಳ್ತಿರ್ತಾರೆ. ಅವಾಗೆಲ್ಲ ಜಾಸ್ತಿ ಭದ್ರಾವತಿನೇ ಕೇಳೋದು, ನಾವು ಚಿತ್ರದುರ್ಗನೇ ಕಡಿಮೆ ಸರ್.
0: ಯಾಕೆ ಭದ್ರಾವತಿ ಕೇಳ್ತೀರಿ ಜಾಸ್ತಿ?
1: ಭದ್ರಾವತಿ ಅಂದ್ರೆ ಅಲ್ಲಿ ಪ್ರಶ್ನೆಗಳು ಜಾಸ್ತಿ ಕೇಳ್ತಿರ್ತಾರೆ. ನಮ್ಗೆ ಪ್ರಶ್ನೆ ನೀವು ಕೇಳಿದ್ರೆ ನಮ್ಗೆ ಉತ್ತರ ಕೊಡಕ್ಕೆ ನಮ್ಗೆ ಬಹಳ ಇಷ್ಟ ಸರ್. ಯಾಕಂದ್ರೆ ನಮ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಅಕಸ್ಮಾತ್ ಉತ್ತರ ಗೊತ್ತಾದ್ರೂ ನಾವ್ ಹೆಂಗ ಮಾಡಿ ಕಳಿಸಿ ನಾವು ತಿಳ್ಕೊಳ್ತೀವಲ್ಲ, ನಮ್ಗೆ ಬುದ್ಧಿವಂತಿಕೆ ಜಾಸ್ತಿ ಬರುತ್ತೆ. ಓಹೋ, ನಾವ್ ಈ ತರ ಅಂತ ನಮ್ಗೆ ತಲೆಗೂ ಏನೋ ಒಂದ್ ಐಡಿಯಾ ಬರುತ್ತೆ ಸರ್.
0: ಅಂದ್ರೆ ನಿಮ್ ಪ್ರಕಾರ ಆಕಾಶವಾಣಿ ಭದ್ರಾವತಿ ಕೇಳಿದ್ರೆ ಚುರುಕಾಗುತ್ತೆ ಬುದ್ಧಿಶಕ್ತಿ. ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಹಾಡು ಕೇಳೋಣ.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡುದು? ಹಲೋ,
1: ಚಂದ್ರಕಾಂತ್.
0: ಓಕೆ, ಹೇಳಿ ಚಂದ್ರಿಕಾ ಅವರೇ, ಯಾವ ಪುಸ್ತಕ ಓದಿದ್ರಿ ನಿಮಗೆ ಇಷ್ಟವಾಗಿದ್ದು? ನಿಮ್ಮ ಇಷ್ಟದ ಪುಸ್ತಕ ಯಾವುದು? ನಿಮ್ಮ ಇಷ್ಟದ ಪುಸ್ತಕದ ಬಗ್ಗೆ 2 ನಿಮಿಷ ಮಾತಾಡಿ. ಯಾವ ಪುಸ್ತಕ ಓದಿದ್ರಿ?
1: ಸರ್, ನಂಗೆ ಪುಸ್ತಕ ಅಂದ್ರೆ ಕಾದಂಬರಿಗಳು ಅದೆಲ್ಲ ಮೊದಲು ಓದ್ತಾ ಇದ್ದೆ. ಇವಾಗ ಪುಟ್ಟ ಪುಟ್ಟ ಕಥೆಗಳು ಇರ್ತಾವಲ್ಲ ಸರ್, ನೀತಿ ಕಥೆಗಳು ಆತರದ್ದು, ಆ ತರದ ಕಥೆಗಳು ತುಂಬಾ ಚೆನ್ನಾಗಿರ್ತಾವ. ಅವು ಆ ತರದ ಕಥೆಗಳು ಓದ್ತೀನಿ. ಮತ್ತೆ ಸ್ವಲ್ಪ ಸಾಹಿತ್ಯ ಕ್ಷೇತ್ರದಲ್ಲಿರೋದಕ್ಕಿಂತ ಯಾವ್ದಾದ್ರು ನಂಗೆ ಒಳ್ಳೆ ಪುಸ್ತಕಗಳು ಬರ್ತಿರ್ತಾರಲ್ಲ ನಮ್ಮ ಫ್ರೆಂಡ್ಸ್, ಆ ತರದ ಪುಸ್ತಕಗಳು, ಕವನಗಳದ್ದು, ಮತ್ತೆಲ್ಲದಕ್ಕಿಂತ ಸ್ವಲ್ಪ ಇವ್ರ ಜೀವನ ಚರಿತ್ರೆಗಳ ಸರ್, ಅಂಬೇಡ್ಕರ್ ಅವ್ರದ್ದು ಜೀವನ ಚರಿತ್ರೆ ಇದೆಯಲ್ಲ ಅದನ್ನ ಇಟ್ಕೊಂಡಿದೀನಿ. ಯಾವಾಗಾದ್ರೂ ನಂಗೆ ಏನಾದ್ರು ಹೋಗ್ಬೇಕಂದ್ರೆ ಒಂದೊಂದು ಅಧ್ಯಾಯ ತೆಗೆದು ಓದ್ತಾ ಇರ್ತೀನಿ ಸರ್. ತುಂಬಾ ಹತ್ತಿರವಾಗ್ಬಿಟ್ಟಿದೆ ನನಗೆ ಅದು. ಹಾಗಾಗಿ ಸ್ವಲ್ಪ ಪುಸ್ತಕದಲ್ಲಿ ಎಲ್ಲ ಸ್ವಲ್ಪ ಪುಸ್ತಕ ಓದಾಭ್ಯಾಸ ಇರ್ತಾನೆ. ಇಷ್ಟ ಅಂದ್ರೆ ಸಣ್ಣ ಕಥೆಗಳು, ನೀತಿ ಕಥೆಗಳು.
0: ಸರಿ, ನಿಮ್ಮಿಷ್ಟದ ಹಾಡು ಯಾವ್ದು?
1: ಸರ್, ಮುಗಿಯದ ಕಥೆಯಿಂದ ಕಂಗಳು ಒಂದನ್ನು ಹೇಳಿವೆ.
0: ಮುಗಿಯದ ಕತೆ ಫಿಲಂ ಅದು? ಆಡಿಲ್ವಲ್ಲ ನಮ್ಮಲ್ಲಿ.
1: ಅಯ್ಯೋ, ಹೇಳದಂಗೆ ನಾವೆಲ್ಲೋ ಕೇಳಿರ್ತೀವ ಅಂತ ಅದಕ್ಕೆ ವಾದ ಮಾಡಕ್ ಆಗಲ್ಲ ಮತ್ತೆ ಖಂಡಿತ ಆಕಾಶವಾಣಿಗಳಲ್ಲಿ
0: ಹೇಳಿ
1: ಚೆನ್ನಾಗಿದೆ ಅದಂತ. ಅದಿಲ್ಲ ಅಂದ್ರೆ ನನ್ನಿಂದ ಬಿಡಲಾರದಿಂದ ನಾನು ನೀನು ಒಂದಾದ ಮೇಲೆ ಕೇಳ. 2 ಆಪ್ಷನ್ ಇಟ್ಕೊಂಡಿದ್ದೆ. ಮುಗಿಯದ ಕತೆ ಸಿಗುತ್ತಾ ನಿಮ್ ಕಡೆ ಅಂತ ಹೇಳಿದ್ದೆ.
0: ಓಕೆ, ಆಯ್ತು. ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು. ನಮಸ್ತೆ.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
1: ರಾಧಾನಿಧಿಗೆಯಿಂದ.
0: ಓಕೆ ರಾಧಾ ಅವರೇ, ನೀವು ಯಾವ್ಯಾವ ಪುಸ್ತಕಗಳನ್ನ ಓದಿದಿರಿ?
1: ಸದ್ಯದ್ರಲ್ಲಿ ನಾನು ಓದಿರೋ ಪುಸ್ತಕಗಳು ಸುಮಾರು ಇದಾವೆ.
0: ಓಕೆ,
1: ಸದ್ಯದ್ರಲ್ಲಿ ಓದಿರೋ ಪುಸ್ತಕ ಅಂದ್ರೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಹಿರಿಯ ಉದ್ಘೋಷಕ ಹಿರಿಯ ಉದ್ಘೋಷಕರಾಗಿರುವಂತ ಬಂಗೋಟೆ ಕೆ ಶಿವಕುಮಾರ್ ಅವರೇ ಸ್ವತಃ ಬರೆದಿರೋ ಅವರ ಸ್ವಂತ ಜೀವನ ಅನುಭವಗಳು ಮನಮಿಡಿದ ಕ್ಷಣಗಳು ಅನ್ನೋದು ಪುಸ್ತಕ
0: ಓದಿದ್ದೀನಿ. ಬಹಳ ಅಪರೂಪದ ಕರೆ ಇದು. ಈಗ ಹೇಳಿ, ಆ ಪುಸ್ತಕದ ಬಗ್ಗೆ ಏನು ನಿಮ್ಮ ಅನಿಸಿಕೆ?
1: ಸರ್, ಈ ಪುಸ್ತಕ ಓದ್ತಾ ಇದ್ರೆ ಯಾವ್ದು ಎಂತಾದ್ರೆ ಮನುಷ್ಯನಾದ್ರೂ ಎಂತ ಕಲ್ಲು ಮನಸ್ಸಿನ ಮನಸ್ಸನಾದ್ರೂ ಪರಿವರ್ತನೆ ಮಾಡುವಂತ ಶಕ್ತಿ ಇದೆ ಅಂತ ಒಂದೇ ಮಾತಲ್ಲಿ ಹೇಳ್ತೀನಿ ಸರ್.
0: ಓಕೆ ಓಕೆ,
1: ಅಷ್ಟಂತ ಹೇಳ್ದಲ್ಲ ಸರ್ ನಾನು.
0: ಯಾವ ತರ ಪುಸ್ತಕ ಅದು ಅಂತ ಹೇಳಿ?
1: ಅದು ಕೌಟುಂಬಿಕ ಕಥೆಗಳು ಇದಾವೆ, ಸಣ್ಣ ಸಣ್ಣ ಕಥೆಗಳು ಸರ್. ಅದು 12 ಕಥೆಗಳನ್ನ ಸೇರ್ಬಿಟ್ಟು ಅದೊಂದು ಪುಸ್ತಕ.
0: ಓಕೆ,
1: ಕಥೆಗಳು ಗುತ್ತಾನೆ ಅದು. ಅದರಲ್ಲಿ ಬಾಲ್ಯಾವಸ್ಥೆಯಿಂದ ಹಿಡಿದು ಪ್ರೌಢಾವಸ್ಥೆ, ಕೊನೆಗೆ ಅವ್ರದ್ದು ಜೀವನದ ಪ್ರಬುದ್ಧತೆ ಎಲ್ಲಿ ತನಕ, ಮನುಷ್ಯ ನಿರ್ಗತಿಕರಿಗೆ ಅಂತ ಅನ್ನೋದಕ್ಕಿಂತ ಅಸಹಾಯಕರಿಗೆ ಸಹಾಯ ಮಾಡುವ ತನಕನು ಸ್ವಂತ ಅನುಭವಗಳನ್ನ ಬರೀಬೇಕು.
0: ಆಯ್ತು, ನಿಮ್ಮ ಇಷ್ಟದ ಹಾಡು ಯಾವುದು?
1: ಕೌಟುಂಬಿಕದ್ದು ಅದು ಕಥಾಸುಖಗಳು ಇದಾವೆ, ದೇಹದ ಬಗ್ಗೆನೂ ಇದೆ, ಎಲ್ಲಾನು ಒಳಗೊಂಡಿದೆ. ಅದು ಪುಸ್ತಕ ಓದ್ಬಿಟ್ರೆ ನಿಜವಾಗ್ಲೂ ಒಬ್ಬ ಮನುಷ್ಯ ಪರಿವರ್ತನೆ ಆಗೋದು ನಿಜಾನೇ. ಬುದ್ಧ, ಬಸವ, ಅಂಬೇಡ್ಕರ್ ಮೂರು ಅದ್ರಲ್ಲ ಇದಾವೆ.
0: ಧನ್ಯವಾದಗಳು ನಿಮ್ಮ ಅನಿಸಿಕೆಗೆ. ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ ಹೇಳಿ
1: ಸರ್? ನನಗೆ ಸುಖ ಸಂಸಾರಕ್ಕೆ 12 ಪುತ್ರಗಳು ಸಿನಿಮಾದಿಂದ
0: ಸುಖ ಸಂಸಾರಕ್ಕೆ 12 ಸೂತ್ರಗಳು. ಓಕೆ ಓಕೆ, ನಿಮ್ ಇಷ್ಟದ ಹಾಡು ಕೂಡ ಸಿಕ್ಕಿಬಿಡ್ತು, ಕೇಳೋಣ.
1: ಓಕೆ ಸರ್,
0: ಧನ್ಯವಾದ ಕರೆ ಮಾಡಿ, ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದೆ.
1: ಅವಕಾಶಕ್ಕೆ ಧನ್ಯವಾದ.

0: ನಮಸ್ತೆ.
1: ನಮಸ್ಕಾರ, ಯಾರು
0: ಸರ್? ಉಮೇಶ್ ಸಿರಿಗೆರೆ. ಲಕ್ಕಿ ನಾನು ಸುಮ್ಮನೆ ಟ್ರೈ ಮಾಡಿದೆ ಸರ್, ಕೊನೆಯಲ್ಲಿ ಫ್ರೀ ಇರ್ಬೋದು ಅಂತ ಸಿಕ್ಕೇ ಬಿಡುತ್ತೆ ಸರ್. ಥ್ಯಾಂಕ್ ಯು.
1: ಉಮೇಶ್ ಅವರೇ, ಯಾವ ಹಾಡು?
0: ಹಾಡು ಹಾಡು ಫಸ್ಟ್ ಹೇಳ್ಬೇಕಲ್ಲ ಸರ್, ಹೊಸ ಚಿತ್ರ ಜಮಾನ ಇರ್ಬೇಕು ನೋಡಿ ಸರ್. ಎಲ್ಲ ಕಡೆ ಇದೆ
1: ಜಮಾನ. ಕನ್ನಡದ ಹಿಂದಿನ
0: ಕನ್ನಡ ಸರ್ ಜಮಾನ ಹೊಸದು. ಹೊಸ ನಿಮ್ಮಲ್ಲಿ ಬಹಳ ಇದೆ ಹೊಸ ಗೀತೆಗಳು.
1: ಜಮಾನ
0: ಜಮಾನದಲ್ಲಿ ತನ್ಮಯ ಒಂದಿದೆ ನೋಡಿ ಸರ್, ತನ್ಮಯ ನಾನು ಜಮಾನ.
1: ಯಾರು ಹಾಡಿರೋದು ತನ್ಮಯ?
0: ಅದೇ ಗಾಯಕರು, ಹೊಸ ಗಾಯಕರು ಸರ್. ನಾನು ಜಸ್ಟ್ ಇಂಟು ಬಂದು ನೋಡಿದೆ.

0: ತುಂಬಾ ಮೆಲೋಡಿ ಅನಿಸ್ತು.
1: ಅದೇ ಬಂದಿರೋದು ನೀವೇನ್ ಮಾಡ್ತೀರಿ, ಯೂಟ್ಯೂಬ್ ಅಲ್ಲಿ ಕೇಳ್ತೀರಿ, ನಿಮ್ಮ ಆಕಾಶವಾಣಿಯಲ್ಲಿ ಕೇಳಿದ್ದೀನಿ ಅಂತ ಬಿಡ್ತೀರಿ. ಅದೇ
0: ಸಮಸ್ಯೆ. ನಮ್ಮ ಗೆಳೆಯ ಚಿಕ್ಕಪ್ಪ ರಾಮೇಶ್ವರ ಅವರು ಹೇಳಿದ್ರು ಯಾವ್ದು ಕೇಳಿದ್ರು ಇಲ್ಲ ಅಂತ ಹೇಳ್ತಾರೆ ಸರ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ತಿಲ್ಲ. ಇತ್ತೀಚೆಗೆ ಎಲ್ಲ ಆಕಾಶವಾಣಿಯಲ್ಲಿ ಆಗ್ತಿದೆ, ಅದೇ ನಮ್ಗೆ ಯಾಕೆ ಬಹಳ ಆಶ್ಚರ್ಯ ಆಗಿದೆ. ಒಳ್ಳೊಳ್ಳೆ ಪ್ರೇಮ ಗೀತೆಗಳು ಅಲ್ಲ ಸರ್, 100ರಲ್ಲಿ 60-70% ಪ್ರೇಮ ಗೀತೆ ಇದಾವೆ. ಅದು ಅಂತ ಕೆಟ್ಟ ಸಾಹಿತ್ಯ ಇಲ್ಲ, ಒಳ್ಳೆ ಎಂತೆಂತವ ಸಾಹಿತ್ಯ ಇರೋವಲ್ಲ ಇದಾವೆ.
1: ಈಗ ಹಾಡ್ಬಿಡಿ ಬೇರೆದ ಹೇಳಿ.
0: ಅದು ಬಿಟ್ರೆ ಮುಗುಳ್ನಗೆ ಇದೆ ಸರ್, ಅದು ಹೋಗಿ ಕೆರೆ ಏರಿ ಮೇಲೆ ಬಂದು
1: ಮುಗುಳ್ನಗೆ
0: ಮುಗುಳ್ನಗೆ ನೋಡಿ ಸರ್.
1: ಪಿಕ್ಚರ್ ಹೆಸರು ಅದು?
0: ಹ್ಞೂ ಸರ್, ಸರ್ ಗೊತ್ತಿಲ್ದಂಗೆ ಹೇಳ್ತೀರ, ನೀವು ಕೇಳಿರ್ತೀರ.
1: ಮುಗುಳ್ನಗೆ ಅದ್ರಲ್ಲಿ ಯಾವ್ದು?
0: ಕೆರೆ ಏರಿ ಮೇಲ್ ಬಂದು ಸರ್.
1: ಕೆರೆ ಏರಿ ಮೇಲ್ ಬಂದು ಈ ಹಾಡು ಇಷ್ಟನ?
0: ಖಂಡಿತ ಬಹಳ ಇಷ್ಟ ಸರ್. ನಾವು ಯಾವತ್ತೂ ಡಿಫ್ರೆಂಟ್ ಮೆಲೋಡಿ ಹಾಡನ್ನು ತುಂಬಾ ಇಷ್ಟ.
1: ಆಯ್ತು ಉಮೇಶ್ ಅವರೇ, ನಿಮ್ಮ ಇಷ್ಟದ ಹಾಡು ಕೇಳೋಣ.

0: ಹಲೋ
1: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡುದು?
1: ಸರ್, ತರುಣ್ ಹೊಲಗುತ್ತದಿಂದ.
0: ಯಾರು?
1: ತರುಣ್ ಹೊಲಗುತ್ತದಿಂದ.
0: ತರುಣ್, ಯಾವ್ದು ನಿಮ್ ಇಷ್ಟದ ಪುಸ್ತಕ? ಯಾವ್ಯಾವ ಪುಸ್ತಕ ಓದಿದಿರಿ?
1: ಸರ್, ನಾನು ರಾಜಸ್ಥಾನಿ ಒಗಟುಗಳು ಅಂತ ಒಂದು ಪುಸ್ತಕ ಓದಿದ್ದೀನಿ.
0: ಯಾವುದು?
1: ಒಗಟುಗಳು ಅಂತ.
0: ಒಗಟುಗಳು ಅಂತ ಪುಸ್ತಕದ ಹೆಸರು. ಅದರಲ್ಲಿ ತುಂಬಾ ಒಗಟುಗಳಿದ್ಯಾ?
1: ಊಟ ಮಾಡಲ್ಲ, ತಿಂಡಿನೂ ತಿನ್ನಲ್ಲ, ನೀರು ಕುಡಿಯಲ್ಲ, ಆದ್ರೂ ಸುಸ್ತಾಗದೆ ಒಲಿಸಲ್ಲ, ಇಂಪಾಗಿ ಆಡುತ್ತೆ, ಮುದ್ದಾಗಿ ಮಾತಾಡುತ್ತೆ. ಏನದು?
0: ರೇಡಿಯೋ.
1: ಹಾ ಸರ್.
0: ಯಾವ ಹಾಡ್ಬೇಕು?
1: ಇವತ್ತು ವಿಜಯ ರಾಘವೇಂದ್ರ
0: ಮುತ್ತದಲ್ಲ. ಯಾವ ಹಾಡು?
1: ಮಣ್ಣಲ್ಲಿ ಬಿದ್ದವರು ಮುಗಿಲಲ್ಲಿ ಎದ್ದವರು.
0: ಆ ಪಿಕ್ಚರ್ ನೋಡಿದ್ಯಾ?
1: ಇಲ್ಲ ಸರ್.
0: ಓಕೆ, ಆಯ್ತು ತರಣ್. ನಿನ್ನ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳೋಣ.

ಇದುವರೆಗೆ ನೇರ ಫೋನಿನ ಚಿತ್ರಕಥೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳಿಗರೆ, ಕಾರ್ಯಕ್ರಮದಲ್ಲಿ ವಿದ್ಯುತ್ ಪೂರೈಕೆ ಅಭಾವದಿಂದ ಅಡಚಣೆಯುಂಟಾಗಿತ್ತು, ಅದಕ್ಕಾಗಿ ವಿಷಾದಿಸುತ್ತೇವೆ.

0: ಈಗ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಆರಂಭದಲ್ಲಿ ಕೇಳಿ ಅಮರ ಪ್ರೇಮ್ ಚಿತ್ರಕ್ಕೆಂದು ಕಿಶೋರ್ ಕುಮಾರ್ ಹಾಡಿರುವ ಗೀತೆ.
1: ಕ್ಯಾ ಸುನಾ ಹೈ

ಇದುವರೆಗೂ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳನ್ನ ಕೇಳೋಣ. ಆರಂಭದ ಗೀತೆ ಅಜಯ ಚಿತ್ರದ ಕೇಳಿಬರುವ ಸ್ವರಗಳು ಮಲೇಷ್ಯಾ ವಾಸುದೇವನ್ ಅವರದು. ಗೀತೆಗೆ ಸಾಹಿತ್ಯ ದೊಡ್ಡರಂಗೇಗೌಡ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರದು. ಸಂಗೀತ ನೀಡಿದ್ದಾರೆ ಇಳಿಯರಾಜ್.

ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು 101.4 ಮೆಗಾ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ. 5:30 103.5 ಹಾಗೂ 675 ಕಿಲೋ ಹರ್ಟ್ಸ್ಗಳಲ್ಲಿ ಪುನಃ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತದೆ.

ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳನ್ನ ನೀವೀಗ 101.4 103.5 ಹಾಗೂ 675 ಕಿಲೋ ಹರ್ಟ್ಸ್ ಗಳಲ್ಲಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಯಿಂದ ಆಲಿಸ್ತಾ ಇದ್ದೀರಾ. ಕೇಳಿದರೆ ಇದೀಗ ಮೂಡಿ ಬರುವ ಗೀತೆ ಪ್ರೇಮ ಬರಹ ಚಿತ್ರದ್ದು. ಕೇಳಿಬರುವ ಸ್ವರ MM ಕೀರ್ವಾಣಿ ಮತ್ತು ಹರಿಣಿ ಅವರ ಸ್ವರಗಳಲ್ಲಿ ಈ ಗೀತೆಯನ್ನ ಕೇಳೋದಕ್ಕೆ ಮುನ್ನ ನಿಮಗಾಗಿ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ ಎಂದು ಅಂತ ಹೇಳ್ತಾ ಕರ್ನಾಟಕದ ರಾಬಿನ್ ಹುಡ್ ಅಂತ ಯಾರನ್ನ ಕರಿತಾ ಇದ್ದಾರೆ? ಕರ್ನಾಟಕದ ರಾಬಿನ್ ಹುಡ್ ಅಂತ ಯಾರನ್ನ ಕರಿತಾ ಇದ್ರು? ಅವರ ಬಗ್ಗೆ ನಿಮಗೆಷ್ಟೆಲ್ಲ ಮಾಹಿತಿ ಗೊತ್ತು? ಇವರೊಬ್ರು ನಮಗೆ ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ, ಸಿಂಧೂರ ಅಂದ್ರೆ ನಾನು ಆರಂಭ ಮಾಡೇ ಬಿಟ್ಟೆ ಅವರ ಬಗ್ಗೆ ಮಾಹಿತಿಯನ್ನ. ಇಲ್ಲ, ಕರ್ನಾಟಕದ ರಾಬಿನ್ ಹುಡ್ ಅಂತ ಯಾರನ್ನು ಕರೀತಾರೆ ಅನ್ನೋದನ್ನ ನೀವು 9481527206000 ಟೈಪ್ ಮಾಡಿ ಕಳಿಸಿ. ಅವರ ಹೆಸರು ಗೊತ್ತಿದ್ರೆ ಟೈಪ್ ಮಾಡಿ ಕಳಿಸಿ, ಮಾಹಿತಿ ಗೊತ್ತಿದ್ರೆ ಕಳಿಸಿ. 5:31 ಇದೀಗ ಸ್ಟುಡಿಯೋ ಸಮಯ. 6:00 ಚಿತ್ರಗೀತೆಗಳ ಮಧ್ಯದಲ್ಲಿ ನಿಮ್ಮೆಲ್ಲರ ಸಂದೇಶವನ್ನ ನಾನು ಓದ್ತೇನೆ ಅಂತ ಹೇಳ್ತಾ, ಅವರ ಬಗ್ಗೆ ನಿಮಗೆ ಏನೆಲ್ಲ ಮಾಹಿತಿ ಗೊತ್ತಿದೆ, ಯಾಕಂದ್ರೆ 24ನೇ ವಯಸ್ಸಿನಲ್ಲೇ ಅಷ್ಟು ಭಗತ್ ಸಿಂಗ್ ಇದ್ರಲ್ಲ, ಅವ್ರಿಗಿಂತ ಮುಂಚೆನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹಿಡಿದು ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಇದು ಗೊತ್ತಿದೆ ನಮಗೆಲ್ಲ ಅಂತ ನಮಗೂ ಗೊತ್ತಿಲ್ಲ. ಕೇಳಿದ್ರೆ ನೋಡೋಣ. ಚಿಕ್ಕ ವಯಸ್ಸಿನಲ್ಲೇ ಇಂತಹ ಹೋರಾಟ ಮಾಡಿದಂತಹ ವೀರ ಯೋಧರನ್ನ ಯೋಧರು ಅಂತಾನೆ ಹೇಳ್ಬೋದು. ಬ್ರಿಟಿಷರ ವಿರುದ್ಧ ಅವರ ಬ್ರಿಟಿಷರನ್ನ ನಿದ್ದೆ ಕೆಡಿಸಿ ಹೋರಾಡಿದಂತಹ ದೇಶದ ಚಿಕ್ಕ ವಯಸ್ಸಿನಲ್ಲೇ ದೇಶಕ್ಕಾಗಿ ತನ್ನ ಜೀವವನ್ನು ಕೊಟ್ಟಂತವ್ರು ಇವರು. ಯಾರಿರ್ಬೋದು ಅವರು ಕರ್ನಾಟಕದ ರಾಬಿನ್ ಹುಡ್ ಅಂತ ಹೆಸರು ಪಡೆದಂತವ್ರು? ಸಂದೇಶಗಳನ್ನ ಕಳಿಸೋದಕ್ಕೆ ನಮ್ಮ ಭದ್ರಾವತಿಯ ನಿಲಯದ ವಾಟ್ಸಪ್ ಸಂಖ್ಯೆ, ಯಾರೆಲ್ಲ ಭದ್ರಾವತಿ ಆಕಾಶವಾಣಿನ ಕೇಳ್ತಾ ಇದ್ದೀರಾ ಅವ್ರಿಗಾಗಿ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481527206000. ಆ ಸಂದೇಶಗಳು ಬರ್ತಾ ಇರಲಿ. ಈ ಗೀತೆಯ ನಂತರದಲ್ಲಿ ಅವರ ಒಂದು ಕುರಿತಾದ ಒಂದಿಷ್ಟು ಮಾಹಿತಿ ನಾನು ಕಲೆ ಹಾಕಿರೋದು, ಆ ಮಾಹಿತಿಯನ್ನು ನಿಮಗೆ ಹೇಳ್ತೇನಂತ ಹೇಳ್ತಾ, ಯಾಕೆ ಈ ಪ್ರಶ್ನೆ ಕೇಳ್ತಿರೋದು ಅಂದರೆ, ಕಳೆದ ಮೇ 18 ಇವರ ಜಯಂತಿ ಇತ್ತು. ಹಾಗಾಗಿ ರೇಡಿಯೋ ಕೇಳಿಸ್ಕೊಂಡಿರ್ತೀರಾ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದ್ರೆ ಇನ್ನು ಸುಲಭವಾಗಿ ಉತ್ತರವನ್ನು ಕೊಡಬಹುದು. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳು.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳುವರಿಗೆ ಪ್ರಶ್ನೆ ಇದಾಗಿತ್ತು, ಕರ್ನಾಟಕದ ರಾಬಿನ್ ಹುಡ್ ಅಂತ ಯಾರನ್ನ ಕರೀತಾರೆ ಅನ್ನೋದು. ಸಂದೇಶಗಳು ಬರ್ತಾ ಇದೆ, ಇದೊಂದು ಗೀತೆ ನಂತರದಲ್ಲಿ. ಯಾಕಂದ್ರೆ ನನ್ನ ಹೆಸರನ್ನ ನೀವು ಓದ್ಲೇ ಇಲ್ಲಲ್ಲ ಅಂತ ಹೇಳೋದು ಬೇಡ, ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಬಂದ ಸಂದೇಶಗಳನ್ನು ಕೂಡ ನಿಮ್ಮ ಜೊತೆಯಲ್ಲೇ ಓದೋಣಂತೆ. ಕೇಳಿದ್ರೆ ಕರ್ನಾಟಕದ ರಾಬಿನ್ ಹುಡ್ ಯಾರು, ಅವರ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಗೊತ್ತಿದೆ ಅನ್ನೋದು ಪ್ರಶ್ನೆಯಾಗಿದೆ. ಈ ಗೀತೆಯ ನಂತರದಲ್ಲಿ ಮಾಹಿತಿ ಜೊತೆಯಲ್ಲಿ ನಿಮ್ಮೆಲ್ಲರ ಉತ್ತರಗಳು.

ಚಿತ್ರಗೀತೆಗಳ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಕೇಳುಗರೆ, ಕರ್ನಾಟಕದ ರಾಬಿನ್ ಹುಡ್ ಅಂತ ಯಾರನ್ನ ಕರೆಯಲಾಗುತ್ತೆ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ, ನೋಡ್ತಾ ಹೋಗೋಣ. ಯಾರೆಲ್ಲ ಉತ್ತರವನ್ನ ಕಳಿಸಿದ್ದೀರಾ, ಮಧ್ಯದಲ್ಲಿ ಪ್ರಶ್ನೆಯನ್ನ ಕೇಳಿಸ್ಕೊಂಡಿಲ್ಲ ಅಂದವರು ಕೂಡ ನಾನೀಗ ಎಲ್ಲರ ಸಂದೇಶಗಳನ್ನ ಹೇಳೋ ಮಧ್ಯದಲ್ಲಿ ನಿಮ್ಮ ಉತ್ತರಗಳು ಬಂದ್ರೆ ನಾನು ನಿಮ್ಮ ಹೆಸರನ್ನ ಕೂಡ ಓದ್ತೇನೆ ಅಂತ ಹೇಳ್ತಾ, ಕರ್ನಾಟಕದ ರಾಬಿನ್ ಹುಡ್ ಯಾರಂತ ನೋಡೋಣಂತೆ. ನಂತರದಲ್ಲಿ ಮಾಹಿತಿಯನ್ನ ನೀವೇ ಕೂಡ ಹೆಚ್ಚಾಗಿ ಕಳಿಸ್ತೀರಾ, ನಾನು ಅದನ್ನ ಕೂಡ ಓದ್ತೇನೆ ಅಂತ ಹೇಳ್ತಾ, ಶ್ರೀ ಹೋಳೆ ಲಕ್ಷ್ಮಿ ಚಂದ್ರಶೇಖರ ವಿದ್ಯಾನಗರ ಹರಿಹರ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಭದ್ರಾವತಿಗೆ ಅಂತ ಸಂದೇಶವನ್ನ ಕಳಿಸಿದ್ರೆ, ಮಹೇಶ್ವರಿ ಅವರು ಪೇಪರ್ಟೋನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಈವ್ನಿಂಗ್ ಮೇಡಮ್, ವೆಲ್ಕಮ್ ಟು ಈವ್ನಿಂಗ್ ಪ್ರೋಗ್ರಾಮ್ ಸೂಪರ್ ಸಾಂಗ್ಸ್ ಅಂತ ಗೀತಾ ಅವರು ಮಲಗಪ್ಪದಿಂದ ಕಳಿಸಿ ಉತ್ತರವನ್ನ ಜೊತೆಯಲ್ಲಿ ಕಳಿಸಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಟಾವಣೆ ಚಿಕ್ಕಮಗಳೂರಿನಿಂದ, ಇದೇ ನನ್ನ ಉತ್ತರ ಅಂತ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ ಉತ್ತರವನ್ನ ಕೊಟ್ಟರೆ, ಹಂಪಣ್ಣ ಅವರು ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಉತ್ತರವನ್ನ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಉತ್ತರ ಅಂತ ಹೇಳಿ ಕಳಿಸಿದ್ರೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಕರ್ನಾಟಕದ ರಾಬಿನ್ ಹುಡ್ ಎಂದು ಇವರನ್ನ ಕರೀತಾರೆ ಅಂತ ಹೇಳಿದ್ದಾರೆ. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇಂದ ಸಂದೇಶ. ಸುರೇಶ್ ಶಿವಮೊಗ್ಗದಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ರಾಬಿನ್ ಹುಡ್ ಅಂತ ಇವರನ್ನು ಕರೀತಾರೆ ಅಂತ ಸಂದೇಶ ಬಂದಿದೆ. ಶುಭ ಸಂಜೆ, ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಅಂತ ಮಂಜುನಾಥ್ ಅವರು ಲಕ್ಷ್ಮಿ ಸೈಕಲ್ ಶಾಪ್ನಿಂದ ಉತ್ತರವನ್ನ ಕೊಟ್ರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ, ಶುಭ ಸಂಜೆ, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಕೇಳಿಸ್ಕೊತಾ ಇದ್ದೇವೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಶಾಂತಾಚಾರ್ ಬಡಿಗೆ ಕುಕ್ಕನೂರು ಹರಿಹರ ತಾಲೂಕು, ಎಲ್ಲರ ಸಂದೇಶವನ್ನು ಓದಿದ ನಂತರದಲ್ಲಿ ಬಹಳ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಜೊತೆಯಲ್ಲೇ ಓದ್ತೇನೆ ಅಂತ ಹೇಳ್ತಾ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ, ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ಎಲ್ರಿಗೂ ಸ್ವಾಗತವನ್ನು ನಾನು ಕೂಡ ಕೋರಿದ್ದೆ, ಕರ್ನಾಟಕದ ರಾಬಿನ್ ಹುಡ್ ಅಂದ್ರೆ ಇವರೇ ಕಣ್ರಿ ಅಂತ ಇದ್ದಾರೆ. ಸಂಖ್ಯೆ ಕೊನೆಯಾಗ್ತಿದೆ, 744746 ಹೆಸರು ಊರು ಕಳಿಸಿದ್ರೆ ಅದನ್ನ ಕೂಡ ನಿಮ್ಮ ಉತ್ತರದೊಂದಿಗೆ ನಾನು ಓದ್ತೇನೆ ಅಂತ ಹೇಳ್ತಾ, ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಉತ್ತರ. ಸಲ್ಮಾ ಟೀಚರ್ ಗುಡ್ ಈವ್ನಿಂಗ್ ಮೇಡಮ್, ಫಿಲ್ಮ್ ಹಾಡ್ ಚೆನ್ನಾಗಿ ಬಂತು, ಇವರು ನಿಮ್ಮ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಇದಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ರೆ. ಮೋನಿಕಾ ಹಾಸನದಿಂದ, ನಮಸ್ತೆ ಮೇಡಮ್, ಶುಭ ಸಂಜೆ, ನಿಮ್ಮ ಪ್ರಶ್ನೆಗೆ ಇದು ನನ್ನ ಉತ್ತರ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಮಹೇಶ್ ಹೊಸೂರು ಹಸ್ತ, ಮಹೇಶ್ ಹೊಸೂರು ಹಸ್ತ ಅಂತ ಕಳಿಸಿದ್ದಾರೆ, ಉತ್ತರ ಬಂದಿದೆ ನಿಮ್ದಂತ ಹೇಳ್ತಾ. ಈಗ ಶಾಂತಾಚಾರ್ ಬಡಿಗೇರಿ ಕುಕ್ಕನೂರು ಹರಿಹರ ತಾಲೂಕು ಅವರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅವರ ಏನ್ ಮಾಹಿತಿ ಕೊಟ್ಟಿದ್ದಾರೆ ರಾಬಿನ್ ಹುಡ್ ಬಗ್ಗೆ ಅಂತ ಹೇಳೋಣ. ಅವರು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಂತವರು. ಸಂಜೆ ತಂಗಾಳಿ ಸಮಯದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ ತುಂಬಾ ಚೆನ್ನಾಗಿ ಮೂಡ್ ಬಂತು, ಕೇಳೋದಕ್ಕೆ ತುಂಬಾ ಅದ್ಭುತ ಅನ್ನಿಸ್ತು, ಗೀತೆಗಳಂತೂ ಒಂದಕ್ಕಿಂತ ಒಂದು ಇಷ್ಟ ಆಯ್ತಂತೆ, ಕೇಳೋದಕ್ಕೆ ಖುಷಿ ಆಯ್ತಂತೆ, ಅಷ್ಟೇ ಆನಂದ ಆಯ್ತು ಅಂತ ಹಳೆಯ ನೆನಪುಗಳನ್ನ ಮರುಕಳಿಸ್ತು. ಈ ಗೀತೆಗಳು ರೇಡಿಯೋ, ಆ ಮಧುರ ಧ್ವನಿಗಳು, ಆ ರೇಡಿಯೋ ತರಂಗಗಳು ಸದಾ ನಮ್ಮ ಜೊತೆಗಿರುತ್ತೆ, ಧನ್ಯವಾದಗಳು ಶುಭ ಸಂಜೆ ಅಂತ ಸಂದೇಶ ಕಳಿಸಿ ನಂತರದಲ್ಲಿ ನಮಸ್ತೆ ಯಾರಿರ್ಬೋದು ನಾನು ಉತ್ತರವನ್ನ ಹೇಳಿ ನಂತರದಲ್ಲಿ ಅವರ ಮಾಹಿತಿಯನ್ನ ನಾನು ಕೂಡ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ಹೇಳ್ತಾ ಹೋಗ್ತೇನೆ ಅಂತ ಹೇಳ್ತಾ, ಕರ್ನಾಟಕದ ರಾಬಿನ್ ಹುಡ್ ಅಂತ ವೀರ ಸಿಂಧೂರ ಲಕ್ಷ್ಮಣ ಇವರನ್ನ ಕರೀತಾರೆ. ಇವರಿಗೆ ವೀರ ಸಿಂಧೂರ ಲಕ್ಷ್ಮಣ ಅವರಿಗೆ ಕರ್ನಾಟಕದ ರಾಬಿನ್ ಹುಡ್ ಅಂತ ಯಾಕೆ ಕರೆದ್ರು ಅನ್ನೋದು ಒಂದಿಷ್ಟು ಮಾಹಿತಿ ಇದೆ. ಕರ್ನಾಟಕದ ರಾಬಿನ್ ಹುಡ್ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಿಂಧೂರ ಲಕ್ಷ್ಮಣ, ಉಳ್ಳವರಿಂದ ಶ್ರೀಮಂತರು ಮತ್ತು ಬ್ರಿಟಿಷರಿಂದ ಸಂಪತ್ತನ್ನ ದೋಚಿ ಬಡವರು ಮತ್ತು ಕಷ್ಟದಲ್ಲಿರುವವರಿಗೆ ಹಂಚುತ್ತಾ ಇದ್ರು. ಕಾರಣ ಇವರನ್ನ ಕರ್ನಾಟಕದ ರಾಬಿನ್ ಹುಡ್ ಅಂತ ಕರೆಯೋದಿಕ್ಕೆ ಸಾಧ್ಯವಾಯಿತು. ಬಡವರ ಬಂಧು ಅಂತ ಕೂಡ ಕರಿತಾ ಇದ್ರು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ ಮುಂತಾದ ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಅವರು ಸಿರಿವಂತರಿಂದ ಹಣ ಕಸಿದು ಬಡವರಿಗೆ ಮತ್ತು ದೀನ ದಲಿತರಿಗೆ ಹಂಚುತ್ತಾ ಇದ್ರು. ಅವರ ಈ
ಜನಪರ ಮತ್ತು ಬಂಡಾಯದ ಹೋರಾಟದ ಕಾರಣದಿಂದಾಗಿ ಅವರನ್ನ ಕರ್ನಾಟಕದ ರಾಬಿನ್ ಹುಡ್ ಅಂತ ಕರೆಯಲಾಯಿತು ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರು ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಉತ್ತರಗಳು ಬರ್ತಾ ಇದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರುಕೊಡುಗೆಯಿಂದ ಶುಭ ಸಂಜೆ ಉತ್ತರ ಇವಾಗ ಬರ್ತಾ ಇದೆ. ಹೌದು, ಸರಿಯಾಗಿಯೇ ಇದೆ. ಮಹೇಶ್ ಹೊಸೂರು ಅವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟರೆ, ಮುಸ್ಸಂಜೆಯ ಶುಭಾಶಯಗಳು ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ, ನಾವು ಕೂಡ ಕೇಳ್ತಾ ಇದ್ದೇವೆ ಅಂತ ಇದ್ದಾರೆ. ಭದ್ರಾವತಿ ಹುತ್ತ ಕಾಲೋನಿಯಿಂದ ಯಲ್ಲೇಗೌಡ ಅವರು. ಸದಾಶಿವಪ್ಪ ಮಂಡಘಟ್ಟ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇವರ ಕುರಿತಾದ ಮತ್ತೊಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಸೀಮೆಯಲ್ಲಿ ಜತ್ತ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ 1898ರಲ್ಲಿ ಜನಿಸಿದ ವೀರ ಸಿಂಧೂರ ಲಕ್ಷ್ಮಣ ಅವರ ಒಂದು ಪುಟ್ಟ ಕತೆ. ಜರಪದರ ನಾಲಿಗೆ ಮೇಲೆ ಬಹುಶಃ ಒಂದಿಷ್ಟು ಕೆಲವೊಂದು ಹಾಡುಗಳನ್ನು ನೀವು ಕೇಳಿರ್ಬೋದು. ಸಾಹಸಗಾಥೆಯಾಗಿ ಮರೆಯುತ್ತಿದ್ದಾರೆ ಇಂದಿಗೂ ಕೂಡ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಈ ಯುವಕ ಬ್ರಿಟಿಷ್ ದಾಸ್ಯದ ಕತ್ತಲಲ್ಲಿ ಬೆಳಗುವ ದೀಪವಾದರೂ ಅವರ ಜೀವನ ಧೈರ್ಯ ಜ್ವಾಲೆ, ನ್ಯಾಯದ ಹೋರಾಟ ಮತ್ತು ಬಡವರ ಬಂಧುತ್ವ ಇವತ್ತಿಗೂ ಅವರ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಲಕ್ಷ್ಮಣ ಬಾಲ್ಯವೇ ಒಂದು ಸ್ವತಂತ್ರದ, ಅವರು ಚಿಕ್ಕವರಿರುವಾಗ್ಲೇನೆ ಅವರಲ್ಲಿ ಒಂದು ಸ್ವಾತಂತ್ರ್ಯದ ಬೀಜ ಅವರಲ್ಲಿ ಮೊಳಕೆ ಹೊಡೆದಿತ್ತು. ಬ್ರಿಟಿಷ್ ಆಡಳಿತದ ದೌರ್ಜನ್ಯ, ಜಮೀನ್ದಾರರ ಶೋಷಣೆ ಮತ್ತು ಬಡವರ ಕಣ್ಣೀರು ಅವರ ಹೃದಯವನ್ನ ಕಲಕ್ತಾ ಇತ್ತಂತೆ. ತನ್ನ ಸುತ್ತಲಿನ ಅನ್ಯಾಯವನ್ನ ಸಹಿಸಲಾರದೆ ಅವರು ಒಂದು ಧೈರ್ಯಶಾಲಿ ತಂಡವನ್ನ ಕಟ್ಕೊಂಡಿದ್ರಂತೆ. ಆ ದಂಡ ಏನ್ ಮಾಡ್ತಿತ್ತಂತೆ ಅಂದ್ರೆ, ಬ್ರಿಟಿಷ್ ಕಚೇರಿಗಳನ್ನ, ಶ್ರೀಮಂತರ ಖಜಾನೆಗಳನ್ನ ಲೂಟಿ ಮಾಡ್ತಾ ಇತ್ತಂತೆ. ಆ ಸಂಪತ್ತನ್ನ ಬಡವರಿಗೆ ಹಂಚ್ತಾ ಇದ್ರು. ಆ ಲೂಟಿ ಮಾಡಿದ ಸಂಪತ್ತನ್ನ ಯಾರ್ಯಾರಿಗಿರದಿಲ್ಲ ಉಳ್ಳವರಿಂದ ಕಸಿದು ಬಡವರಿಗೆ ಅದನ್ನ ನೀಡ್ತಾ ಬಂದ್ರು. ಈ ಕ್ರಾಂತಿಕಾರಿ ಕಾರ್ಯಗಳು ಅವರನ್ನ ಕರ್ನಾಟಕದ ರಾಬಿನ್ ಹುಡ್ ಅಂತ ಅಪರೂಪದ ಬಿರುದಿಗೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ. ಇನ್ನ ಸಾಹಸಗಳಲ್ಲಿ ಒಂದು ಪ್ರಸಿದ್ಧ ಘಟನೆ ಎಂದರೆ, ಬ್ರಿಟಿಷ್ ಅಧಿಕಾರಿಯ ರುಂಡ ಕತ್ತರಿಸಿದ್ರಂತೆ ಇವರು. ಈ ಧೀರ ಕೃತ್ಯವು ಸಾಮ್ರಾಜ್ಯಶಾಹಿಗಳ ಹೃದಯದಲ್ಲಿ ಭಯದ ಜಳಕಕ್ಕೆ ಕೂಡ ಕಾರಣ ಆಗಿತ್ತಂತೆ. ಆ ಸಮಯದಲ್ಲಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಪ್ರದೇಶಗಳಲ್ಲಿ ಅವರ ತಂಡದ ಚಟುವಟಿಕೆಗಳು ಆ ಒಂದು ಭಾಗದಲ್ಲಿ ಬ್ರಿಟಿಷರಿಗೆ ನಿದ್ರೆ ಕೆಡಿಸಿತ್ತಂತೆ. ಆ ಸಮಯದಲ್ಲಿ ರಾತ್ರಿಯ ಕತ್ತಲಲ್ಲಿ ಸಿಂಹದಂತೆ ಎದ್ದು ನ್ಯಾಯದ ಬಾಣವನ್ನ ಬಿಡ್ತಾ ಇದ್ರು ಲಕ್ಷ್ಮಣನ ಗ್ಯಾಂಗ್ ಅಂತ ಹೇಳ್ಬೋದು. ಹಗಲು ಬಡವರ ಮನೆಗಳಲ್ಲಿ ಅನ್ನ ಧನವನ್ನ ಹಂಚ್ತಾ ಇದ್ರು. ಅವನ ಜೀವನವನ್ನ ಕೇವಲ ಹೋರಾಟವಲ್ಲ, ಪ್ರೀತಿ ಮತ್ತು ನ್ಯಾಯದ ಸಮನ್ವಯವಾಗಿತ್ತು ಅವರ ಜೀವನ. ಆದ್ರೆ ವಿಧಿ ಕ್ರೂರವಾಗಿತ್ತು. 1922ರಲ್ಲಿ ಬೀಳಗಿ ತಾಲೂಕಿನ ಸಿದ್ದಾಪುರ ನಾಗರಾಳ ಪ್ರದೇಶದಲ್ಲಿ ಬ್ರಿಟಿಷರು ಪೊಲೀಸರು ಇರ್ತಾರಲ್ವಾ, ಆ ಸಮಯದಲ್ಲಿ ಎಲ್ಲ ಮೋಸ ಮಾಡಿಕೊಳ್ತಾ ಇದ್ದಿದ್ದು, ಮೋಸದಿಂದ ಅವರನ್ನ ಮುತ್ತಿಗೆ ಹಾಕಿ ಗುಂಡು ಹಾರಿಸಿ ಕೊಂದ್ಬಿಟ್ರು. ಕೇವಲ 24 ಅವಾಗ ವಯಸ್ಸು ಅವರಿಗೆ. ಭಗತ್ ಸಿಂಗ್ಗಿಂತನೂ ಮುಂಚೆನೆ ಅವರು ತನ್ನ ರಕ್ತವನ್ನು ದೇಶಕ್ಕಾಗಿ ಅರ್ಪಿಸಿದ್ರು. ಈ ವೀರನನ್ನ ಕಳೆದ 18ನೇ ತಾರೀಕು ನೆನಪಿಸ್ಕೊಂಡಿರ್ತೀರಾ ಪುನಃ. ಯಾಕೋ ಇದೊಂದು ಇಷ್ಟ ಆಗಿತ್ತು ನನಗೆ, ಹಾಗಾಗಿ ನಿಮಗೆ ಪ್ರಶ್ನೆ ನೆನಪಿರುತ್ತೆ, ಹಾಗಾಗಿ ಎಲ್ಲರೂ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ರಿ. ಇತಿಹಾಸದ ಪುಟಗಳಲ್ಲಿ ಹೆಸರಾಗಿ ಉಳಿದಿದ್ದಾರೆ. ಇವತ್ತಿಗೂ ಕೂಡ ಅವರ ಸಮಾಧಿ ಇಂದಿಗೂ ನೆನಪಿದ ಅಮರ ದೀಪವಾಗಿ ಬೆಳಗ್ತಾ ಇದೆ. ವೀರ ಸಿಂಧೂರ ಲಕ್ಷ್ಮಣನ ಕತೆ ಕೇವಲ ಒಂದು ವ್ಯಕ್ತಿಯ ಇತಿಹಾಸ ಅಲ್ಲ, ಅದು ದಾಸ್ಯದ ಸಂಕೋಲಗಳನ್ನು ತುಂಡರಿಸುವ ಪ್ರತಿಯೊಬ್ಬ ಯುವಕನ ಪ್ರೇರಣೆ. ನಾಟಕಗಳಲ್ಲಿ ಮತ್ತು ಜನಪದ ಗೀತೆಗಳಲ್ಲಿ ಅವನ ಸಾಹಸಗಳು ಜೀವಂತವಾಗಿ ಇಂದು ಇದೆ. ಅವನ ಧೈರ್ಯ, ದಯೆ ಮತ್ತು ದೇಶಭಕ್ತಿ ಇಂದಿಗೆ ಯುವ ಜನಾಂಗಕ್ಕೆ ದಾರಿದೀಪ ಆಗಬಲ್ಲದು. ನಾವು ಕೂಡ ದಾರಿದೀಪ ಆಗಲಿ ಅಂತ ಬಯಸ್ತಾ ಮತ್ತೊಂದಿಷ್ಟು ಸಂದೇಶಗಳು. ಶಾಂತಾಚಾರ್ ಬಡಿಗೇರು ಕೊಕ್ಕನೂರು ಹರಿಹರ ತಾಲೂಕು. ಉತ್ತರ ಬಂದಿತ್ತು, ನಾನು ಇವರ ಸಂದೇಶವನ್ನು ಓದಿದೆ. ಸುಮಧುರವಾದ ಮಾಹಿತಿ, ಅದ್ಭುತವಾದ ಮಾಹಿತಿ, ಹಾಡುಗಳು ಸೂಪರ್. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರ ಪದ್ಮ ಶ್ರೀಧರ್ ಪನ್ನಗ ಅನಂತಕುಮಾರ್ ಧನ್ಯವಾದಗಳು ಅಂತ ತಿಳಿಸಿದ್ರೆ, ನೀರೇ ನೀರೇ ಹಾಡನ್ನ ಕೇಳಿದ್ದಾರೆ. ಓಕೆ, ಖಂಡಿತ ಪ್ಲೇ ಆಗತ್ತೆ ನಿಮಗಾಗಿ ಗೀತೆಗಳು. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ವೀರ ಸಿಂಧೂರ ಲಕ್ಷ್ಮಣ ಎಂಬ ಚಲನಚಿತ್ರ ಕೂಡ ಇದೆ, 1977ರಲ್ಲಿ ತೆರೆ ಕಂಡಿದೆ ಅಂತ ನೋಡಿ ಅವರು ಬಹುಶಃ ನೋಡಿದ್ದಾರೆ ಅಂತ ಅನ್ಸತ್ತೆ.
ಹೌದು ಚೆನ್ನಾಗಿದೆ. ಶ್ರೀ ಹೂಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ನಿರೂಪಣೆ ಇಷ್ಟ ಆಗ್ತಿದೆಯಂತೆ. ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲೆ ಇಷ್ಟ ಆಗಿತ್ತು, ತಂಪಾದಲ್ಲಿ ನಿಜವಾಗ್ಲೂ ಖುಷಿಯಾಯಿತು ಕೇಳೋದಕ್ಕೆ ಅಂತ ಉತ್ತರವನ್ನ ಕೊಟ್ಟಿದ್ರು. ಕೇಳುಗರ ಸಂದೇಶಗಳು ಒಂದಾದ ಮೇಲೆ ಒಂದು ನಿಧಾನವಾಗಿ ನಮ್ಮನ್ನ ತಲುಪ್ತಾ ಇದೆ. ಗೀತೆಯನ್ನ ಕೇಳ್ತಾ ನಂತರದಲ್ಲಿ, ಈ ಗೀತೆ ನಂತರದಲ್ಲಿ ಕೂಡ ಬಂದಂತಹ ಸಂದೇಶಗಳನ್ನ ಓದ್ತೇನೆ. ಇವರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ನಾವೀಗ ತಿಳ್ಕೊಂಡ್ವಿ. ಯಾಕಂದ್ರೆ ಪುನಃ ಪ್ರಶ್ನೆಯನ್ನ ಕೇಳಿದ್ರೆ ಉತ್ತರ ಬರೋದಕ್ಕೆ ತಡವಾಗುತ್ತೆ, ನಾನು ಓದೋದಕ್ಕೆ ತಡವಾಗುತ್ತೆ. ಇಂದು ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗಿ ಇರ್ತೀರಾ, ನಾನು ಯಾರಿಗೂ ಈ ಸಮಯದಲ್ಲಿ ಧನ್ಯವಾದ ಹೇಳೋದಿಲ್ಲ. ಕಾರಣ 7:45 ಚಿತ್ರಗೀತೆಗಳು ಇರುತ್ತೆ, ಹಿಂದಿ ಚಿತ್ರಗೀತೆಗಳು, ನಂತರದಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದವನ್ನ ರಚನೆ ಮಾಡೋಣ, ಪದಗಳನ್ನು ಜೋಡಿಸಿ ವಾಕ್ಯವನ್ನ ರಚನೆ ಮಾಡೋ ಅಂತ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರುತ್ತೆ. ನೀವು ಭಾಗವಹಿಸ್ತೀರಾ, ಎಲ್ಲರೂ ಕಾಯ್ತಾ ಇರ್ತೀರಾ. ಅದ್ರ ಜೊತೆಯಲ್ಲಿ ಕೃಷಿ ರಂಗ ಇರುತ್ತೆ, ನಮ್ಮ ಕೃಷಿ ಪ್ರಿಯರಿಗಾಗಿ, ನಮ್ಮ ಕೃಷಿಕ ಬಂಧುಗಳಿಗಾಗಿ ಕಾರ್ಯಕ್ರಮಗಳು ಹೀಗೆ ಒಂದಾದ್ಮೇಲೆ ಒಂದು ನಿಮ್ಮ ಜೊತೆಯಾಗಿ ಇರುತ್ತೆ ಅಂತ ಹೇಳ್ತಾ, ಜೊತೆಯಲ್ಲಿ ಚಿತ್ರಗೀತೆಗಳು ಕೂಡ ಮೂಡಿ ಬರುತ್ತೆ. ಶುಭ ಸಂಜೆ. ಪ್ರಸಾರವಾದ ಗೀತೆಗಳು ಸೊಗಸಾಗಿತ್ತು. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂದಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಗೀತೆಯ ನಂತರದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಜೊತೆಯಾಗಿರಿ ಕಾರ್ಯಕ್ರಮದಲ್ಲಿ ಕೇಳುಗರೇ.

ಕೇಳ್ಕ್ರೆ, ಪೆಟ್ರೋಲ್ ಬೆಲೆ ಆಗ್ತಾ ಇದೆ, ದುಬಾರಿ ಆಗ್ತಾ ಇದೆ, ದಿನಕ್ಕೆ ದಿನಕ್ಕೆ ಗೊತ್ತೇ ಇದೆ. ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗೆ, ಉತ್ತರವನ್ನ ಹೇಗಿದ್ರು ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಇರ್ತೀರಲ್ಲ, ನೋಡೋಣಂತೆ. ಈಗ ಪ್ರಶ್ನೆಗೆ ಉತ್ತರವನ್ನ ಹೇಗೆ ಕೊಡ್ತೀರಾ, ಆಪ್ಷನ್ಗಳು ಕೂಡ ನಾನೇ ಕೊಡ್ತೇನೆ. ಪ್ರಶ್ನೆಯನ್ನ ಕೇಳಿಸ್ಕೊಂಡು ಉತ್ತರವನ್ನ ಕಳಿಸಿದ್ರೆ ಆಯ್ತು. ಒಂದು ಬ್ಯಾರಲ್ ಕಚ್ಚಾ ತೈಲ ಎಷ್ಟು ಲೀಟರ್ಗೆ ಸಮವಾಗಿರುತ್ತೆ? ಒಂದು ಬ್ಯಾರಲ್ ಕಚ್ಚಾ ತೈಲ ಎಷ್ಟು ಲೀಟರ್ಗೆ ಸಮವಾಗುತ್ತದೆ? ನಿಮಗಾಗಿ ಆಪ್ಷನ್ ಸಿಗಿದೆ. 100 ಲೀಟರ್, 1000 ಲೀಟರ್, 159 ಲೀಟರ್, 150 ಲೀಟರ್. ಎಷ್ಟು ಲೀಟರ್ಗೆ ಸಮ ಆಗುತ್ತೆ ಒಂದು ಬ್ಯಾರಲ್ ಕಚ್ಚಾ ತೈಲ? ಒಂದು ಬ್ಯಾರಲ್ ಕಚ್ಚಾ ತೈಲ ಎಷ್ಟು ಲೀಟರ್ಗೆ ಸಮವಾಗುತ್ತದೆ? ಪ್ರಶ್ನೆ ಇದು. ಅದಕ್ಕೆ ನಿಮಗಾಗಿ ಆಪ್ಷನ್ ಸಿಗಿದೆ. 100, 1000, 159, 150. ಯಾವುದು ಸರಿಯಾದ ಉತ್ತರ ಅಂತ ಸಂದೇಶಗಳನ್ನ ಕಳಿಸ್ತಾ ಇರಿ. ಗೀತೆಯನ್ನ ಕೇಳಿದ ನಂತರದಲ್ಲಿ ಸಾಧ್ಯ ಆಗೋದಿಲ್ಲ ಉತ್ತರಗಳನ್ನ, ಜೊತೆಯಾಗಿರ್ತೀರಲ್ಲ, ನಂತರದಲ್ಲಿ ಹೇಳ್ತೇನೆ. ಗುಡ್ ಈವ್ನಿಂಗ್ ಅಕ್ಕ, ಈವ್ನಿಂಗ್ ಪ್ರೋಗ್ರಾಮ್, ವೆಲ್ಕಮ್ ಆಲ್ ಸಾಂಗ್ಸ್ ಸೂಪರ್ ಅಂತ ಇದ್ದಾರೆ. ಬಿ ಎಚ್ ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ, ಭದ್ರಾವತಿಯಿಂದ ಸಂದೇಶ. ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಹತ್ತಿ, ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ನಮಸ್ಕಾರಗಳು. ಮಾಹಿತಿಯೊಂದಿಗೆ ಉತ್ತಮವಾದ ಗೀತೆಗಳು ಪ್ರಸಾರ ಆಯಿತು, ಧನ್ಯವಾದಗಳಂತ ತಿಳಿಸಿದ್ರೆ ಸದಾಶಿವಪ್ಪ ಮಂಡಘಟ್ಟ ಉತ್ತರ ಬಂದಿದೆ. ನಂತರದಲ್ಲಿ ಅಜಯ್ ವಣ್ಕರ್ ಲೋಹಿರುತ್ತ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ. ಹಬಿಲ್ ರಾಘವೇಂದ್ರ ಪರುತ್ತ ಭದ್ರಾವತಿಯಿಂದ, ತಾರಾ ಸುಶ್ಮಿತಾ ಶೆಟ್ಟಿ ಕೊಪ್ಪ ಹಂಪಣ್ಣವರು ನ್ಯಾಮತಿಯಿಂದ, ಮಹೇಶ್ವರಿ ಕಾಗೆ ಹಳ್ಳದಿಂದ ಬರ್ತಾ ಇರಲಿ, ಉತ್ತರಗಳು ಕಳಿಸ್ತಾ ಇರಿ. ಕೇಳಿದರೆ ಸಾಧ್ಯವಾದರೆ ನೋಡೋಣ, ಇಲ್ಲಾಂದರೆ ಕಾರ್ಯಕ್ರಮದಲ್ಲಿ ಹೀಗೆ ಜೊತೆಯಾಗಿರಿ. ಖಂಡಿತ ನಿಮ್ಮೆಲ್ಲರ ಒಂದು ಉತ್ತರಗಳ ಈ ಪ್ರಶ್ನೆಗೆ ಉತ್ತರ ಜೊತೆಯಲ್ಲಿ, ಮುಂದಿನ ಪ್ರಶ್ನೆಗಳು ಜೊತೆಯಲ್ಲಿ, ಪದಗಳ ರಚನೆಯ ಆಟಗಳು ಎಲ್ಲದೂ ನಿಮಗಾಗಿ ಇರುತ್ತೆ. ಬನ್ನಿ, ಗೀತೆಯ ನಂತರದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.

ಒಂದು ಬ್ಯಾರಲ್ ಕಚ್ಚಾ ತೈಲ ಎಷ್ಟು ಲೀಟರ್ಗೆ ಸಮವಾಗುತ್ತದೆ? ಆಪ್ಷನ್ಗಳು ಹೀಗಿದೆ: 100, 1,000, 159, 150 ಲೀಟರ್. ಉತ್ತರಗಳು ಬರ್ತಾ ಇದೆ, ಬರ್ತಾ ಇರಲಿ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಸೇವಾ ಮಾಹಿತಿ. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ವತಿಯಿಂದ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮೋ DHTT ಕೋರ್ಸ್ ಪ್ರವೇಶಕ್ಕಾಗಿ ಅರ್ಹ ಪುರುಷ ಮತ್ತು ಮಹಿಳೆ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಈ ಸಾಲಿನಲ್ಲಿ ಒಟ್ಟು 39 ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ಮಾರ್ಗಸೂಚಿಯ ಪ್ರಕಾರ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳು 2,500 ರೂಪಾಯಿಯಂತೆ ಶಿಷ್ಯವೇತನ ನೀಡಲಾಗುವುದು ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿಸುವ ಆಧಾರದ ಮೇಲೆ ವಸತಿ ನಿಲಯದ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಅನ್ನು ಒಂದು ವಿಷಯವಾಗಿ ಅಭ್ಯಾಸ ಮಾಡಿ ಉತ್ತೀರ್ಣರಾಗಿರಬೇಕು. ಇದೇ ಬರುವ ದಿನಾಂಕ 1-7-2026 ಅನ್ವಯಿಸುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಲಭ್ಯವಿರುವ ಸಂಸ್ಥೆಗಳು ಮತ್ತು ಸೀಟುಗಳ ವಿವರ ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಗದಗ ಬೆಟಗೇರಿಯಲ್ಲಿ 22 ಸೀಟುಗಳು ಕರ್ನಾಟಕದಲ್ಲಿ, ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಸೇಲಂ ತಮಿಳುನಾಡಿನಲ್ಲಿ 12 ಸೀಟುಗಳು, SPKM ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ವೆಂಕಟಗಿರಿ ಆಂಧ್ರಪ್ರದೇಶದಲ್ಲಿ 3 ಸೀಟುಗಳು, ಭಾರತೀಯ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಕಣ್ಣೂರು ಕೇರಳದಲ್ಲಿ 2 ಸೀಟುಗಳು ಸೇರಿ ಒಟ್ಟು 39 ಸೀಟುಗಳು ಲಭ್ಯವಿದ್ದು, ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿ ಫಾರ್ಮ್ಗಳನ್ನು ವೆಬ್ಸೈಟ್ HTTP/KHTIGADAG.AC.in

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದಿಂದ 6:51 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತ ಬಾನುಲಿ ವರದಿ ಇದರ 3ನೇ ಭಾಗವನ್ನು ಇಂದು ಆಲಿಸಬಹುದು. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ ಎಂ ಸುಧಾಕರ್. ನಿರ್ಮಾಣ ಸಹಾಯ ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ ಎಂ ಸುಧಾಕರ್ ಇವರಿಂದ ಮಾಹಿತಿಯನ್ನು ಕೇಳಬಹುದು. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಯಕ್ಷಗಾನ, ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರಿಂದ. ಇಂದಿನ ಪ್ರಸಂಗ ಶರಸೇತು ಬಂಧನ. ಇದರ ಮುಂದುವರೆದ 2ನೇ ಭಾಗವನ್ನು ಇಂದು ರಾತ್ರಿ 9:30 ಆಲಿಸಬಹುದು. ಇಂದು ರಾತ್ರಿ 10:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ.

ನಾಳಿನ ಪ್ರಸಾರದಲ್ಲಿ 6:10 ಗೀತಾರಾಧನಾ, 6:30 ಚಿಂತನ. ಎಎಸ್ಎನ್ ಎಬ್ಬಾರ್ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ನಾಳೆ ಬೆಳಗ್ಗೆ 6:35 ಕರುಣಾಳು ಬಾಬಳಕೆ, ಡಾ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬಳಕೆ ಕಥನಗಳು. ನಾಳಿನ ಸಂಚಿಕೆ ತಂದೆ ತಾಯಿ ಮಕ್ಕಳಿಗೆ ಆದರ್ಶ ಗುಣಗಳನ್ನು ಬೆಳೆಸಬೇಕು. 6:40 ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ, ಈ ವಿಷಯ ಕುರಿತು ಮಾಹಿತಿ ನೀಡಲಿದ್ದಾರೆ ತಜ್ಞರಾದ ಪುಂಡಲೀಕ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ನಂತರ 6:45 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ್ ಕೆರೆಗೋಡಿ ತಿಪ್ಟೂರು ಕರ್ನಾಟಕ ಇವರ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. 6:50 ಹೆಲ್ತ್ ಅಂಡ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲಕಾಯದಿಂದ ಅನೇಕ ಅಂಗಾಂಗ ವ್ಯವಸ್ಥೆಗಳ ಮೇಲೆ ಪರಿಣಾಮ ಹೇಗೆ ಬೀರುತ್ತಿದೆ ಎನ್ನುವುದಾಗಿ ಕುರಿತು ನಿಮಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ವಿನೋದ್ ಕುಮಾರ್. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸಬಹುದು.

ಇನ್ನು ನಾಳೆ ಬೆಳಿಗ್ಗೆ 7:45 ಕನ್ನಡ ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತವನ್ನು ಆಲಿಸಬಹುದು. ಸಮಯ 6:15 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಿಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಆಕಾಶವಾಣಿ ಬೆಂಗಳೂರು ಇನ್ನೀಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
4: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ನವದಿಲ್ಯಾಂ ಕ್ವಾಡ್ ವಿದೇಶಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷತಾ ಕೃತಾ. ಕ್ವಾಡ್ ಸಮೂಹೇನ ಸ್ಥಿರ ಸುರಕ್ಷಿತ ಊರ್ಜಾ ಸ್ವೀಕರಣಾಯ ಪ್ರತಿಬದ್ಧತಾ ಪ್ರಕಟಿತಾ. ಭಾರತ ಅಮೆರಿಕ ದೇಶೌ ಅದ್ಯ ಮಹತ್ವಪೂರ್ಣಾನಾಂ ಖನಿಜಾನಾಂ ದುರ್ಲಭಾನಾಂ ಭೂತತ್ವಾನಾಂ ಚ ಆಪೂರ್ತಿಂ ಖನನಂ ಪ್ರತಿಕ್ರಿಯಾಂ ಚ ಸುರಕ್ಷಿತಂ ಕರ್ತುಂ ಪ್ರಮುಖ ದ್ವೈಪಾಕ್ಷಿಕ ಸಂರಚನಾಯಾಂ ಹಸ್ತಾಕ್ಷರಂ ಕೃತವಂತೌ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ರಾಜಸ್ಥಾನಸ್ಯ ಸಾಂಚು ಸೀಮಾ ಸ್ಥಾನೆ ಗತವಾನ್. ರಾಜ್ಯಸ್ಯ ಸೀಮಕ್ಷೇತ್ರೇಷು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಟು ಇತ್ಯಸ್ಯ ಆರಂಭಂ ಅಕರೋತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಃ ಪ್ಲೇ ಆಫ್ ಕ್ರೀಡಾಯಾಃ ಕ್ವಾಲಿಫೈಯರ್ ಒನ್ ಕ್ರೀಡಾಯಾಂ ಗುಜರಾತ್ ಟೈಟನ್ಸ್ ದಲಂ ಗತ ವಿಜೇತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಧರ್ಮಶಾಲಾಯಾಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ನವದಿಲ್ಯಾಂ ಕ್ವಾಡ್ ವಿದೇಶಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷಃ ಅಭವತ್. ಆಸ್ಟ್ರೇಲಿಯಾ ದೇಶಸ್ಯ ವಿದೇಶಮಂತ್ರಿ ಬೆನಿವೊಂಗಃ ಜಾಪಾನ್ ದೇಶಸ್ಯ ವಿದೇಶಮಂತ್ರಿ ತೋಶಿಮಿತ್ಸು ಮೋಟೆಗಿ ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ಮಾರ್ಕೊ ರುಬಿಯೋ ಚ ಅಸ್ಯಾಂ ಸಭಾಯಾಂ ಭಾಗಂ ಭಜಿತವಂತಃ. ಸಭಾಯಾಃ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಅಭಿಸಂಬೋಧಯನ್ ಡಾಕ್ಟರ್ ಜಯಶಂಕರಃ ಕ್ವಾಡ್ ರಾಷ್ಟ್ರೇಷು ಸಹಯೋಗಂ ಸುದೃಢೀಕರಣಾಯ ಪರಸ್ಪರಂ ಸಹಾಯಂ ಕರ್ತುಂ ಚ ಅವಧಾನಂ ಪ್ರದತ್ತವಾನ್. ಸಹ ಅವದತ್ ಯತ್ ಕ್ವಾಡ್ ದೇಶಾಃ ಮುಕ್ತ ಸಮಾಜಾಃ ಸಂತಿ ಯೇ ಸಮೃದ್ಧೇಃ ವಿಕಾಸಸ್ಯ ಚ ಅನ್ವೇಷಣೆ ನವಾನ್ವೇಷಣೆ ಚ ಸೃಜನಾತ್ಮಕತಾಂ ಪೋಷಯಂತಿ.
5: Economic resilience should be promoted.
6: बैठक में आर्थिक मजबूती बनाए रखने आपूर्ति श्रृंखला को मजबूत करने विश्वसनीय और सुरक्षित तकनीकों का प्रसार करने तथा उत्पादन क्षमता में वृद्धि करने पर चर्चा हुई. ऊर्जा और उर्वरक की वर्तमान उपलब्धता के साथ साथ महत्वपूर्ण खनिजों और संसाधनों की उपलब्धता पर भी बात हुई. हमारा लक्ष्य आपसी सहयोग को मजबूत करना तथा दूसरों की सहायता करना है. हम क्वाड देश आदान प्रदान से विकास और समृद्धि की खोज में नवाचार और रचनात्मकता को बढ़ावा देते हैं.
4: ಡಾಕ್ಟರ್ ಜಯಶಂಕರ ಅವಧಾನ ಪ್ರದತ್ತವಾನ್ ಯತ್ ಭಾರತ್ ಪ್ರಶಾಂತ ಪ್ರದೇಶ ವೈಶ್ವಿಕ ವೃದ್ಧೇ ಸ್ಥಿರತಾಯಾಃ ಚ ಚಾಲಕ ಭವೇತ್. ಸಹ ಅವದತ್ ಯತ್ ಸಮುದ್ರೀಯ ಲೋಕತಂತ್ರ ರೂಪೇಣ ಬಹುವಾದಿ ಸಮಾಜ ರೂಪೇಣ ಆಪಣ ಅರ್ಥ ವ್ಯವಸ್ಥಾ ರೂಪೇಣ ಚ ಕ್ವಾಡ್ ರಾಷ್ಟ್ರಾಃ ಸ್ವತಂತ್ರಂ ಮುಕ್ತಂಚ ಹಿಂದ ಪ್ರಶಾಂತ ಪ್ರದೇಶಂ ಪ್ರತಿ ದಾಯಿತ್ವಂ ವಹಂತಿ. ಸ್ವಸ್ಯ ವಕ್ತವ್ಯೆ ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ಮಾರ್ಕೊ ರುಬಿಯೋ ಇತ್ಯೇಷಃ ಅಕಥಯತ್ ಯತ್ ಸಂಯುಕ್ತ ರಾಜ್ಯಂ ಅಸ್ಯ ವರ್ಷಸ್ಯ ಅಂತೆ ಕ್ವಾಡ್ ಸಹಭಾಗಿಭ್ಯಃ ಇಂಧನ ಸುರಕ್ಷಾ ಮಂಚಸ್ಯ ಕೃತೆ ಆತಿಥೇಯತ್ವಂ ಕರಿಷ್ಯತಿ ಯೇನ ಅಸ್ಯ ವಿಸ್ತಾರಃ ಅಧಿಕಂ ಭವೇತ್. ಕ್ವಾಡ್ ದೇಶಾಃ ದೃಢಮೂಲ್ಯಾನಿ ಸಂಬದ್ಧ ಹಿತಾನಿ ಚ ಧಾರಯಂತಿ ಇತಿ ಕಥಯಿತ್ವಾ ಸಚಿವಃ ರುಬಿಯೋ ಅವದತ್ ಯತ್ ಕ್ವಾಡ್ ಸಹಭಾಗಿತಾಯಾಃ ಕೃತೆ ಅಮೆರಿಕಾ ದೇಶಃ ಗಭೀರತಯಾ ಪ್ರತಿಬದ್ಧಃ ಅಸ್ತಿ. ಜಾಪಾನ ದೇಶಸ್ಯ ವಿದೇಶಮಂತ್ರಿ ತೋಶಿಮಿತ್ಸು ಮೋಟೆಗಿ ಇತ್ಯೇಷಃ ಸ್ವಸ್ಯ ಸಂಯುಕ್ತ ವಕ್ತವ್ಯೆ ಹಾರ್ಮೋಜ್ ಜಲಸಂಧೌ ಸ್ವತಂತ್ರಂ ಸುರಕ್ಷಿತಂ ಚ ನೌ ಪರಿವಹನಂ ಸುನಿಶ್ಚೇತುಂ ತಥಾ ಪಶ್ಚಿಮ ಏಷ್ಯಾ ದೇಶೆ ಸ್ಥಿರತಾಂ ಆನೇತುಂ ಕೂಟನೀತಿಕ ಪ್ರಯಾಸಾನಾಂ ಮಹತ್ವಂ ಪ್ರತಿಪಾದಿತವಾನ್. ಆಸ್ಟ್ರೇಲಿಯಾ ದೇಶಸ್ಯ ವಿದೇಶಮಂತ್ರಿ ಪೆನಿವೊಂಗಃ ಅವದತ್ ಯತ್ ಕ್ವಾಡ್ ಇತ್ಯನೇನ ಕ್ವಾಡ್ ಪೋರ್ಟ್ಸ್ ಆಫ್ ದ ಫ್ಯೂಚರ್ ಪಾರ್ಟ್ನರ್ಶಿಪ್ ಇತ್ಯಸ್ಯ ಮಾಧ್ಯಮೇನ ಕ್ವಾಡ್ತಃ ಪ್ರಶಾಂತ ಪ್ರದೇಶಂ ಪ್ರತಿ ಅದ್ಯ ಪರ್ಯಂತಂ ಪ್ರಬಲಂ ಪ್ರತಿಬದ್ಧತಾಂ ಘೋಷಿತಮಸ್ತಿ. ಕ್ವಾಡ್ ದೇಶಾಃ ಅಪಿ ವಿಧಿ ಪ್ರಶಾಸನಸ್ಯ ಸಾರ್ವಭೌಮತ್ವಸ್ಯ ಪ್ರಾದೇಶಿಕ ಅಖಂಡತಾಯಾಃ ಚ ರಕ್ಷಣಾರ್ಥಂ ಸ್ವಸ್ಯ ಪ್ರತಿಬದ್ಧತಾಂ ಪುನಃ ದೃಢೀಕೃತವಂತಃ. ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಯಾ ಸಂಯುಕ್ತ ವಕ್ತವ್ಯ ಉಕ್ತಂ ಯತ್ ಕ್ವಾಡ್ ದೇಶಾಃ ಪಶ್ಚಿಮ ಏಷ್ಯಾಯಾಃ ಸ್ಥಿತ್ಯಾಂ ಚರ್ಚಯನ್ ಅಸ್ಮಿನ್ ಕ್ಷೇತ್ರೆ ವರ್ತಮಾನಸ್ಯ ಕೂಟನೀತಿಕ ಪ್ರಯಾಸಾನಾಂ ಸಮರ್ಥನಂ ಅಪಿ ಚ ಚಿರಸ್ಥಾಯಿ ಶಾಂತೇಃ ಆಶಾಂ ಚ ಪುನಃ ದೃಢೀಕೃತವಂತಃ. ನೌಪರಿವಹನ್ ಅಧಿಕಾರಿಣಾಂ ಸ್ವತಂತ್ರತಾಯಾಃ ವಿಷಯೆ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಸಮುದ್ರ ವಿಧಿ ಸಮ್ಮೇಳನಸ್ಯ

ಆಕಾಶವಾಣಿ ಅವಲೋಕನ ವಿಷಯ ಜಲಜೀವನ್ ಮಿಷನ್ ಅಡಿ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ. ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಪೈಪ್ಲೈನ್ಗಳು, ಪಂಪ್ಗಳು ಮತ್ತು ಶೇಖರಣಾ ವ್ಯವಸ್ಥೆಗಳಂತಹ ಮೂಲಸೌಕರ್ಯಗಳ ಅಗತ್ಯವಿದೆ. ಆದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಈ ಜಾಲಗಳ ಆಚೆಗೆ ನೀರಿನ ವ್ಯವಸ್ಥೆಗಳು ಪ್ರತಿದಿನವೂ ಅವುಗಳನ್ನು ನಡೆಸುವ ಜನರ ಮೂಲಕ ಸುಸ್ಥಿರವಾಗಿರುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಗ್ರಾಮೀಣ ಮಟ್ಟದಲ್ಲಿ ಒಗ್ಗೂಡಿ ಸ್ಥಳೀಯ ನೀರು ಸರಬರಾಜು ವ್ಯವಸ್ಥೆಗಳನ್ನು ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಣೆ ಮಾಡಲು ಶ್ರಮಿಸುತ್ತಿದ್ದಾರೆ. ಇದು ಗ್ರಾಮೀಣ ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ತಲುಪಿಸಲು ಬೆಂಬಲ ನೀಡುತ್ತಿದೆ. 2019 ಆಗಸ್ಟ್ನಲ್ಲಿ ಪ್ರಾರಂಭವಾದ ಜಲಜೀವನ್ ಮಿಷನ್ ಪ್ರತಿಯೊಂದು ಗ್ರಾಮೀಣ ಮನೆಗಳಿಗೂ ಕಾರ್ಯನಿರ್ವಹಿಸುವ ಮನೆ ನಲ್ಲಿ ಸಂಪರ್ಕದ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇವಲ 3.23 ಕೋಟಿ ಗ್ರಾಮೀಣ ಮನೆಗಳು ಮಾತ್ರ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿದ್ದವು. 2026 March 3 ಹೊತ್ತಿಗೆ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ತಮ್ಮ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆಯನ್ನು ಹೊಂದಿವೆ. ಇದು ಸಾರ್ವತ್ರಿಕ ಗ್ರಾಮೀಣ ಕುಡಿಯುವ ನೀರಿನ ವ್ಯಾಪ್ತಿಗೆ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. 2026-27 ಕೇಂದ್ರ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 67,670 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಮತ್ತು ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ದೇಶಾದ್ಯಂತ ಗ್ರಾಮೀಣ ಕುಡಿಯುವ ನೀರಿನ ಮೂಲಸೌಕರ್ಯದ ಈ ಕ್ಷಿಪ್ರ ವಿಸ್ತರಣೆಗೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳ ಶ್ರಮವು ಬೆಂಬಲವಾಗಿದೆ. ಹಳ್ಳಿಗಳಾದ್ಯಂತ ನೀರಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವ, ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಮ್ಮ ಸಮುದಾಯಗಳಿಗೆ ನೀರಿನ ಗುಣಮಟ್ಟವನ್ನು ರಕ್ಷಿಸುವ ಜನರ ಸಮರ್ಪಣೆಯಲ್ಲಿ ಈ ಪ್ರಯತ್ನಗಳು ಕಂಡುಬರುತ್ತವೆ. ಇಂತಹ ಕೊಡುಗೆಗಳನ್ನು ಸಂಭ್ರಮಿಸಲು ಮತ್ತು ಪ್ರೋತ್ಸಾಹಿಸಲು ಜಲ ಮಹೋತ್ಸವ 2026 ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ರಾಷ್ಟಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಒಂದು ಉದಾಹರಣೆ ಎಂದರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಗಣದೇವಿ ತಾಲೂಕಿನ ಮಾಣಿಕ್ಪುರ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಪರಿಶೀಲನಾ ತಂಡದ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಯುತ್ತಿದೆ. ಈ ತಂಡದ ಸದಸ್ಯೆಯಾದ ಫಾಲ್ಗುಣಿ ಬೆನ್ ಸಂಜಯ್ ಭಾಯ್ ರಾಥೋಡ್ ಅವರು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದ ಮನೆಗಳಿಗೆ ಸುರಕ್ಷಿತ ನೀರು ಪೂರೈಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಫೀಲ್ಡ್ ಟೆಸ್ಟ್ ಕಿಟ್ ಬಳಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ಅವರು ಗ್ರಾಮದ ಎಲ್ಲಾ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ. ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಪದ್ದತಿಗಳ ಬಗ್ಗೆ ಜಾಗೃತಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ನೀರಿನ ಗುಣಮಟ್ಟದ ಪರೀಕ್ಷಾ ಫಲಿತಾಂಶಗಳನ್ನು ಅವರು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಖಚಿತಪಡಿಸುತ್ತಾರೆ. ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ಆತಂಕವಿದ್ದರೆ ನಿಗದಿತ ನಿಯಮಗಳ ಪ್ರಕಾರ ಪ್ರಯೋಗಾಲಯ ಪರೀಕ್ಷೆಯ ಮೂಲಕ ಮಾದರಿಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯೆಯೂ ಆಗಿರುವ ಫಾಲ್ಗುಣಿ ಬೆನ್ ಅವರು ಭುಲ್ಕು ಮಹಿಳಾ ಬಚತ್ ಮಂಡಲ ಎಂಬ ಸ್ವಸಹಾಯ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿಯೂ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕ ಆರೋಗ್ಯ ಜಾಗೃತಿ ಮತ್ತು ಸಮುದಾಯ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆಯು ಗ್ರಾಮದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ. ಇದಕ್ಕಾಗಿ ಇವರು ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಕರ್ನಾಟಕ, ಲಡಾಖ್, ಗುಜರಾತ್, ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಸಹ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸುಧಾರಿಸಲಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಮೂಲಸೌಕರ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿಗಳು, ಮಹಿಳಾ ಸ್ವಸಹಾಯಕ ಗುಂಪುಗಳು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆಯು ಗ್ರಾಮ ಮಟ್ಟದಲ್ಲಿ ಈ ವ್ಯವಸ್ಥೆಗಳ ದೈನಂದಿನ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಇಂತಹ ಸಹಭಾಗಿತ್ವದ ಮೂಲಕ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಮೂಲಸೌಕರ್ಯಗಳ

ಕಾರ್ಯಾಚರಣೆ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಬೆಂಬಲಿಸುತ್ತಿವೆ. ಇದು ದೇಶಾದ್ಯಂತದ ಮನೆಗಳಿಗೆ ಕುಡಿಯುವ ನೀರಿನ ಸೇವೆಗಳು ನಿರಂತರವಾಗಿ ತಲುಪುವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಬಿಎ ಅಜರುದ್ದೀನ್. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನಾಳೆ ಬೆಳಿಗ್ಗೆ 7:45 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿದೆ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಎಂಎ ಅವರ ಹಾಡುಗಾರಿಕೆಯನ್ನ ಆಲಿಸಬಹುದು. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. 9:35 ಭಾವಗೀತೆಗಳನ್ನ ಆಲಿಸಬಹುದು. ನಾಳೆ ಬೆಳಿಗ್ಗೆ 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳಿಯ ಲಕ್ಷ್ಮೀ ದೇವಮ್ಮ ಮತ್ತು ತಂಡದವರಿಂದ ರೇವಣ್ಣ ಸಿದ್ದರ ಹಾಡು ಮೂಡಿಬರಲಿದೆ. ಸಮಯ 6:37 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryagar.gov.in ನಲ್ಲಿ.
4: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಾನ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
6: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸ್ ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
5: ನಿಂಗೆ ನೆನ್ಪಿದ್ಯಾ, ನಾವಿಬ್ರು 8th class ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
6: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
5: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನ್ ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
6: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನ?
5: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 771 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತರ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31ರವರೆಗೆ 3ನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಇಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. ಎಫ್ಕೆಸಿಸಿ ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆಯೇ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
3: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷ್ ಒಳಗೆ ಮಾಡ್ತಾ ಇದ್ದೀವಿ.
1: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯ ಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
5: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
4: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೆ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
5: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳ

0: ಒಮ್ಮೆ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.
1: ಆಕಾಶವಾಣಿ ಭದ್ರಾವತಿ

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ರೈತ ಬಾಂಧವರೇ, ಇಂದು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತ ಬಾನುಲಿ ವರದಿಯನ್ನ ಕೇಳೋಣ. ಇದರ 3 ಭಾಗ ಇಂದು. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್.
11: ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ದಿನಾಂಕ 23 ಶನಿವಾರ ಬಾನುಲಿ ವರದಿಯನ್ನು ಆಲಿಸಿದಿರಿ. ಇದರ ಮುಂದುವರೆದ ಭಾಗವನ್ನು ಈಗ ಕೇಳುವಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್.
12: ಇಲಾಖೆಯಲ್ಲಿ ಕಳೆದ

0: ವಚನಗಳಲ್ಲಿ ಆಗಿರುವ ಸಾಧನೆಗಳು ವಿಶೇಷವಾಗಿ ರೈತರಿಗೆ ಪ್ರೋತ್ಸಾಹ ಧನಗಳನ್ನು ಹೇಳ್ಬೋದು. ಹಾಗೆ ಹತ್ತು ಅವರು ಕೃಷಿ ಭಾಗ್ಯ ಯೋಜನೆಗಳ ವಿಸ್ತರಣೆ ಇರ್ಬೋದು, ಮತ್ತೆ ಕೃಷಿ ವಿಸ್ತರಣೆ ಇರುವ ಅನೇಕ ಯೋಜನೆಗಳು, ಮತ್ತೆ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಅವರು ಸಾಧಿಸುವಂತಹ ಸುಧಾರಣೆ ಕ್ರಮಗಳು, ಆಗಿರುವ ಸುಧಾರಣೆಗಳು ಪ್ರಗತಿಗಳ ಬಗ್ಗೆ ಅವರು ಸುದೀರ್ಘವಾಗಿ ಮಾತನಾಡಿ ನಿನ್ನಲ್ಲಿ ಸಿನಿಮಾಗಿ ಬಂದಿದ್ದಾರೆ. ನಿಮ್ಮ ಜೊತೆ ಆರಂಭದಲ್ಲಿ ಅವರ ಇಲಾಖೆ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತಾರೆ, ಆ ನಂತರ ನಿಮ್ಮ ಸೀಮಿತ ಸಂಕ್ಷಿಪ್ತವಾದ ಪ್ರಶ್ನೆಗಳನ್ನು ನಾವು ಕೇಳ್ಬೋದು.
1: ನಮ್ಮ ಸಚಿವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಇಲಾಖೆಯ ಒಂದು ವಿಚಾರಗಳನ್ನ ತಿಳಿಸ್ತಾರೆ, ಅನಂತರ ನಿಮ್ಮ ಪ್ರಶ್ನೆಗಳೇನೇನು ಕೂಡ ಕೇಳ್ಬೋದು.
2: ದಿನ ಮುಖ್ಯಸ್ಥರಾದಂತ ಶ್ರೀಗಳು ಮತ್ತು ಕಾರ್ಯದರ್ಶಿಗಳಾದಂತ ಶಿವಕುಮಾರ್ ರಜಿತಟ್ಟೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದ್ರಿಂದ ಅವರಿಗೆ ಮೊನ್ನ ಧನ್ಯವಾದಗಳು. ಈಗ ನಿಮಗೆ ಏನಾಗುತ್ತೆ, ಸ್ವತಂತ್ರ ಬಂದ ಮೇಲೆ ನಿರಂತರವಾಗಿ ಸರ್ಕಾರಗಳು 5 ವರ್ಷಕ್ಕೊಂದ್ಸರಿ ಬರುತ್ತೆ. ಇದೇನು ವಿಶೇಷ ಅಂತ ಅನ್ಕೊಂಡಿಲ್ಲ. ಚುನಾವಣೆ ಆಗುತ್ತೆ, ಕಾಂಗ್ರೆಸ್ ಅಥವಾ ಬಿಜೆಪಿ ಅಥವಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಳೆದ 9 ವರ್ಷದಲ್ಲಿ ಅನೇಕ ಮುಖ್ಯಮಂತ್ರಿಗಳನ್ನ ಅನೇಕ ಸರ್ಕಾರ ಅಭಿಮಾನಿಗಳು ನೋಡಿದ್ರು. ಹೊಸದಾಗಿ ಬಂದಿರತಕ್ಕಂಥ ಒಂದಷ್ಟು ಜನಕ್ಕೆ ಹಿನ್ನೆಲೆ ತಿಳ್ಕೊಂಡು ಆಸಕ್ತಿ ತಿಳ್ಕೊಂಡಿರ್ತೀರ, ಅದನ್ನೆಲ್ಲ ಅಂದ್ರೆ ಅಳತನ ಕಾಲದೇನಿದೆ ಅದನ್ನು ಮಾಡ್ತೀರ. ಕೆಲವು ಅಡವರಿಗೆ ಎಲ್ಲ ಗೊತ್ತಿರುತ್ತೆ. ಯಾವಾಗಲೂ ನಾವು ಯಾವುದೇ ಸರ್ಕಾರನ ಬ್ಲೈಮ್ ಮಾಡೋದಾಗಲಿ ಅಪ್ಪುಡ್ತಾರಾಗ್ಲಿ ಅವರ ಕರ್ತವ್ಯ ಲೋಪವನ್ನ ಐಡೆಂಟಿಫೈ ಮಾಡೋದಾಗ್ಲಿ ಒಂದು ಕಳೆದ 5 ವರ್ಷ ಅಥವಾ 10 ವರ್ಷ ಮ್ಯಾಕ್ಸಿಮಮ್ ನಾವು 25 ವರ್ಷಕ್ಕೆ 20 ವರ್ಷಕ್ಕೆ ನಾವು ಅದನ್ನು ತುಲನೆ ಮಾಡಲಿಕ್ಕೆ ಆಗಲ್ಲ. ಹಿಂದಿನ 5 ವರ್ಷದಲ್ಲಿ ಸರ್ಕಾರ ಹೇಗಿತ್ತು ಅಥವಾ ಅದರಿಂದ ಹಿಂದಿನ 5 ವರ್ಷದಲ್ಲಿ ಸರ್ಕಾರ, ಇವೆರಡನ್ನ ನೀವು ಮಾನದಂಡವಾಗಿ ಇಟ್ಕೊಂಡು ಈ ಸರ್ಕಾರವನ್ನು ಚಿಂತೆ ಮಾಡಿದ್ರು, ಟಿಪ್ಪಣಿ ಮಾಡಿದ್ರು ಸಾರ್ವಜನಿಕರು ಮತ್ತು ಪತ್ರಿಕೆಗಳ ಎರಡೆರಡು ಯಾವುದೇ ಸರ್ಕಾರನ ನಾವು ಎಚ್ಚರಿಕೆಯನ್ನ ಅವರ ನಡವಳಿಕೆ ಅವರ ಕಾರ್ಯಕ್ರಮಗಳು ಅದರ ಉಪಯೋಗ ಅಥವಾ ಸರ್ಕಾರದ ಅನುದಾನವನ್ನ ಮಿಸ್ಯೂಸ್ ಆಗ್ತಿದ್ರೆ ಅಥವಾ ನಿರ್ಲಕ್ಷ್ಯತೆ ಏನಿದ್ರೆ ಅದನ್ನ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅಂದ್ರೆ ಇವತ್ತಿನ ಸರ್ಕಾರದ ಮೇಲೆ ನಾನು ನೋಡಿದೆ, ನನ್ನ ಅನುಭವ 3 ವರ್ಷದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ವಿರೋಧ ಪಕ್ಷ ಅವರಿಬ್ರು ನಾನು ಯಾವ ಪತ್ರಿಕೆ ನೋಡಿ, ಯಾವ ಟಿವಿ ನೋಡಿ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ವೈಯಕ್ತಿಕವಾಗಿ ಟಿಕೆ ಮಾಡೋದನ್ನೇ ನಾನು ನೋಡಿದ್ರಿಂದ ಅವರು ರಾಜ್ಯ ಜನಪರವಾದಂತ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡೋದಂತ ಕೊಡ್ತಿಲ್ಲ ಅಥವಾ ರಾಜ್ಯ ಜನಕ್ಕೆ ಕಳೆದ 5 ವರ್ಷದಲ್ಲಿ ಕೊಟ್ಟಿದ್ದಂತ ಅನೇಕ ಯೋಜನೆಗಳನ್ನ ಕೈಬಿಟ್ಟಿದ್ದೀರಾ, ಇದು ಮಾಡಬೇಕು ಅಂತ ಇಲ್ಲಿ ಹೇಳಿ ನೋಡಿಲ್ಲ ಅಥವಾ ನಿಮ್ಮ ಲ್ಯಾಪ್ಸಸ್ ನಿಮ್ಮ ಸರ್ಕಾರದಲ್ಲಿ ರಾಜ್ಯಕ್ಕೆ ಏನಾಗಬೇಕು ಅನ್ನೋದನ್ನ ಅವರೆಲ್ಲರೂ 3 ವರ್ಷದಲ್ಲಿ ನಾನು ನೋಡದಲ್ಲಿಯೇ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ರಚನೆ ಆಗಿದ್ದು ಜನರಿಂದ ಆಯ್ಕೆ ಆದ್ಮೇಲೆ 5 ವರ್ಷಕ್ಕೊಂದ್ಸಾರಿ, ಆದರೆ ಅದನ್ನ ಗಮನ ಸೆಳೆಯುವಂಥದ್ದು ತಪ್ಪಿದ್ರೆ ಸರಿ ಮಾಡುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ವಿರೋಧ ಪಕ್ಷಗಳಿಗೂ ಹೆಚ್ಚಿನ ಅವಕಾಶ ಇದೆ, ಮಾಧ್ಯಮದವರಿಗೂ ಹೆಚ್ಚಿನ ಅವಕಾಶ ಇದೆ, ಸಾರ್ವಜನಿಕರು ಅದನ್ನು ಕೇಳೋ ಅಂತಿದೆ. ಆ ನಿಟ್ಟಿನಲ್ಲಿ ಕೇಳಿದಾಗ ಬಹುಶಃ ನಾವು ಅದನ್ನ ಸರಿಪಡಿಸಿಕೊಳ್ಳುವಂಥದ್ದು ಅದರಿಂದ ಉಪಯೋಗ ಜನರಿಗಾಗುವಂಥದ್ದು ರಾಜ್ಯದ ಅಭಿವೃದ್ಧಿ ಅಥವಾ ಸಾರ್ವಜನಿಕರ ಕಾರ್ಯಕ್ರಮಗಳು ಸೌಲಭ್ಯಗಳು ಇವೆಲ್ಲ ಬಹುಶಃ ನೀವು ನಾನು ಹೇಳೋದೇನಾದ್ರು ಇದನ್ನ ಬಿಟ್ಟು ಇದೇ ಸತ್ಯ ನೀವು ಹೇಳ್ತಾ ತಪ್ಪು ಅಂದ್ರೆ ನೀವೇ ಅದನ್ನ ಇದೆಲ್ಲ ಮುಂದಿನಲ್ಲಿ ಮನವರಿಕೆ ಮಾಡ್ಕೋಬಹುದು, ಅವಾಗ ನಿಮಗೆ ಸತ್ಯ ಏನಂತ ಗೊತ್ತಾಗುತ್ತೆ. ಇವತ್ತು ಮಾಧ್ಯಮ ಹೇಗಾಗಿದೆ, ಸೋಷಿಯಲ್ ಮೀಡಿಯಾ ಹೇಗಾಗಿದೆ, ಪ್ರಿಂಟ್ ಮೀಡಿಯಾ ನಾವು ನೋಡ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಏನಾಗಿದೆ, ಯಾವ ರೀತಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹ ನೀವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಯಾರು ನಾನೇ ತಪ್ಪು ಮಾಡಲಿ, ನಮ್ಮ ಸರ್ಕಾರ ಮಾಡಲಿ, ನೀವು ಮಾಡಲಿ, ಬೃಹತ್ ಪಕ್ಷಗಳು ಮಾಡಲಿ, ಮೀಡಿಯಾದವರು ಮಾಡಿದ್ರು ಅದರ ಎಫೆಕ್ಟ್ ಅದರ ಅನ್ಯಾಯ ಅದಕ್ಕೆ ಹೋಗೋದು ರೈತರಿಗೆ ಸಾರ್ವಜನಿಕರಿಗೆ, ನಾವು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಎಲ್ಲ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಈ ಒಂದು ಚಿಕ್ಕ ಅನುಭವದಲ್ಲಾಗಿರ್ತಕ್ಕಂಥದ್ದು. ಏನೇ ನಾವು ಮಾಡುದು, ನಾವು ಮಾಡೋ ಕೆಲಸದಿಂದ ಒಬ್ಬ ವ್ಯಕ್ತಿಗೆ ನಾವು ಟೀಕೆ ಮಾಡೋದ್ರಿಂದ ಈ ರಾಜ್ಯ ಜನಕನೇ ಆಗುತ್ತೆ ಅಥವಾ ಇದರ ಉಪಯೋಗ ಆಗ್ತಾ ಇಲ್ಲ ಅಂತಂದ್ರೆ ಅದರ ಉಪಯೋಗ ಹೆಚ್ಚು ಮಾಡಿದ್ರೆ ವ್ಯಕ್ತಿಗಿಂತ ನಮಗೆ ಮುಖ್ಯ. ಸೊ ಅದರಿಂದ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಇಲಾಖೆ ನಮ್ಮ ಜವಾಬ್ದಾರಿ ತೆಗೆದ್ಮೇಲೆ 3 ವರ್ಷ ಬಹಳ ಸಕ್ಸಸ್ಫುಲ್ ಆಗಿ ರೈತರಿಗೆ ಹೊಂದಿಸ್ಕೊಂಡು ರೈತರಿಗೆ ಯಾವ್ಯಾವ ಸಂದರ್ಭದಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ಬೋದು, ಏನೆಲ್ಲ ಹಿಂದೆ ಆಗಿದ್ದಂತ ಕೆಲವು ವ್ಯತ್ಯಾಸಗಳನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತೀನಿ. ಒಂದು ನೀವು ನನಗೆ ಬಹಳ ಕಡೆ ಹೇಳ್ತೀವಿ, ಏನು ಎಲ್ಲೋದ್ರೂ ರಾಜ್ಯದಲ್ಲಿ ಎಂಎಲ್ಎಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು

ಇರ್ತಾ ಇದ್ವಿ. ನಮ್ಮ ಕಮಿಷನರ್ ಎಲ್ಲ ಡೈರೆಕ್ಟರ್ ಇದ್ದಾರೆ, ಇವೆಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಇಟ್ಕೊಂಡು QR ಕೋಡ್ ಅಂತ ಮಾಡಿದ್ರೆ ಪ್ರತಿಯೊಬ್ಬ ರೈತನು ನೇರವಾಗಿ ತಲುಪುತ್ತೆ, ಮಧ್ಯ ಮಿಸ್ಯೂಸ್ ಆಗಲ್ಲ ಅಂತ ಹೇಳಿ ಒಂದು ಕಂಡುಬಿಟ್ಟು QR ಕೋಡ್ ಅನ್ನು ಮಾಡ್ತಾರೆ. ಅವಾಗ ಕಂಪಲ್ಸರಿ ರೈತ ತಗೊಳ್ಳೇಬೇಕು, ಸಬ್ಸಿಡಿ ಸಪ್ಲೈ ಮಾಡಿದ ಕಂಪ್ನಿಗೆ ಹೋಗುತ್ತೆ, ಇಲ್ಲ ಪೂರ್ತಿ ದುಡ್ಡು ಕಟ್ಕೊಂಡು ರೈತರು. ಅದರಿಂದ ಇವತ್ತು ಸಫಿಷಿಯಂಟ್ ಆಗಿ ಎಲ್ಲ ತರದ ಆಧುನಿಕವಾದಂತ ಬೆಳೆ ಸೋಯಿಂಗ್ ಇಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡಿ ಹಾರ್ವೆಸ್ಟ್ ಮಾಡೋವರೆಗೂ ಆಲ್ಮೋಸ್ಟ್ ಆಲ್ 80% ನಾವು ಎಲ್ಲ ಬೆಳೆಗೆ ನಾವು ಎಕ್ವಿಪ್ಮೆಂಟ್ ಅನ್ನ ಇವತ್ತು ಸಬ್ಸಿಡಿ ಮಾಡಿ ಕೊಡ್ತೇವೆ. ಈ ಕಾಟನ್ ಒಂದನ್ನ ನಾವೀಗ ಈ ವರ್ಷದಿಂದ ಕೊಡಬೇಕು ಅಂತ ಹೇಳಿ ಬಹಳ ಬೇಡಿಕೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ವಿ. ಅದನ್ನ ಯೂನಿವರ್ಸಿಟಿ ಫೈನಲೈಸ್ ಮಾಡಿಲ್ಲ, ಅದೊಂದು ಟೆಕ್ನಿಕಲ್ ರಿಪೋರ್ಟ್ ಇದೆ, ಅದನ್ನ ಆರ್ಮೇಲ್ ಮಾಡ್ತೀವಿ. ಈಗ ಹೈಟೆಕ್ ಹಾರ್ವೆಸ್ಟ್ ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯದಿಂದ ಲೇಬರ್ ಬರ್ತಿದ್ರು, ಅಡ್ವಾನ್ಸ್ ತಗೊತಿದ್ರು 1,00,000. ಅವರು ಸ್ವಲ್ಪ ದಿವಸ ಇರೋರು, ಅಲ್ಲಿಂದ ಬೇರೆ DC ಇಂದ ಫೋನ್ ಮಾಡಿಸೋರು, ಲೇಬರ್ನ ಕರ್ಕೊಂಡು ಒತ್ತಾಯವಾಗಿ ಇದು ಮಾಡ್ಕೋದ್ರಿಂದ ಕೇಸ್ ಆಗ್ತೀವಿ ಅಂತ ಮತ್ತೆ ಅವ್ರು ವಾಪಸ್ ಹೋದ್ರು, ಅಡ್ವಾನ್ಸ್ ಇಲ್ಲ, ಕೂಲಿದಿಲ್ಲ. ಈ ತರ ಅನೇಕರು ಬಂದು ಹೇಳ್ಕೊತಾ ಇದ್ರು. ಸೊ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಕೆಲವು ಸಬ್ಸಿಡಿ ಸಹಾಯಧನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎದುರುಕೊಡ್ತೀನಿ. ಈ ಹಾರ್ವೆಸ್ಟ್ ಹೈಟೆಕ್ ಹಾರ್ವೆಸ್ಟ್ ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ನಾವು ಹೊಸ ಸ್ಕೀಮ್ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಇದ್ದೀರೋ, ಇದು ಸ್ಟೇಟ್ ಕಾರ್ಯಕ್ರಮ ಆಗಿದ್ದ ಬಹುಶಃ ಬೇರೆ ಎಲ್ಲೂ ನಾನು ಕೇಳಿಲ್ಲ. ಪ್ರಪ್ರಥಮವಾಗಿ ನಾನು ಕೃಷಿ ಸಚಿವನಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ 500 ಕೋಟಿ ಅದೆಷ್ಟು 1 ಕೋಟಿ ನಿಷೇಧಿದ್ರೆ 50 ಲಕ್ಷ ಸಬ್ಸಿಡಿ. ಸ್ವತಂತ್ರ ಬಂದ ಮೇಲೆ ಯಾವ ರಾಜ್ಯನು ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿ ಅಂದ್ರೆ ಇದು ಸಾಧಾರಣವಾದಂತ ಕಾರ್ಯಕ್ರಮ ಅಲ್ಲ. ಬಹುಶಃ ನೀವು ಅದನ್ನ ಹೆಚ್ಚಿನ ಮಾಡಿ 10,000 ಕೋಟಿ 20,000 ಕೋಟಿ ದೊಡ್ಡ ಸಹಾಯ. SC ST 50 ಲಕ್ಷ, ಜನರಲ್ಗೆ 40 ಲಕ್ಷ. ಇಷ್ಟು ದೊಡ್ಡ ಪ್ರಮಾಣದ ಸಬ್ಸಿಡಿನ 524 ಹೈಟೆಕ್ ಹಾರ್ವೆಸ್ಟ್ ಅದನ್ನ ನಾವು ವಿತರಣೆ ಮಾಡಿದೀವಿ ಈ 3 ವರ್ಷ. ಬಹುತೇಕ ಇದು 3 ವರ್ಷ ಕೊಟ್ರೆ ಮತ್ತೆ ರಿಪೀಟ್ ಹೋಗ್ತೇನೆ. ಆದ್ರೆ ಸಫಿಷಿಯಂಟ್ ಆಗಿ ಇವತ್ತು ಕಬ್ಬನ್ನ ಕಟಾವು ಮಾಡ್ಲಿಕ್ಕೆ ಅನುಕೂಲ. ಇದರಿಂದ ಏನ್ ಉಪಯೋಗ? ಒಂದ್ ಕಡೆ ಲೇಬರ್ ಪ್ರಾಬ್ಲಮ್, ಅಡ್ವಾನ್ಸ್ ಹೋಗ್ತಿತ್ತು, ಮತ್ತು ಇಳುವರಿ ಕನಿಷ್ಠ 5 ರಿಂದ 10 ಟನ್ ಈ ಮಿಷನರಿಯಿಂದ ಕಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಕನಿಷ್ಠ 5 ರಿಂದ 10 ಟನ್ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಆಮೇಲೆ ಈ ಸೋಯಿಂಗ್ ಇದನ್ನ ನಾವು ಮಿಷನ್ ಉಪಯೋಗಿಸಿ ನಾಟಿ ಮಾಡಿದ್ರೆ ಕನಿಷ್ಠ 60-10 ಟನ್ ಜಾಸ್ತಿ ಆಗುತ್ತೆ. ಈಗ ಕಬ್ಬು ಪಕ್ಕಕ್ಕೆ ನಾಟಿ ಆಗ್ತಾರೆ, ಡಿಸ್ಟೆನ್ಸ್ ಮಿನಿಮಮ್ ಇದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ರೈತರಿಗೆ 10-15 ಜಾಗದಲ್ಲಿ 10 ನಾವು ಇಟ್ಟುಬಿಟ್ಟು ನಾಟಿ 10 ನಮ್ಗೆ ಇಳುವರಿ ಬರುತ್ತೆ ಅಂತಾರೆ. ಆದ್ರೆ ಅದಲ್ಲ, ಅದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಇದ್ರೆ ಟೆಕ್ನಿಕಲಿ ಏನಿದೆ ನಮ್ಮ ವಿಶ್ವವಿದ್ಯಾನಿಲಯ ಸೈನ್ಸ್ ಸಿಸ್ಟಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇಲಾಖೆ ಅಧಿಕಾರಿಗಳು ಏನು ಮಾರ್ಗದರ್ಶನ ಮಾಡ್ತಾರೆ, ಅದರ ಆಧಾರದ ಮೇಲೆ ಮಿನಿಮಮ್ ಡಿಸ್ಟೆನ್ಸ್ ಯಾವುದೇ ಬೆಳೆ ತನಕ ನಾವು ಹೆಟ್ಟರು ಇಳುವರಿ ಜಾಸ್ತಿ. ಇನ್ನೊಂದು ಜನ ತಪ್ಪು ಕಡಿದಾರೆ, ನೀರು ಜಾಸ್ತಿ ಕೊಟ್ರೆ ನಮಗೆ ಸಫಿಷಿಯಂಟ್ ಆಗಿ ಭತ್ತ ಬರುತ್ತೆ, ಕಬ್ಬು ಜಾಸ್ತಿ ಇಳುವರಿ ಕೊಡಿ. ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕೊಟ್ರೆ ಮಾತ್ರ ಇಳುವರಿ ಜಾಸ್ತಿ. ನೀರು ನಿಂತರಲ್ಲ, ಕಬ್ಬುದ ಬೆಳೆನಲ್ಲೂ ನೀರು ನಿಲ್ಲಿಸಬೇಕು ಅಂತಿಲ್ಲ, ಭತ್ತದ ನಾಟಿನಲ್ಲೂ ನೀರು ನಿಲ್ಲಿಸಬೇಕು ಅಂತಿಲ್ಲ. ಆ ರೀತಿ ಇವತ್ತು ಜನರಿಗೆ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಒಂದೇ ಹೊಲದಲ್ಲಿ ಒಂದೇ ತೋಟದಲ್ಲಿ ಬಹು ಬೆಳೆ, ಆ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ಜಿಲ್ಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಬಹು ಬೆಳೆಯನ್ನ ಬೆಳೆಯೋದ್ರಿಂದ ಆರ್ಥಿಕವಾಗಿ ಆ ರೈತರಿಗೆ ಅನುಕೂಲ ಆಗುತ್ತೆ. ಈ ಸ್ಯಾಪನ್ನ ಇಂಟ್ರೊಡ್ಯೂಸ್ ಮಾಡಿದೆ, 2 ವರ್ಷದಲ್ಲಿ 20 ಲಕ್ಷ ರೈತರಿಗೆ ಮಾರ್ಗದರ್ಶನ. ಅದೊಂದು ಆಪ್ನ ಇಂಟ್ರೊಡ್ಯೂಸ್ ಮಾಡಿ ಅದರ ಮೂಲಕ ರೈತರಿಗೆ ಏನ್ ಡಿಸೀಸ್ ರೋಗ, ಆ ರೋಗಕ್ಕೆ ಏನು ಮೆಡಿಸಿನ್ ಕೊಡಬೇಕು ಅನ್ನೋದನ್ನ ಅವರ ಮೊಬೈಲ್ಗೆ ಹೋಗೋ ತರ ಆ ತೋಟದಲ್ಲಿ ಅವರ ಬೆಳೆನಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಆ ಫೋಟೋ ತೆಗೆದ ತಕ್ಷಣ ಅವರು ಮೆಸೇಜ್ ಮಾತಾಡಿದ್ರು. 20 ಲಕ್ಷ ರೈತರಿಗೆ ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿದ್ರು. ಈ ಕೃಷಿ ಹೊಂಡ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಯ್ತು, 13-18 ರಿಂದ 23 ಹಿಂದೆ BJP ಮತ್ತು ಜನತಾ ದಳ ಮುಖ್ಯಮಂತ್ರಿ ಇದ್ದಾಗ ನಿಲ್ಲಿಸ್ಬೇಕು. ಮತ್ತೆ ನಾನು ಮಂತ್ರಿ ಆದಾಗ ಆ ಕಾರ್ಯಕ್ರಮ ಒಳ್ಳೆಯದು, ನೀವೇ ಮಾಡಿದ್ದು, ಇದನ್ನು ಮುಂದುವರ್ಸೋಣ ಅಂತ CM ಹೇಳಿದಾಗ ಅವ್ರು ಬಹಳ ಸಂತೋಷವಾಗಿ ಮುಂದುವರ್ಸಿದ್ರು. ಆ ಕಾರ್ಯಕ್ರಮ 104 ತಾಲೂಕಿಗೆ, 104 ತಾಲೂಕಿಗೆ ನಾನು
ಅಷ್ಟೊತ್ತಿಗಾಗಲೇ ಒಂದಷ್ಟು

0: ಪ್ರವಾಸ ಮಾಡಿದ್ರಿಂದ ಸಿಎಂ ಹೇಳಿದೆ ಇವನ್ ಇರಿಗೇಟೆಡ್ ಲ್ಯಾಂಡ್ ಬೇಕಾಗುತ್ತೆ ಸರ್. ಕಾರಣ ಸಮ್ ಟೈಮ್ ಡ್ಯಾಮ್ ನ ಕೊರೆಯಲಾದ ನೀರು ನಿಂತರೆ ಇವರು ಶೇಖರಣೆ ಆಗಿದ್ರೆ ಅದರ ಬೆಳೆ ಉಪಯೋಗ. ಹಾಗಾಗಿ ಆ ಕಾರ್ಯಕ್ರಮವನ್ನ ಎಕ್ಸ್ಪೆಂಡ್ ಮಾಡಿ 224 ಕ್ಷೇತ್ರಕ್ಕೂ ನಾವು ಕೃಷಿ ಉಂಡ ಮಾಡ್ತಾ ಇದೀವಿ. ಅನ್ಲಿಮಿಟ್ ಕೃಷಿ ರೈತರು ಯಾರು ಬೇಕಾದ್ರೂ ಅವ್ರ ಆರ್ಟಿಸಿ ತಂದು ಅದನ್ನ ಸ್ವಲ್ಪ ಪಡ್ಕೋಬಹುದು. ಒಂದ್ ಯೂನಿಟ್ಗೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ. ಅದು 2 ಡೈಮೆನ್ಷನ್ ಇದೆ. ಡೈಮೆನ್ಷನ್ ಕಡಿಮೆ ತಗೊಂಡ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಈಗ ಹೆಚ್ಚು ಕಡಿಮೆ ಒಟ್ಟು 30,000 ಕೃಷಿ ಮುಂದಾನೆ ಈ 3 ವರ್ಷದಲ್ಲಿ ಮಾಡಿ. ಸೊ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ITF ಮಾಡ್ತಿದ್ದೋ ಇಂಟರ್ನ್ಯಾಷನಲ್ ರೇಟ್ ಫೇರ್ ಅಂತ. ಅದು ಸಾವಯವ ಬೆಳೆ ಸಿರಿಧಾನ್ಯವನ್ನ ಪ್ರಮೋಟ್ ಮಾಡೋದು, ಸಿರಿಧಾನ್ಯವನ್ನ ಮಾರ್ಕೆಟ್ ಮಾಡೋದು, ಸಿರಿಧಾನ್ಯವನ್ನ ಒಂದು ಪ್ರೊಸೆಸಿಂಗ್ ಮಾಡಿ ಜನರಿಗೆ ಉಪಯೋಗಿಸಲಿಕ್ಕೆ ಅನುಕೂಲ ಆಗುತ್ತೆ. 3 ವರ್ಷ ಮಾಡಾದ್ಮೇಲೆ ಬಹಳ ಸಕ್ಸಸ್ಫುಲ್ ಆಗಿ ಅದನ್ನು ಸಾಕು, ಮತ್ತೇನಾದ್ರೂ ಒಂದು ಜನರಿಗೆ ಅನುಕೂಲ ಆಗುವಂತದ್ದು ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳು ನಾನು ಕುರಿತ ಚರ್ಚೆ ಮಾಡಿದಾಗ ನಾವು ಬೆಳಿತೀವಿ. ಕಟ್ಟುವನು ಸುಖನು ಇತರ ಹವಾಮಾನದ ವ್ಯತ್ಯಾಸಗಳು, ಮಳೆ ವ್ಯತ್ಯಾಸಗಳು, ಒಂದಷ್ಟು ಏನೋ ಕಷ್ಟಪಟ್ಟು ಮಳೆ ಹೆಚ್ಚಾದಾಗ ಮಳೆ ಕಡಿಮೆ ಆದಾಗ ರೈತರು ಬೆಳೆದು ಅದನ್ನ ಮಾರ್ಕೆಟ್ ಸರಿಯಾಗಿ ಆಗ್ತಿದ್ರು ಅವ್ರಿಗೆ ಅದರ ಬೆಲೆ ಸಿಕ್ಕದೇ ಇದ್ದಾಗ ನಾವು ರೈತರಿಗೆ ನ್ಯಾಯ ಕೊಡಕ್ ಸಾಧ್ಯ ಇಲ್ಲ ಅಂತೇಳಿ. ಸೊ ಯೋಚನೆ ಮಾಡಿ ಉತ್ಪಾದನೋತ್ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ನಾವು ITF ಮೇಳವನ್ನ ಅರಮನೆ ಮೈದಾನದಲ್ಲಿ ಮಾಡುವ ಇದು ಸಂದರ್ಭ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ್ರು ಸಮಾರೋಪ ಸಮಾರಂಭ, ಅವರೇ ಹೇಳಿದ್ರು ನೀವು ಬಹಳ ಜನ ಇದ್ರಿ, ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಫಸ್ಟ್ ಕರ್ನಾಟಕದಲ್ಲಿ ನಡೆದಿದೆ, ಇದನ್ನ ನಾನು ಬೇರೆ ರಾಜ್ಯಗಳಿಗೂ ಮಾಡ್ಲಿಕ್ಕೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿ ಅವ್ರ ಸೆಕ್ರೆಟರಿಗೆ ಅವರು ಮಾತನಾಡಿ ಇಲ್ಲ ಇದು ಒಳ್ಳೆ ಕಾರ್ಯಕ್ರಮ ಬೇಕಾಗಿದೆ ಇವತ್ತಿನ ಸಂದರ್ಭಕ್ಕೆ. ನಾವು ಉತ್ಪಾದನೆ ಆದ ನಂತರ ರೈತರಿಗೆ ಏನೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕಾಗತ್ತೆ, ಅನುಕೂಲ ಮಾಡಿಕೊಳ್ಳಿಕ್ಕಾಗತ್ತೆ ಅದನ್ನ ಜನರಿಗೆ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಳ್ಳಿ. ಅವರು 2-3 ಬಾರಿ ಹೇಳಿದರು, ಅವರು ಕೃಷಿ ಮಂತ್ರಿ ಆದ್ಮೇಲೆ 2 ವರ್ಷ ಆಯಿತು, ನಾನು 3 ವರ್ಷ ಆಯಿತು. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ 3-4 ಬಾರಿ ಪ್ರೆಸ್ ನಲ್ಲಿ ಹೇಳಿದರು. ಅವರು ಬಿಜೆಪಿಯ ಕೇಂದ್ರದ 17 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಒಬ್ಬ ಸೀನಿಯರ್ ಲೀಡರ್ ಅವರು ಎಕ್ಸ್ಪ್ರೆಸ್ ಮಾಡಿದ್ರು, ನಮ್ಮ ಸರ್ಟಿಫಿಕೇಟ್ ನಾವು ತಗೊಂಡಿಲ್ಲ ಅಥವಾ ನಮ್ಮ ಸರ್ಟಿಫಿಕೇಟ್ ನಮ್ಗೆ ಬೇಕಾದ ಪತ್ರಿಕೆಯಲ್ಲಿ ತರ್ಸ್ಕೊಂಡಿಲ್ಲ, ನಮ್ಗೆ ಅಭಿನಂದನೆ ಇರತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ 17 ವರ್ಷ ಮುಖ್ಯಮಂತ್ರಿಯಾಗಿ ಅನುಭವ ಇರತಕ್ಕಂಥ ಒಬ್ಬ ಕೇಂದ್ರದ ಕೃಷಿ ಸಚಿವರು ಹೇಳಿದ್ದರು. ಸೊ ಇದರ ಜೊತೆಗೆ ಇವತ್ತು ಆ ಒಂದು ಮೇಳದಲ್ಲಿ ಬಹಳ ಮುಖ್ಯವಾಗಿ ನಾವು ದೇಶಿ ತಳಿಗಳನ್ನ ಎಲ್ಲರಿಗೂ ಎಕ್ಸಿಬಿಷನ್ ಮೂಲಕ ಏನೆಲ್ಲ ತಳಿಗಳಿದೆ ಅದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಎಕ್ಸಿಬಿಷನ್ ಮಾಡಿ ತೋರಿಸಿದ್ದೀವಿ. ಮತ್ತು ಪ್ರೊಸೆಸಿಂಗು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗ್ ಹೆಚ್ಚಿಗೆ ರೈತರಿಗೆ ಸಾರ್ವಜನಿಕರಿಗೆ ತಿಳಿಸಿದ್ದೀವಿ. 3 ವರ್ಷದಲ್ಲಿ ಹೈಯೆಸ್ಟ್ ಕಳೆದ ಯಾವತ್ತೂ ವರ್ಷಕ್ಕೆ ಅವರೇ ತಗೊಂಡು ಮಾಡಕ್ ಆಗದೇ ಇರುವವರೆಗೂ 52 ಹೊಸ ಕಟ್ಟಡಗಳನ್ನ ಕಟ್ಟಿ ರೈತರಿಗೆ ಉಪಯೋಗ ಆಗುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ವಿ. ಈ ವರ್ಷ ಒಂದೇ ವರ್ಷ 20 ತಗೋಬೇಕು ಅಂತ ಯಾವೇ ಪ್ಲಾನ್ ಮಾಡಿದ್ವಿ. ಆಮೇಲೆ ಅನೇಕ ಕೆಡಿ ಇರ್ಬೋದು, ಡಿಡಿ ಇರ್ಬೋದು, ಆಫೀಸ್ ಕಟ್ಟಡವೇ ಇದೆ ಇರ್ತಕ್ಕಂಥ ರೈತ ಇಲಾಖೆ ಬಹಳ ಪ್ರಮುಖವಾಗಿ ಹೆಚ್ಚಿನ ಜನರಿಗೆ ಉಪಯೋಗ ಆಗುವಂತ ಇಲಾಖೆ. ಈ ಇಲಾಖೆನಲ್ಲಿ ಸ್ವಂತ ಕಟ್ಟಡ ಇರಬೇಕು, ಬೋರ್ಡ್ ಕ್ಲೀನ್ ಆಗಿರ್ಬೇಕು, ರೈತರು ಕೃಷಿ ಇಲಾಖೆಯಲ್ಲಿ ಖುಷಿಯಾಗಿ ಬಂದು ವಿಚಾರವನ್ನ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಹೆಚ್ಚು ಬಹಳ ಪರಿಣಾಮಕಾರಿಯಾಗಿ ಹೊಸ ಕಟ್ಟಡಗಳನ್ನ ನಾವು ಕಟ್ಟಿದ್ವಿ. ಯಾರೋ ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರ ಸರ್ಕಾರದಿಂದ ಏನಾಯ್ತು ಏನಾಯ್ತು ಅಂತ ಕೇಳಬಹುದು. ಒರ್ಜಿನಲಿ ರೈತರು ನನ್ನ ನೀವು ಹೋಗ್ತಿರೋ ಅಂತ ಕೆಲವರು ಕಾಂಟ್ಯಾಕ್ಟ್ ಮಾಡೋರು ಹೋಗ್ತಾರೆ. ನಾನು ಒಂದು 50-60 ಕಡೆ ವಿಸಿಟ್ ಮಾಡಿ ಪ್ರೋಗ್ರೆಸಿವ್ ರೈತರು ಒಂದು 50-60 ಕಡೆನೂ ಕೇಳಿದ್ದೀನಿ, ನಾವು ಸಬ್ಸಿಡಿ ಸಾಲ ಇದು ಬಡ್ಡಿ ರಹಿತ ಸಾಲವನ್ನು ತಗೊಂಡಿಲ್ಲ, ಬ್ಯಾಂಕ್ ಎಲ್ಲ ಸಾಲ. ಅವ್ರಿಗೆ ಏನಂದ್ರೆ ಬೆಳಿಗ್ಗೆ ಅಂದ್ರೆ ಒಳ, ರಾತ್ರಿ ಆದ್ರೆ ಮನೆ. ಅಟ್ ಬಿಟ್ಟು ಅವ್ರು ಏನು ಗೊತ್ತಿಲ್ಲ. ಅವ್ರು ಒಂದತ್ರ ಹೋದಾಗ ವಿಡಿಯೋ ಮಾಡಿ ನಾನು ಅವ್ರ ಜೊತೆ ಮಾತಾಡಿ ಅವರು ಹೇಳದಂತ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇಷ್ಟು ನಮಗೆ ತೃಪ್ತಿ ಇದೆ. ರೈತ ಕರೆ ಕೇಂದ್ರ ಇದೊಂದು ವಿಶೇಷವಾದದ್ದು. ನಾನು ಮಂತ್ರಿಯಾಗಿ ಬಂದೆ ದಿವಸ ನಮ್ಮ ಪುತ್ರನ ನನ್ನ ಕಮಿಷನ್ ಕರ್ಕೊಂಡು ಇಲ್ಲೊಂದು ರೈತ ಕರೆ ಕೇಂದ್ರ ಇದೆ ಬನ್ನಿ ಸರ್ ನೋಡೋಣ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲರೂ ಕೂತಿದ್ರು ನಮ್ಮದು ಏನು 8 ನಂಬರ್ ಕೊಟ್ಟಿದ್ರು ರೈತರು. ಆ 8 ನಂಬರ್ಗೆ ಅವಕಾರ ಮಾಡಿ ಸೊ ಅದರ 8 ನಂಬರಲ್ಲಿ 1 ನಂಬರಲ್ಲಿ 1 ಸಮಸ್ಯೆ ತಿಳ್ತಾರೆ. ನಾನು ರೈತರು ನಿಮ್ಮ ಯಾವ ಸಮಸ್ಯೆ ಯಾವ ನಂಬರ್ ಮಾಡಬೇಕು ಅಂತ ಹುಡುಕೊಂಡು ಕೂತ್ಬೇಕಾಗತ್ತ. ಒಂದೇ ನಂಬರ್ ಕೊಡಬೇಕು, ಆ ನಂಬರ್ ಫೋನ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇದ್ರೂ ಹೇಳಬೇಕು ಅಂತೇಳಿ ಅದನ್ನು ಒಂದು ತಿಂಗಳೊಳಗಡೆ ಒಂದೇ ಕರೆ ಕೇಂದ್ರ ಮಾಡಿದ್ರು, ಒಂದೇ ನಂಬರ್ ಕೊಟ್ಟು ಅದು ಬಹಳ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿ. ಅದಕ್ಕಿಂತ ಇವತ್ತಿನ ಕಾಲಕ್ಕೆ ಲೇಟೆಸ್ಟ್ AI ಉಪಯೋಗಿಸ್ಕೊಂಡು ಒಂದು ಈ ತರನೇ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಎಲ್ಲ ಮೆಸೇಜ್, ವಾಯ್ಸ್ ಮೆಸೇಜ್, ಎಲ್ಲ ಮಾಹಿತಿಯನ್ನ, ಮಾರ್ಕೆಟ್ ಪರಿಸ್ಥಿತಿ, ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ಎಲ್ಲವನ್ನು ತಿಳಿಸ್ತಕ್ಕಂತ ಒಂದು ಹೊಸ ಒಂದು ಆಪ್ ನ ನಾವು ಇವತ್ತು 5 ರಿಂದ 15 ತಾರೀಕು ಒಳಗಡೆ CM ಗೆ ತಗೊಂಡು ಲಾಂಚ್ ಮಾಡ್ತಾ ಇದೀವಿ. ಇದು ಒಂದು ಮಹತ್ವವಾದಂತ ರೈತರಿಗೆ ಅನುಕೂಲ ಆಗುವಂತ ಒಂದು ಯೋಜನೆ. ಸೊ ಹಾಗಾಗಿ ತರಬೇತಿ ಕೇಂದ್ರಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದರ ಜೊತೆಗೆ ರೈತ ಸಂಪರ್ಕ ಕೇಂದ್ರದ ಬಗ್ಗೆ ಹೇಳಿದ್ದೀನಿ, ಸುತ್ತಲಕ್ಕೆ ಡಿಜಿಟಲ್ ಕೃಷಿ ಸೇವಾ ಕೇಂದ್ರನ ಮಾಡಿದ್ದೀವಿ. ಆಮೇಲೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದಿಂದ ಫಸಲ್ ಬೀಮಾ ಯೋಜನೆಗೆ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಪ್ರಪ್ರಥಮ ಸ್ಥಾನ ಸಿಕ್ಕಿದೆ, ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ. ಜೊತೆಗೆ ಹಾವೇರಿ ಕೊಪ್ಪಳ ಜಿಲ್ಲೆ ಫಸಲ್ ಬೀಮಾ ಯೋಜನೆಯ ಅನುಷ್ಠಾನದಲ್ಲಿ ಇಡೀ ರಾಷ್ಟ್ರದಲ್ಲಿ 3 ಜಿಲ್ಲೆಗಳಿದ್ದಲ್ಲ, ಇಡೀ ರಾಜ್ಯದಲ್ಲಿ 3 ಜಿಲ್ಲೆನ ಪೈಲಟ್ ಆಗಿ ತಗೊಂಡು ಮಾಡಿದ್ದಾರೆ. ಅದು 2 ಜಿಲ್ಲೆ ನಾವೇ ಸಕ್ಸಸ್ ಆದವಾಗಿ ಅದಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. 24-25ರಲ್ಲಿ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆಯಲ್ಲಿ ರಾಜ್ಯದ ಸಂಪರ್ಕ ಅನುಷ್ಠಾನ ಮಾಡುವುದಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಸಿರಿಧಾನ್ಯಗಳ ಉತ್ತೇಜನೆಗಾಗಿ ರಾಜ್ಯ ಸರ್ಕಾರ ಕೈಗೊಂಡಂತಹ ವಿಶೇಷ ಪ್ರಯತ್ನಕ್ಕೆ ಸಿರಿಧಾನ್ಯ ವರ್ಷ 21 ಆಚರಣೆಗೆ ಭಾರತ ಸರ್ಕಾರವು ಪ್ರಶಂಸೆ ಪತ್ರ ಕೊಟ್ಟಿದೆ. ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯ ನಿಧಿ ಯೋಜನೆ ಅಡಿಯಲ್ಲಿ 23 ಮತ್ತು 24ರಲ್ಲಿ ಅತ್ಯುತ್ತಮ ಪ್ರಗತಿ ಸಾಧನೆಗೆ ಕೃಷಿ ಇಲಾಖೆ ಪ್ರಶಸ್ತಿ ಪ್ರಮಾಣ ಪತ್ರ ಕೇಂದ್ರ ಪುರಸ್ಕೃತ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತೆ ಯೋಜನೆ ಬಗ್ಗೆ 23 ಉತ್ತಮ ಸಾಧನೆ ಮಾಡುವುದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಮೆಚ್ಚುಗೆ ಪ್ರಮಾಣ ಪತ್ರ ಕೊಟ್ಟಿದೆ. ಇದರ ಜೊತೆಗೆ ನೆಟ್ಟೆ ಹೋಗುತ್ತಾ ನಾಳೆ ಹೇಳಿದೆ ಕೃಷಿ ಅಭಿವೃದ್ಧಿ ಏಜೆನ್ಸಿ, QR ಕೋಡ್, ಕೃಷಿ ನವೋದ್ಯಮ್ಯ, ಬೀಜ ಪರಂಪರೆ ರಾಷ್ಟ್ರ, ಸಮಗ್ರ ಕೃಷಿ ಪದ್ಧತಿ, ಸಸ್ಯ ಸಂಸ್ಕರಣೆ, ಸೊ ಇವೆಲ್ಲ ಆತ್ಮಯೋಜನೆ ಮಾಡಿದ್ದೀವಿ. ದ್ವಿದಳ ಧಾನ್ಯ ಹೆಚ್ಚು ಅಭಿಯಾನ ಮಾಡಿದ್ದೀವಿ. ಸೊ ಇವೆಲ್ಲ ಮಾಡೋ ಜೊತೆಗೆ ನಾವು ಒಂದಷ್ಟು ಹೊಸ ಯೋಜನೆ ಕೃಷಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಈ ವರ್ಷ ನಾವು ಒಂದು ಹೊಸ ಯೋಜನೆಯನ್ನ ಕೊಟ್ಟಿದ್ದೀವಿ. ಜೊತೆಗೆ ರೈತ ರಾಜ್ಯ ಮಟ್ಟದ ಕೃಷಿ ಉದ್ಯಮಿ ತರಬೇತಿ ಕೇಂದ್ರ, ಅತ್ಯಾಧುನಿಕ ನಿಖರ ಬಿತ್ತನೆ ಮತ್ತು ನಾಟಿ ಯಂತ್ರಗಳ ಬಳಕೆ, ಈ ಕೃಷಿ ಯಂತ್ರೀಕರಣ ಯೋಜನೆಗೆ, ಮತ್ತು ಇನ್ನೊಂದು ನಾವು ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರೈತ ಮಾಲ್, ಈ ವರ್ಷ ಹೊಸ ಕಾರ್ಯಕ್ರಮ. ರೈತ ಮಾಲ್ ಅಂತಂದ್ರೆ ಒಂದೇ ಕಡೆ ರೈತರಿಗೆ ಸಿಗಬೇಕಾದಂತ ಎಲ್ಲಾ ಎಕ್ವಿಪ್ಮೆಂಟ್ಗಳು, ಎಲ್ಲಾ ತರದ ಸೌಲಭ್ಯಕ್ಕೆ ಬೇಕಾದಂತ ಯಂತ್ರೋಪಕರಣಗಳು ಅಲ್ಲಿ ಸಿಗುವ ತರ ಒಂದು ರೈತ ಮಾಲ್ ಅನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೆಲವರು ಸಜೆಸ್ಟ್ ಮಾಡಿದ್ರು, ಅದನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಸಲಹಾ ಸಮಿತಿಯನ್ನು ಮಾತಾಡಿದ್ವಿ. ಸೊ ಇಷ್ಟು ನಾವು ನಮ್ಮ ಇಲಾಖೆನಲ್ಲಿ, ಇದರ ಜೊತೆಗೆ ರೈತರಿಗೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾರು ಸಹಾಯಧನ ಕೃಷಿ ಇಲಾಖೆಯಲ್ಲಿ ಕೊಟ್ಟಿರೋದು 62 ಲಕ್ಷ ರೈತರಿಗೆ 30,000 ಕೋಟಿ ಒಂದು ವರ್ಷಕ್ಕೆ, 3 ವರ್ಷದಲ್ಲಿ 90,000 ಕೋಟಿ ರೈತರಿಗೆ ನಾವು ಒಂದಲ್ಲ ಒಂದು ರೀತಿ ಹೋಗ್ತಾ ಇದ್ದೇವೆ. 5 ಗ್ಯಾರಂಟಿ. ಇದಕ್ಕೆ ಪೂರ್ವ ಪಕ್ಷ ಬಂದು ಸಂವಾದ ಮಾಡಿದ್ರೆ ನಮ್ಮ ಅಶೋಕ್ ವಿಜೇಂದ್ರ, ನಮ್ಮ ಕುಮಾರಸ್ವಾಮಿ ಅವರು, ಜೋಶಿಯವರು, ನಾನು 1ನೇ ಸಾರಿ ಮುಖ್ಯಮಂತ್ರಿ ಕಡೆಯೆಲ್ಲ, ಉಪಮುಖ್ಯಮಂತ್ರಿ ಕಡೆಯೆಲ್ಲ ಬಂದಿದ್ದೆ. ಅದು ಬಿಟ್ಟು ನಿಮ್ಮ ಸರ್ಕಾರ ಸರಿ ಇಲ್ಲ, ಮುಖ್ಯಮಂತ್ರಿ ಯಾವಾಗ ಹೇಳ್ತೀರಾ, ಯಡಿಯೂರಪ್ಪ ಮತ್ತು DK ಶಿವಕುಮಾರ್ ಏನು ಅದು ಕಡಿಮೆ, ಸುಮ್ಮನೆ ಟೀಕೆ ಮಾಡಕ್ ಓಕೆ ಟೀಕೆ ಮಾಡಿ, ಅದರಿಂದ ಈ ರಾಜ್ಯ ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ. ವಿಜೇಂದ್ರ ಯತ್ನಾಳ ಕುಸ್ತಿಯಾಡೋದ್ರಿಂದ ನಮ್ಮ ರೈತರಿಗೆ ಏನು ಮುಖ್ಯತೆ ಗೊತ್ತಾ, ಕುಸ್ತಿ ಆಡ್ತಾ ಇದ್ದಾರೆ ಎಲ್ಲಾ ಪ್ರಜಾಪ್ರಭುತ್ವಗಳು ಇರುತ್ತೆ ನನಗೆ, ಆದ್ರೆ ಕುಸ್ತಿ ಆಡೋದ್ರಿಂದ ನಮ್ಮ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ, ಆಡಳಿತದ ಬಗ್ಗೆ ಪರಿಣಾಮ ಬೀರಿದ್ರೆ, ಕಾರ್ಯಕ್ರಮಗಳು ನಿಂತಿದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅನ್ಯೋನ್ಯವಾಗಿ ತೀರ್ಮಾನಗಳನ್ನು ಹುಡುಕತ್ತಾರೆ. ಅವ್ರಿಗೂ ಆಸೆ ಇರುತ್ತೆ, ಇವ್ರಿಗೂ ಆಸೆ ಇರುತ್ತೆ, ಇನ್ನೂ 4 ದಿನ ಆಸೆ ಪಡ್ತಾರೆ. AICC ತೀರ್ಮಾನ ಮಾಡಿ ಅವ್ರು ಏನ್ BJP ಹೈಕಮಾಂಡ್ ಇದೆ, ನಮಗೊಂದು ಕಾಂಗ್ರೆಸ್ ಹೈಕಮಾಂಡ್. ಇದನ್ನು ಬಿಟ್ಟು ಹೊರಗಡೆ ಬಂದು ರಾಜ್ಯ ಜನಕ್ಕೆ ಅನುಕೂಲ ಆಗುವಂತ ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡಿದ್ರೆ ನನಗೆ ಖುಷಿ ಆಗುತ್ತೆ. ಕೇಂದ್ರದಿಂದ ಬರಬೇಕಾದಂತ ಯಾವುದೇ ಅನುದಾನ, ಕೇಂದ್ರದಿಂದ ಯಾವುದೇ ಸೌಲಭ್ಯಕ್ಕೆ ಇವ್ರ ಕಡೆಯಿಂದ ಹೋಗ್ತೇವೆ ಟೀಕೆ ಬರುತ್ತೆ, ದುರಾದೃಷ್ಟ. ಅದರಿಂದ ನಮ್ಮ ಇಲಾಖೆ, ನಾನು, ನಮ್ಮ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಾಕಾರದೊಂದಿಗೆ ದೈವಕ್ಷದೊಂದಿಗೆ ಎಲ್ಲ ಸಚಿವ ಸರ್ಕಾರದೊಂದಿಗೆ ಎಲ್ಲ ಶಾಸಕರು ಸಾಕಷ್ಟು ಹೊಸ ಯೋಜನೆಗಳನ್ನು ಬಿಡ್ತೀವಿ. ಸಾಕಷ್ಟು ರೈತರಿಗೆ ಮುಂದೆ ಅವರ ಆತ್ಮಸ್ಥೈರ್ಯವನ್ನು ತುಂಬಿದ್ದೀವಿ. ಪ್ರಾಂತಿಕವಾಗಿ ಸಬಲೀಕರಣ ಆಗಲಿಕ್ಕೆ ಏನೆಲ್ಲ ನಮ್ಮ ಇಲಾಖೆಯಿಂದ ಅವರಿಗೆ ಕೊಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನೂ ಸಹ ನಾವು ಕೊಟ್ಟಿದ್ದೀವಿ. ನನಗೆ ತೃಪ್ತಿ ಇದೆ. ಸೊ ಅದರ ಮೇಲೂ ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ನಾವೇನು ಮಾಡಲಿಕ್ಕಲ್ಲ. ಇಷ್ಟನ್ನು ನಾನು ನಿಮ್ಗೆ ಹೇಳಿ ಶ್ರೀಗಳು ನಮ್ಮ ಶಿವಕುಮಾರ್ ಮತ್ತು ಅವರೆಲ್ಲ ಸದಸ್ಯರು ಮತ್ತು ನೀವೆಲ್ಲ ಆಗಮಿಸಬಂದು ಇದೆಲ್ಲ ತಡವಾದರೂ ಗೊತ್ತು ಎಲ್ಲ ಕೇಳಿದ್ರೆ ನಾನು ಬಹುಶಃ ಇದನ್ನು ಯಾವ ಇದರಲ್ಲಿ ಬೇಕಾದ್ರೂ ನೀವು ಕ್ಲಾರಿಫೈ ಮಾಡ್ಕೋಬೋದು. ಒಂದೇ ಒಂದು -1% ನಾನು ಮಾಡದೇ ಇರೋ ಕೆಲಸವನ್ನು ನಾನು ಹೇಳಿಲ್ಲ. ಅನಾವಶ್ಯಕವಾಗಿ ಪ್ರಚಾರ ತರಲಾದ ಕೆಲಸ ಮಾಡಿಲ್ಲ. ಇನ್ನೇನಾದರೂ ನಿಮಗೆ ಕ್ಲಾರಿಫಿಕೇಶನ್ ಸಜೆಷನ್ ಇದ್ರೆ ಹೇಳಿದ್ರೆ ಸ್ವಾಗತ. ನಮಸ್ಕಾರ.
1: ರೈತರ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಕ್ರಮ ಕೊಡಿದ್ರೆ ಎಚ್ಚರಿಕೆಯ ಕೃಷಿ ಇಲಾಖೆ
0: ಪರಿಹಾರ ಕೊಡಲಾದ ಕಂದಾಯ ಇಲಾಖೆಯನ್ನು ಕೊಟ್ಟಿದ್ವಿ. 5 ಲಕ್ಷ ರೂಪಾಯಿ ನಾವು ಆತ್ಮಹತ್ಯೆ ಪ್ರಕರಣ ಕೊಡ್ತಾ ಇದ್ದೀವಿ. ಬಟ್ ಆದ್ರೆ ನೋಡಿ, ನಾನು ಮಂತ್ರಿಯಾಗಿ ಈ ಸಾವಿನ ಪ್ರಕರಣದ ವಿಚಾರವನ್ನ ನಾನು ಪ್ರಸ್ತಾಪ ಮಾಡೋದು ಕಟ್ಟಾಗುತ್ತೆ. ಇದು ಯಾವುದೇ ಸರ್ಕಾರ ಯೋಜನೆಗಳ ಅನುಷ್ಠಾನದಿಂದ ಆಗುತ್ತೆ ಅನ್ನೋದನ್ನ ನಾವು ಮನಸ್ಸಿನಿಂದ ಕೊಟ್ಟಿದ್ದೇವೆ. ನಮ್ಮ ನಿರ್ಲಕ್ಷ್ಯತೆ ಅಥವಾ ಅನುಷ್ಠಾನ ನಾವು ಸಹ ಮಾಡಕ್ಕಾಗದೇ ರೈತರು ಹಲವಾರು ಕಾರಣಗಳಿದೆ. ಆದ್ರೆ ಒಬ್ಬ ರೈತ ಆತ್ಮಹತ್ಯೆ ಆಗೋದನ್ನು ತಪ್ಪಿಸಬೇಕಾದದ್ದು ಪ್ರತಿಯೊಬ್ಬರ ನಮ್ಮ ಸರ್ಕಾರದ ಜವಾಬ್ದಾರಿ. ಆ ನಿಟ್ಟಿನಲ್ಲೇ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ದೆ. ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂದ್ರೆ ಕನಿಷ್ಠ ಏನೂ ಇಲ್ಲದೆ ಇದ್ರು 5 ಗ್ಯಾರಂಟಿಯನ್ನ ತಗೊಂಡ್ರೆ ಅವನು ಊಟ ಮಾಡಿ ನೆಮ್ಮದಿನ ಮಲಗಬಹುದು. ಕನಿಷ್ಠ ಪ್ರಮಾಣದಲ್ಲಿ ಗಂಡ ಹೆಂಡತಿ ಮಕ್ಕಳು ಇರಬಹುದು. 2000 ರೂಪಾಯಿ ದುಡ್ಡು ಬರುತ್ತೆ, 4 ಜನ 40 ಕೆಜಿ ಅಕ್ಕಿ ಬರುತ್ತೆ, ಕರೆಂಟ್ ಫ್ರೀ ಇರುತ್ತೆ, ಬಸ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಇಷ್ಟೆಲ್ಲ ಅದಕ್ಕೋಸ್ಕರ ನಾವು 5 ಗ್ಯಾರಂಟಿ ಕೊಡುದು. ಹಾಗೂ ಎಲ್ಲಾ ತರದ 6-5 ರೂಪಾಯಿ ಕೊಡ್ತೀವಿ. ಮಕ್ಕಳುಗಳಿಗೆ ಮೊಟ್ಟೆ ಸ್ಕೂಲ್ ಫೀಸ್ ಸಬ್ಸಿಡಿ ಎಲ್ಲ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅವೆಲ್ಲವೂ ಮಾಡಿದ್ವಿ. ಈಗ ರಸಗೊಬ್ಬರ ಕೊರತೆ ಆಗೇ ಆಗುತ್ತೆ. ಈಗಾಗಲೇ ಈ ತಿಂಗಳು 20 ನೊಳಗೆ 38,000 ಮೆಟ್ರಿಕ್ ಟನ್ ಕೊರತೆ ಆಗಿದೆ ಸಪ್ಲೈ. ಸೊ ಯೂರಿಯಾ 14,000 ಮೆಟ್ರಿಕ್ ಟನ್ ಕೊರತೆ ಆಗಿದೆ. ಸೊ ಅದರಿಂದ ಈ ಒಂದು ವಾರದಿಂದ ನಮ್ ಕಂಡಿಲ್ಲ. ಸೊ ಮೊನ್ನೆ ಪ್ರಧಾನಿಯವರೇ ಮಾತನಾಡಿದಾಗ ಹೇಳಿದ್ದಾರೆ, ಫರ್ಟಿಲೈಸರ್ಸ್ ಕಡಿಮೆ ಉಪಯೋಗಿಸಿ ಸಪ್ಲೈ ಕಡಿಮೆ ಆಗುತ್ತೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರದಿಂದ ಇಲಾಖೆ ನಿರಂತರವಾಗಿ ವಾರಕ್ಕೊಂದು ದಿವಸ ನಮ್ಮ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಕಡಿಮೆ ಉಪಯೋಗಿಸ್ಲಿಕ್ಕೆ ನೀವು ಯಾವ ಜಿಲ್ಲೆ ಮೇಲೆ ಒಂದು ಇದನ್ನು ಮಾಡ್ತೀರಾ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಮೊನ್ನೆ ನಡೆದಾಗ ನಾವು ಎಲ್ಲಾ ಸಿಇಒ ಡಿಸಿಗಳಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸೊ ಆಲ್ಟರ್ನೇಟ್ ಉಪಯೋಗಿಸೋದ್ರ ಜೊತೆಗೆ ಎಷ್ಟು ಸಾಧ್ಯ ಕಡಿಮೆ ಉಪಯೋಗಿಸ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮುಕ್ಕಬೇಕು ಅಂತ ಹಾಕೊಂಡಿದ್ದೀವಿ. ಜೊತೆಗೆ ಸೊ ಕೇಂದ್ರದ ಕಚ್ಚಾ ಮೆಟೀರಿಯಲ್ ಸೊ ಆಮದು ಮಾಡ್ಕೋಬೇಕಾಗಿರೋದ್ರಿಂದ ಸೊ 100ಕ್ಕೆ 100 ಸೊ ಕೇಂದ್ರ ಸರ್ಕಾರಕ್ಕೆ ಇದೆಲ್ಲ ಜವಾಬ್ದಾರಿ ಇರೋದ್ರಿಂದ, ಯಾಕೆಂದ್ರೆ ತಯಾರು ಮಾಡುವಂಥದ್ದು ಅವರೇ, ಸಪ್ಲೈ ಮಾಡೋರು ಅವರೇ, ರೇಟ್ ಫಿಕ್ಸ್ ಮಾಡೋರು ಅವರೇ, ನಾವು ಒಂದು ಡಿಸ್ಟ್ರಿಬ್ಯೂಷನ್ ಏನು 20%, 30% ನಾವು ಮಾನಿಟರ್ ಮಾಡೋದು ಅಷ್ಟೆ. ಸೊ ನೇರವಾಗಿ ಡೀಲರ್ಗೆ ಹೋಗುತ್ತೆ, ನೇರವಾಗಿ ಸಬ್ ಡೀಲರ್ಗೆ ಹೋಗುತ್ತೆ. ನಮ್ಮಲ್ಲಿ ಒಂದು 400 ಕೋಟಿ ಅವತ್ತ ನಿಧಿ ಇಟ್ಟಿದ್ದೀವಿ, ಅದ್ರ ಮೂಲಕ ಒಂದು ಅಟ್ಟು ಸೊ ಅವತ್ತ ನಿಧಿ ತಗೋತೀವಿ, ವಾಪಸ್ ಸ್ಟಾರ್ಟ್ ಇಟ್ಕೋತೀವಿ. ಅಟ್ ಬಿಟ್ರೆ ನಮ್ಮಲ್ಲಿ ಏನು ಇರಲ್ಲ. ಇಲ್ಲದೆ ಇದ್ರು ನಾವು ರೈತರ ಪರ ನಿಲ್ಲಬೇಕಾಗುತ್ತೆ, ಕಟ್ಟಾಸಿಕ್ಕೆ ಆಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಕಳೆದ ಬಾರಿ ಕಡಿಮೆ 3 ಲಕ್ಷ ಮೆಟ್ರಿಕ್ ಟನ್ ಕಡಿಮೆ ಕೊಟ್ಟೆ ಸಪ್ಲೈ ಆಗಿದ್ರು ನಾವು ರೈತರಿಗೆ ಕನ್ವಿನ್ಸ್ ಮಾಡಿ ಇನ್ನೂ ತೊಂದರೆ ಆಗದೆ ನೋಡಿದ್ದೀವಿ. ಈ ವರ್ಷ ಮುಂಗಾರು ಈ ಮಂತ್ ಎಂಡ್ ಅಥವಾ ಜೂನ್ ಫಸ್ಟಿಂದ ಸ್ಟಾರ್ಟ್ ಆಗೋದ್ರಿಂದ ಸಮಸ್ಯೆ ಆಗುತ್ತೆ. ಆಗದಲ್ಲಿಯೇ ಸೊ ನಮ್ಮೆಲ್ಲ ಅಧಿಕಾರಿಗಳಿಗೆ ಸೊ ಪ್ರತಿ ವಾರ ಮೀಟಿಂಗ್ ತಗೊಂಡು ಅವರಿಗೆ ಯಾವ ರೀತಿ ಈ ಕಾಲ ಸಂದರ್ಭದಲ್ಲಿ ಮಾರಾಟ ಆಗದಂಗೆ ಇಂಡಸ್ಟ್ರಿಯಲ್ ಇದಕ್ಕೆ ಯಾರು ಹೆಚ್ಚು ಅದನ್ನ ತಗೊಳ್ಳದಂಗೆ ಕಟ್ಟುನಿಟ್ಟಾಗಿ ರೈಲ್ ಮಾಡೋದು, ಆಕ್ಷನ್ ಮಾಡೋದು, ಸೇಲ್ ಅಂಗಡಿ ಇದ್ರೆ ಅವ್ರನ್ನ ಲೈಸೆನ್ಸ್ ರದ್ದು ಮಾಡೋದು, ಎಲ್ಲ ತರದ ಕ್ರಮವನ್ನ ನಮ್ಮ ಇಲಾಖೆ ವಿಜಿಲೆನ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ನವರು ಪೊಲೀಸ್ನವರು ಜಿಲ್ಲೆ ಡಿಸಿಗೆ ಅಧಿಕಾರ ಕೊಟ್ಟು ಎಲ್ಲ ಮಾಡಿಸ್ತಾರೆ. ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿನ ಆಲ್ಟರ್ನೇಟ್ ಉಪಯೋಗಿಸ್ಕೊಳ್ಳಿಕ್ಕೂ ಸಹ ರಿಪೋರ್ಟ್ ಆಮೇಲೆ ಸಾವಯವ ಗೊಬ್ಬರನ ಉಪಯೋಗಿಸ್ಲಿಕ್ಕೆ ಮಾಡಿದ್ದೀನಿ. ಅಲ್ಲಿ FID ಇಂಟ್ರೊಡ್ಯೂಸ್ ಮಾಡಿ ರೈತರು ಮಾತ್ರ ತಗೊಳ್ಳೋದು, ರೈತರು ಅಲ್ಲದೆ ಇರೋರಿಗೆ ಗೊಬ್ಬರ ತರಲಿಕ್ಕೆ ಅವಕಾಶ ಇಲ್ಲ. ಎಟ್ಟ ವಿಡಿಯೋದಲ್ಲಿ ಏನಿರುತ್ತೆ ಅವ್ರು ಏನ್ ಬೇಸಾಯ ಮಾಡ್ತಾರೆ ಅದರ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ.
2: ಈಗ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂತದ್ದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾವು ನೋವುಗಳು ಸಂಭವಿಸ್ತಾ ಇದೆ, ನಾವೆಲ್ಲರೂ ಗಮನಿಸಿದ್ದೀವಿ ಕೂಡ. ಇಂತಹ ಸಂದರ್ಭದಲ್ಲಿ ರೈತ ತಾನು ಬೆಳೆದಂತಹ ಬೆಳೆಗಳಿಗೆ ಎಲ್ಲೋ ಹೊತ್ಕೊಂಡು ಹೋಗಿ ಎಲ್ಲೋ ಕಷ್ಟಪಟ್ಟು ಗಾಡಿ ಮಾಡಿಕೊಂಡು ಸಿಟಿಗೆ ಹೋಗ್ಬೇಕು, ಮಾರುಕಟ್ಟೆಯಲ್ಲಿ ಅವನಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ ನೋಡಿ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾನೆ. ಹಾಗಾಗಿ ಒಂದು ಗ್ರಾಮಕ್ಕೆ ಒಂದರ ಹಾಗೆ ತಾನು ಬೆಳೆದ ಬೆಳೆಗಳನ್ನ ಸರ್ಕಾರವೇ ಬೆಂಬಲ ಬೆಲೆಯನ್ನ ನೀಡಿ ಕೊಂಡುಕೊಳ್ಳುವಂತಹ ಒಂದು ಕೇಂದ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ?
0: ಕಳೆದ ಬಾರಿ ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಕೇಂದ್ರ ಸರ್ಕಾರದ ಚುನಾವಣೆ, ನಮ್ಮ ಪಾರ್ಲಿಮೆಂಟ್ ಚುನಾವಣೆ, ಎಲ್ಲಾ ರೈತರು ಬೆಳೆಯೋ ಬೆಳೆಗೆ ನಾವು MSPಯನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆಯನ್ನ ಇಶ್ಯೂ ಮಾಡಿದ್ದು. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರುತ್ತೆ. MSP ರೇಟ್ ಅನ್ನ MSP ರೇಟ್ ಫಿಕ್ಸ್ ಮಾಡೋದಾಗ್ಲಿ, MSPಗೆ ಯಾವ್ಯಾವ ಬೆಳೆನ ಇನ್ಕ್ಲೂಡ್ ಮಾಡೋದಾಗ್ಲಿ ಎಲ್ಲವೂ ಸಹ ಅವರ ಸರ್ಕಾರದ್ದೇ ಇರುತ್ತೆ. ನಮ್ಮಲ್ಲಿ ನಾವು ಸಾಕಷ್ಟು ಒತ್ತಡವನ್ನ ಕಾಲಕಾಲಕ್ಕೆ ಕೊಡ್ತಾ ಇದ್ದೀವಿ. ರೇಟ್ ವಿಚಾರದಲ್ಲಿ ಬೆಲೆ ಇನ್ಕ್ಲೂಡ್ ಆಗೋ ವಿಚಾರದಲ್ಲಿ ಆಗ್ತಾ ಇದೆ.
3: ನಮಸ್ಕಾರ ಸಚಿವರೇ, ನನ್ನ ಒಂದು ಪ್ರಶ್ನೆ, ಈ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಇಲಾಖೆಯಿಂದ ಯಾವ ಒಂದು ಕ್ರಮ ತೆಗೆದುಕೊಂಡಿದ್ದೀರಾ ಯೂನಿವರ್ಸಿಟಿ ಜೊತೆಗೆ ಸೇರಿ, ಒಂದು ಪ್ರಶ್ನೆ. ಎರಡನೇದು, ನಿಮ್ಮ ಸರ್ಕಾರವೇ ಸಾವಯವ ಕೃಷಿ ಉತ್ಪನ್ನಗಳಿಗೆ ಪ್ರತ್ಯೇಕ ಮಾರುಕಟ್ಟೆ ಮಾಡ್ತೀವಿ ನಾವು APMCಲಿ ಅಂತ ಹೇಳಿದ್ರಿ, ಇದನ್ನ ಯಾವೊಂದು ಹಂತದಲ್ಲಿದೆ? ಯಾಕಂದ್ರೆ ಕಡೂರು, ಬೀರೂರು, ಚಿಕ್ಕಮಂಗ್ಳೂರು ಆ ಕಡೆ ಸರ್ ನಾವು ಸಾವಯವ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಗೆ ಬರ್ತಾ ಇರೋದು ಮಾರುಕಟ್ಟೆ ವ್ಯವಸ್ಥೆ. ಈಗಾಗಲೇ ಮಾರುಕಟ್ಟೆ ನಾನು ಹೇಳಿದೆ ಆವಾಗ್ಲೇ ಸರ್, ನಾನು ಕೂಡ ಅವ್ರ ಜೊತೆಗೆ ಸೇರಿದಾಗ ಹೇಳಿದೆ ಸರ್ಕಾರ ಈ ಒಂದು ಕುರಿತು ಆಗ್ಲೇ ಚಿಂತನೆ ಮಾಡಿದೆ, ಇದು ಇಂಪ್ಲಿಮೆಂಟ್ ಕೂಡ ಆಗ್ತಾ ಇದೆ ಅಂತ ಹೇಳಿದೆ ನಾನು. ಆದ್ರೂ ಅವರಿಗೆ ಅಸಮಾಧಾನ ಇದೆ. ಈಗ ಇಲಾಖೆಯಿಂದ ಯಾವ ಒಂದು ಕ್ರಮ ತಗೋಬೇಕು? ಮೂರನೇ ಪ್ರಶ್ನೆ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಹಾರ ಬೆಳೆಗಳಿಗೆ ನಾವು ಒತ್ತು ಕೊಡ್ತಾ ಇಲ್ಲ, ಇಲಾಖೆಯಿಂದ ಭತ್ತ ಬೆಳೆದಾಗ್ಲಿ ಅಥವಾ ಬೇರೆ ಆಹಾರ ಬೆಳೆದಾಗ್ಲಿ ಇದ್ರ ಕುರಿತು ಯಾವ ಕ್ರಮ ತಗೊಳ್ತಾ ಇದ್ರಿ? ಯಾಕಂದ್ರೆ ಅಡಿಕೆ ಮರ ಕೊಯ್ದು ಬಿಟ್ಟು ನಾವು ಭತ್ತ ಮಾಡಕ್ ಆಗಲ್ಲ ಮತ್ತೆ ತಿರ್ಗಾ. ಸೊ ಈ ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರ.
4: ನಾವು ಹಿಂದಿನ ಸಾಲಿನಿಂದ ನಮ್ದು NMN ನ್ಯಾಷನಲ್ ಮಿಷನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಅದರಲ್ಲಿ ಸುಮಾರು ರಾಜ್ಯದಂತ ಸುಮಾರು 990 ಕ್ಲಸ್ಟರ್ಸ್ ಅಲ್ಲಿ ಸುಮಾರು ಒಂದು 50,000 ಪ್ರದೇಶದಲ್ಲಿ ನಾವು ಅದನ್ನ ತರಬೇತಿ ಹಮ್ಮಿಕೊಂಡಿದ್ದೀವಿ. ಈ ಸಲ ಕೂಡ ಇನ್ನೂ ಸುಮಾರು 282 ಕ್ಲಸ್ಟರ್ಸ್ ಅಂತ ಹೇಳಿದ್ರೆ ಒಂದು ಕುಶ ಗ್ರಾಮ ಒಂದು 125 ಹೆಟ್ಟೆ ಆಗಿರುವಂತ ಕ್ರಮ ಅಂದ್ರೆ ಇದನ್ನ ಒಟ್ಟಾರೆ ರಾಜ್ಯದಂತ ಮಾಡ್ತೀವಿ ಅಂತ ಹೇಳೋದಿಲ್ಲ. ಈ ಒಂದನ್ನ ನಾವು ಏನು 2-3 ವರ್ಷದಲ್ಲಿ ಪರಿವರ್ತನೆ ಮಾಡ್ತಾ ಇದ್ವಿ. ಇದನ್ನ ನೋಡ್ಕೊಂಡು ಸುತ್ತಮುತ್ತಲಿರುವ ಗ್ರಾಮದವರಿರ್ಬೋದು ಅಥವಾ ಪಂಚಾಯತ್ಗಳಿರ್ಬೋದು ಅಥವಾ ತಾಲೂಕಲ್ಲಿ ಇರುವಂತ ರೈತರು ಅದನ್ನು ನೋಡಿ ತಾವು ಕೂಡ ಸಾವಯವನ್ನು ಅಳವಡಿಸ್ಕೋಬೇಕು ಅಂತ ಒಂದು ಮುಖ್ಯ ಉದ್ದೇಶ. ಅದೇ ರೀತಿ ತರಬೇತಿಗೆ ಬಂದ್ರೆ ನಾವು ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ತರಬೇತಿ ಮಾಡ್ತಿದ್ದೀವಿ. ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದವರು ಅವರಲ್ಲಿ ಇರುವಂತಹ ಯೋಜನೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿರ್ಬೋದು ಹಾಗೂ ಒಟ್ಟಾರೆ ಆಫ್ ಕ್ಯಾಂಪ್ ಕೈಗಾರಿಕೆ ಮಾಡ್ತೀವಿ. ಇದರಲ್ಲಿ ಕೂಡ ನಾವು ಸಾಕಷ್ಟು ತರಬೇತಿ ಕೊಡ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಮಾನ್ಯ ಕೃಷಿ ಸಚಿವರು ಹೇಳಿದಾಗೆ ಅದಕ್ಕೆ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಬಳಸ್ಬೋದು, ನ್ಯಾನೋ DAP ಬಳಸ್ಬೋದು ಅಥವಾ UAP ಪರ್ಯಾಯವಾಗಿ ಯಾವ ರೀತಿ ಮಾಡಬೇಕು, ಎಷ್ಟು ಬೆಳೆಗಳಿಗೆ ಅವಶ್ಯಕತೆ ಇದೆ ಅಷ್ಟೇ ಶಿಫಾರಸನ್ನ ಮಾಡಿದರೆ ಅಷ್ಟೇ ಬೆಳೆಸಬೇಕನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ. ಇನ್ನಿತರ ಹಸಿರಿಲ್ಲ ಗೊಬ್ಬರ ಇರ್ಬೋದು ಅಥವಾ ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳ ಬಗ್ಗೆ ಕೂಡ ತರಬೇತಿ ಮಾಡ್ತಾ ಇದೀವಿ. ಅದೇ ರೀತಿ ನಾವು ಸಹಾಯಧನ ಕೂಡ ವಿತರಣೆ ಮಾಡ್ತಾ ಇದ್ದೀವಿ.
5: ಸರ್ಕಾರದಲ್ಲಿ ಆ ತರ ವ್ಯತ್ಯಾಸ ಇರೋದು ಮತ್ತು ಈ ತರ ಯೋಜನೆಗಳು ಇನ್ನೊಂದು ಏನೇ ತಪ್ಪಾಗಿದ್ರು ನಂಬರ್ 1 ಅವರೇನೆ, ಅವ್ರ ಹತ್ರ ನಾವೇನ್ ಪಾಠ ಕಲಿಯೋ ಅಂತ ಹೋಗ್ತೀವಿ.
6: ಸರಿ, ಪ್ರಧಾನಿ ಹೇಳಿದ್ದಾರೆ ದೇಶ ಸಂಕಷ್ಟದಲ್ಲಿದೆ, ಸೊ ಹಾಗಾಗಿ ಎಲ್ಲರೂ ಕೂಡ ದೀಪಾವಳಿ ಕಡಿತ ಮಾಡ್ತಾ
5: ಇದ್ದಾರೆ. ಫಸ್ಟ್ ಕರ್ನಾಟಕದ ಬಿಜೆಪಿ ಮತ್ತು ಜೆಡಿಎಸ್ ಸ್ನೇಹಿತರಿಗೆ ಹೇಳಕ್ಕೆ ನಾವು ಸಂದ

0: ಸಮಯ ಕೇಂದ್ರ ಸರ್ಕಾರದ ಮಾತನ್ನು ಕೇಳುವಂತದಲ್ಲಿ ಕೇಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಒಬ್ಬ ಪ್ರಧಾನಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ದೇಶದ ಪ್ರಧಾನಿಯಾಗಿದ್ದಾರೆ, ಅವರ ಸೂಚನೆಯನ್ನು ಫಾಲೋ ಮಾಡುವಂಥವನ್ನ ಮಾಡ್ತೀವಿ. ಆದರೆ ರಾಜಕೀಯ ಲಾಭ ತಗೊಳ್ಳೋದಕ್ಕೆ ಮಾತನಾಡೋರು ಇಲ್ಲಿಯ ಅವರ BJP ಪಾರ್ಟಿಯ ಲೀಡರ್ಗಳು ಮತ್ತು ಜನತಾದಳ ಲೀಡರ್ಗಳು. ಅವರು ಸರಿಯಾದ ರೀತಿ ನೋಡಿದ್ರು, ರಾಜಧಾನಿ 3.5 ಲಕ್ಷ ಮೆಟ್ರಿಕ್ ಟನ್ ಕಡಿಮೆ ಸಪ್ಲೈ ಮಾಡಿದ್ರು, ಇಲ್ಲಿ ಪ್ರಚಾರ ತಾಳಕ್ಕೆ ಹೆಣ ಇಟ್ಟರು. ಈಗ ಆಲೆ ಎಷ್ಟು, ಇದೊಂದು ತಿಂಗಳಲ್ಲಿ 14,000 ವಿಧಿಯ ಕಡಿಮೆ ಸಪ್ಲೈ ಆಗಿದೆ. ಅದನ್ನು ಪ್ರಚಾರ ಅನ್ವಾಂಟೆಡ್ ಆಗಿ ಪ್ರಚಾರ ತಗೊಳಕ್ ಹೋದಾಗ ಈ ಥರದ್ದೆಲ್ಲ ಆಗುತ್ತೆ.
1: ಸರ್, ಈಗ ನಾಳೆ ಸರ್ಕಾರಕ್ಕೆ 3 ವರ್ಷ ಆಗುತ್ತೆ, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದು ಎಷ್ಟು ಭರವಸೆಗಳಿದೆ
0: ನನಗೆ? ಅದು ಅಂಕಿಅಂಶ ಪೂರ್ಣ ಪ್ರಮಾಣದಲ್ಲಿ ನನ್ನ ಹತ್ರ ಮಾಹಿತಿ ಇಲ್ಲ. ನಾವು ಪ್ರಣಾಳಿಕೆ ಕೊಟ್ಟ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಮಾಡಿದ್ದೀವಿ. ಟೆಕ್ನಿಕಲಿ ಯಾವ್ದಾದ್ರು ಆಗದೇ ಒಂದೋ ಎರಡೋ ಇದ್ರೆ ಗೊತ್ತಿಲ್ಲ. ಮೇಜರ್ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಎಲ್ಲ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ.
1: ಉದ್ಯೋಗಗಳ ಬಗ್ಗೆ ಹೇಳಿದ್ರಿ ಸರ್, ಉದ್ಯೋಗಗಳೇ ಬರ್ತೀನೂ ಕೂಡ ಆಗಿಲ್ಲ.
0: ನಾನು ಹೇಳಿದ್ನಲ್ಲ, ಈಗ ಸಾಕಷ್ಟು ಇಲಾಖೆಗಳಲ್ಲಿ ಕಳೆದ 5 ವರ್ಷಕ್ಕೆ ಎಷ್ಟು ಹೊಸ ಹುದ್ದೆಗಳನ್ನ ನೇಮಕಾತಿ ಮಾಡಿದ್ದಾರೆ, ಈ 3 ವರ್ಷದಲ್ಲಿ ಎಷ್ಟು ಮಾಡಿದ್ವಿ ಅಂತ ತಗೋಬಿಡಿ ನೀವು, ಗೊತ್ತಾಗುತ್ತೆ. ಈಗ ನಾವೇ ಅಲ್ಲ, ಈಗ 30-40 ವರ್ಷದಿಂದ ಖಾಲಿ ಆಗಿರೋ ಹುದ್ದೆನ ಈಗ 1-5 ವರ್ಷದಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ಅದನ್ನು ನಾವು ಕಳೆದ 5 ವರ್ಷಕ್ಕಿಂತ ಡಬಲ್ ಅಲ್ಲ ಟ್ರಿಬಲ್ ಮಾಡಿದ್ದೀವಿ. ಈಗ ನಮ್ಮ ಇಲಾಖೆ 20 ವರ್ಷದಿಂದ ನೇಮಕಾತಿ ಆಗಿರಲಿಲ್ಲ, ನಾನು 1,000 ನೇಮಕಾತಿ ಮಾಡ್ತಾ ಇದ್ದೀನಿ. ಇನ್ನೊಂದು 2 ತಿಂಗಳ ಒಳಗಡೆ ಇಂಟರ್ನಲ್ ರಿಸರ್ವೇಷನ್ ಇಂದ ಲೇಟ್ ಆಯಿತು, ಇನ್ನೊಂದು 2 ತಿಂಗಳ ಒಳಗಡೆ ನೇಮಕಾತಿ ಮಾಡ್ತೀನಿ. ಅದನ್ನ ನೀವು ಲೆಕ್ಕ ಹಾಕೋಬೇಕು. ವಿನ ನಾವು ಯಾವತ್ತೂ ಆಗದೆ ಇರೋದು ಇವತ್ತು ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಏನು ಉತ್ತರ?
2: ಕೃಷಿ ಇಲಾಖೆಯಲ್ಲಿ ತಂದಂತಹ ಎಕ್ಸಾಮ್ ಅಲ್ಲಿ 100-200 ಅಂಕಗಳನ್ನು 70% ಹೆಚ್ಚು ಜನ ತಗೊಂಡಿದ್ದಾರೆ, ಅಕ್ರಮ ನಡೆದಿದೆ
0: ಅಂತ. ಹಿರಿಯೂರು ಎಂತ ಯಾವುದು ಹಿರಿಯೂರು ಸೆಂಟ್ರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಇದಲ್ಲ ಪ್ರಾಕ್ಟಿಕಲ್ ಆಕ್ಚುಲಿ ಪ್ರಾಕ್ಟಿಕಲ್ ಪೇಪರ್ನ ತಯಾರು ಮಾಡೋದಾಗಲಿ ಅಥವಾ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡೋದಾಗಲಿ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಇದರ ಆಧಾರದ ಮೇಲೆ ನಾನು ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಮತ್ತು ನಮ್ಮ ಕಾರ್ಯದರ್ಶಿಗೆ ರೀ ಎಕ್ಸಾಮ್ ಮಾಡಲಿಕ್ಕೆ ಡೈರೆಕ್ಷನ್ ಬೆಳಿಗ್ಗೆ ಕೊಟ್ಟರೆ.
3: ಈಗ ಸಮಾವೇಶದ ಬಳಿಕ ಸರ್ಕಾರದಲ್ಲಿ ಮತ್ತೆ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಬಹಳ ಗಟ್ಟಿಯಾಗಿ ಕೇಳ್ತೇನೆ.
0: ನನ್ನ ಸಂಬಂಧ ಇಲ್ಲದ ವಿಚಾರ, ನಾನು ಮಂತ್ರಿ ಅಷ್ಟೆ. ಇಷ್ಟು 1 ಗಂಟೆ ಕೇಳಿದ್ರಲ್ಲ ಅದಕ್ಕೆಲ್ಲ ಉತ್ತರ ಹೇಳಿದೆ ಬ್ರದರ್. ಈಗ ಅದು ಮುಖ್ಯಮಂತ್ರಿ ಇದ್ದಾರೆ, ಪಕ್ಷ ಇದೆ. ಅದೇನಿದ್ರು ಪಕ್ಷ ನೆತ್ತ
1: ಸರ್, ಮುಖ್ಯಮಂತ್ರಿಗಳು ಜನಸ್ಪಂದನ ಮಾಡ್ಲಿಕ್ಕೆ ಹೇಳಿದ್ರು, ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ?
0: 7-8 ಜನಸಂಪರ್ಕ ಸಭೆ 7-8 ಮಾಡಿದ್ದೀವಿ. ಎಲ್ಲ KDP ಮೀಟಿಂಗ್ ಮಾಡ್ತೀವಿ, ಅವತ್ತು ಪ್ರತಿ KDP ಮೀಟಿಂಗ್ ನಲ್ಲಿ ಜನಸಂಪರ್ಕ ಸಭೆ ಮಾಡ್ತೀವಿ ಸಪರೇಟ್ ಒಂದು 7-8.
1: ನಿಮ್ಮ 5 ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ವಿಚಾರಕ್ಕೆ ಬಂದಾಗ ಸರ್, ಈಗ ಕರೆಂಟ್ ಬಿಲ್ ಒಂದ್ ಕಡೆ ಉಚಿತ ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆಗೆ ಎಲ್ಲವೂ ಕೂಡ ಹೈಕ್ ಮಾಡ್ತಾ ಇದಾರೆ ಅಂತ ಟೀಕೆಗಳು ಕೇಳ್ತಾರೆ.
0: ನೋಡಿ, ರೇಟು ನಿರಂತರವಾಗಿ ಜಾರಿ, ಮೊನ್ನೆ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಎತ್ಕಿದಂಗೆ ಜಾಸ್ತಿ ಮಾಡೋದು, ಅದಕ್ಕೆ ಯಾರು ಉತ್ತರ ಕೊಡಬೇಕು? ಕೊಡಕ್ಕೆ ಹೇಳಿ ಫಸ್ಟ್. ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಇದೆ. ಸೊ ನಾವು ಬೆಲೆ ರೇಟ್ ಆಗುತ್ತೆ, ಇವತ್ತು ಜಮೀನು ರೇಟ್ ಜಾಸ್ತಿ ಆಗುತ್ತೆ, ಮತ್ತು ನಾವು ಪ್ರತಿಯೊಂದು ಹೋಟ್ಲಿಗೆ ಹೋದ್ರೆ ಹೋಟ್ಲ್ ರೇಟ್ ಜಾಸ್ತಿ ಆಗುತ್ತೆ. ಇವೆಲ್ಲ ಅಂದರೆ ದಿನೇ ದಿನೇ ಪ್ರತಿ ವರ್ಷ 5% 10% ಏನು ಜಾಸ್ತಿ ಆಗುತ್ತೆ, ಅದು ಸಹಜವಾದಂಥ ಪ್ರಕ್ರಿಯೆ ಆಗುತ್ತೆ. ಏಕಾಏಕಿ ಇದ್ದಕ್ಕಿದ್ದಂಗೆ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡಿರಲ್ಲ, ಆ ಥರ ಆದರೆ ಪ್ರಾಬ್ಲಮ್.
1: ಒಂದ್ ಕಡೆ ಕ್ಯಾಬಿನೆಟ್ ರೀಶಫಲ್ ಇನ್ನು ಕೂಡ ಕ್ಲಾರಿಟಿ ಇಲ್ಲ ಸರ್, ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಡೈರೆಕ್ಟರ್ಗಳ ಹುದ್ದೆಗಳಾಗಿರ್ಬೋದು ಈ ಥರದ್ದು ಭರ್ತಿ ಆಗುವ ಇನ್ನೂ ಕೂಡ ಆಗಿಲ್ಲ ಅನ್ನೋಂಥದ್ದು ಆಕ್ರೋಶ ಇದೆ ಸರ್.
0: ಬಹಳ ಜನದ ಒತ್ತಡ ಇದೆ, ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲವನ್ನು ಈ ತಿಂಗಳೊಳಗಡೆ ಹೈಕಮಾಂಡ್ ಜೊತೆ ಮಾತನಾಡಿ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಿಪೇರ್ ಆಗಿದ್ದಾರೆ. ಬಟ್ ಕಾರ್ಯಕರ್ತರಿಗೆ ಬೇಗ ಕೊಡ್ತಕ್ಕಂಥದ್ದು ಒಳ್ಳೆಯದು. ಅದೇನು ತಪ್ಪು?
1: ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಒಡನಾಡ್ಕೊಂಡಿದ್ದಾರೆ
0: ಯಾಕೆ ಗೊತ್ತಿಲ್ಲ.
1: ಅಲ್ಲಿ ಇದಕ್ಕಿದ್ದಾಗೇನೆ ಕೆಲವರನ್ನ ಬಿಡುಗಡೆ ಮಾಡಲಾಗಿತ್ತು ಉದ್ದೇಗಳಿಂದ ಅನ್ನುವಂತ ಆಕ್ರೋಶಕ್ಕೆ ಇವತ್ತು
0: ಬೆಳಗ್ಗೆ ಬೇರೆ ಬೇರೆ ಕಾರ್ಯಕ್ರಮ ಅದ್ರ ಬಗ್ಗೆ ಮಾಹಿತಿ ಇದೆ.
4: ಸರ್, ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನ ಬಳಸ್ತಾರೆ, ಅದನ್ನ ನೀವು ದಯವಿಟ್ಟು ಅದನ್ನ ಎಷ್ಟು ಕಡಿಮೆ ಮಾಡಿದ್ರೆ ಉಸ್ತುವಾರಿ ಸಚಿವರಾಗಿ?
0: ಈಗ ನಮ್ಮ ವಿಶೇಷವಾಗಿ ದರ್ಶನ್ MLA ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ, ಅವ್ರ ರೈತ ಸಂಘದ ಜವಾಬ್ದಾರಿ ಇರೋದ್ರಿಂದ. ಸೊ ಅವರು ಭಾಳಷ್ಟು ಅವ್ರ ತಾಲೂಕನ್ನು ಸಾವಯವ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬೇರೆ ತಾಲೂಕಿನಲ್ಲೂ ಸ್ವಲ್ಪ ನೀನೇ ಜವಾಬ್ದಾರಿ ತಗೊಂಡು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ನಮ್ಮ ಅಧಿಕಾರಿಗಳ ಅವ್ರ ಜೊತೆ ಸಂಪರ್ಕ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ.
5: ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಕೃಷಿ ಮತ್ತು ಮಾಧ್ಯಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀವಿ.
6: ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಕೃಷಿ ಮಾಧ್ಯಮ ಸಂವಾದ ಸಂಭ್ರಮ ಕಾರ್ಯಕ್ರಮ ಕುರಿತು ಬಾನುಲಿ ವರದಿಯನ್ನು ಆಲಿಸಿದಿರಿ. ಪ್ರಸ್ತುತಪಡಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ ಎಸ್ಎಂ ಸುಧಾಕರ್, ಸಹಾಯ ರೇಷ್ಮಾ ಹಾಗೂ ದೀಪಿಕಾ.
7: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
7: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
7: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
10: ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಮುಗಿಸುವ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.

0: ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
1: ನಮಸ್ಕಾರ. ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆಕಾಶವಾಣಿ ಭದ್ರಾವತಿ, ಸಮಯ 7:34 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಿದೆ.

0: ಹೇಳಿಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲಾ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರಗಳ ಕಳ್ಳಸಾಗಣೆ ತಡೆಯಲು ಮುಂದಿನ 6 ತಿಂಗಳೊಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ ಬಿಎಸ್ಎಫ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು ಬಿಎಸ್ಎಫ್ ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ದ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ದೇಶದಲ್ಲಿ ಸ್ಥಿತಿಸ್ಥಾಪಕ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳವನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಕೆವಿಐಸಿ 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30,000-32,000 ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೆಯ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮ ವರ್ದಾನಿ ಅವರನ್ನು 21-17, 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ದ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಬನ್ನಿ, ಗೀತೆಗಳು, ಅವರ ಚಿತ್ರದ ಗೀತೆಗಳು, ಕೇಳಿಬರುವ ಸ್ವರಗಳು ಆಶಾ ಭೋಸ್ಲೆ ಮತ್ತು ಗೀತಾ ದತ್ತವರಭೂ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ನೀವೀಗ ಕೇಳುವ ಗೀತೆ ಆರ್ ಪಾರ್ ಚಿತ್ರದ ಕೇಳಿಬರುವ ಸ್ವರ ಗೀತಾ ದತ್ತವರದ್ದು.

ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಂಜೆ 5:35 ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಒಂದು ಬ್ಯಾರಲ್ ಕಚ್ಚಾ ತೈಲ ಎಷ್ಟು ಲೀಟರ್ಗೆ ಸಮವಾಗಿರುತ್ತೆ ಅಂತ. ಅದಕ್ಕೆ ಉತ್ತರಗಳು ಏನೆಲ್ಲ ಬಂದಿದೆ ನೋಡೋದಿಕ್ಕೆ ಮುನ್ನ ನಿಮಗಾಗಿ ಅಕ್ಷರಗಳನ್ನ ಜೋಡಿಸಿ ಪದವನ್ನ ರಚನೆ ಕೂಡ ಮಾಡುವಂತ ಕಾರ್ಯಕ್ರಮ. ಈಗ ಒಂದು ಪದಕ್ಕಾಗಿ ಅಕ್ಷರಗಳನ್ನ ನಾನು ಹೇಳಿದ್ರೆ ನೀವು ಜೋಡಿಸಿ ಪದವನ್ನ ರಚನೆ ಮಾಡಿ ಸಂದೇಶವನ್ನ ಕಳಿಸಿದ್ರೆ ಎರಡನ್ನು ಒಟ್ಟಿಗೆ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ ಅಂತ ಕೇಳಿದ್ರೆ ನಿಮಗಾಗಿ ಅಕ್ಷರಗಳು ಹೀಗಿದೆ. ಮೊದಲನೆಯ ಅಕ್ಷರ ಯ, ಮೊದಲನೆಯ ಅಕ್ಷರ ಯ, ಎರಡನೆಯ ಅಕ್ಷರ ಸ, ಮೂರನೆಯ ಅಕ್ಷರ ಜ, ನಾಲ್ಕನೆಯ ಅಕ್ಷರ ವಿ, ಐದನೆಯ ಅಕ್ಷರ ರು, ಆರನೆಯ ಅಕ್ಷರ ಸ. ಅಕ್ಷರಗಳು ಮತ್ತೊಮ್ಮೆ. ಮೊದಲನೆಯ ಅಕ್ಷರ ಯ, ಎರಡನೆಯ ಅಕ್ಷರ ಸ, ಮೂರನೆಯ ಅಕ್ಷರ ಜ, ನಾಲ್ಕನೆಯ ಅಕ್ಷರ ವಿ, ಐದನೆಯ ಅಕ್ಷರ ರು, ಆರನೆಯ ಅಕ್ಷರ ದ. ಸ ಅಂತ ಕೇಳಿಸ್ಕೊಂಡ್ರೆ ಅಲ್ವಾ ನಾನು ಸಾನೆ ಹೇಳಿದ್ದು. ಆರನೆಯ ಅಕ್ಷರ ದ. ಮತ್ತೊಮ್ಮೆ ಒಂದು ಪದಕ್ಕಾಗಿ, ಅರ್ಥಪೂರ್ಣವಾದ ಪದಕ್ಕಾಗಿ ಅಕ್ಷರಗಳ ಜೋಡಣೆಯ ಕೆಲಸ ಈಗ ನೀವು ಪ್ರಾರಂಭ ಮಾಡ್ತೀರಾ. ಮೊದಲನೆಯ ಅಕ್ಷರ ಯ, ಎರಡನೆಯ ಅಕ್ಷರ ಸ, ಮೂರನೆಯ ಅಕ್ಷರ ಜ, ನಾಲ್ಕನೆಯ ಅಕ್ಷರ ವಿ, ಐದನೆಯ ಅಕ್ಷರ ರು, ಆರನೆಯ ಅಕ್ಷರ ದ. ನೀವು ಈಗ ಈ ಅಕ್ಷರಗಳನ್ನ ಜೋಡಿಸಿ ಯಾವ ಪದವನ್ನ ರಚನೆ ಮಾಡಿ ಪದಗಳು ರಚನೆಯಾಗಿ ಬರುತ್ತೆ ಅಂತ ನಾನು ಈ ಗೀತೆಯ ನಂತರದಲ್ಲಿ ಆ ಪ್ರಶ್ನೆಗೆ ಉತ್ತರ ಜೊತೆಯಲ್ಲಿ ಈ ಪದವನ್ನ ನಾನು ಖಂಡಿತ ನಿಮ್ಮೆಲ್ಲರ ಸಂದೇಶವನ್ನ ಓದೋದಕ್ಕೆ ಪ್ರಾರಂಭ ಮಾಡ್ತೀನಿ. 9481527600 ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಾಟ್ಸ್ಆಪ್ ಸಂಖ್ಯೆ ಇದಾಗಿದೆ. ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಬಂದು ತಲುಪಲಿ ಅಂತ ಹೇಳ್ತಾ ಬನ್ನಿ ಈ ಗೀತೆಯನ್ನು ಕೇಳೋಣ.

0: ಕೇಳಿದ್ರೆ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲ ತೈಲ ಎಷ್ಟು ಲೀಟರ್ಗೆ ಸಮವಾಗಿರುತ್ತೆ ಅನ್ನೋದಾಗಿತ್ತು. ಅದಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದೆ ನಾನು, 100, 1,000, 159, 150 ಲೀಟರ್ಗೆ ಸಮ ಇರಬಹುದ ಅಂತ. ಉತ್ತರಗಳನ್ನ ನೀವೆಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ನೋಡಿ, ನಂತರದಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಉತ್ತರವನ್ನ ಹೇಳ್ತೇನೆ ಅಂತ ಹೇಳ್ತಾ ಆ ನಂತರದಲ್ಲಿ ಒಂದು ಪದವನ್ನ ರಚನೆ ಮಾಡೋದಕ್ಕೆ ನಿಮಗಾಗಿ ಅಕ್ಷರಗಳನ್ನ ಕೂಡ ಕೊಡಲಾಗಿತ್ತು. ಮೊದಲನೆಯ ಅಕ್ಷರ ಆಗಿತ್ತು ಯ, ಎರಡನೆಯ ಅಕ್ಷರ ಸ, ಮೂರನೆಯ ಅಕ್ಷರ ಜ, ನಾಲ್ಕನೆಯ ಅಕ್ಷರ ವಿ, ಐದನೆಯ ಅಕ್ಷರ ರು, ಆರನೆಯ ಅಕ್ಷರ ದ. ಈ ಅಕ್ಷರಗಳನ್ನ ಜೋಡಿಸಿದಾಗ ಯಾವ ಪದ ಬಂತು ನೋಡೋಣಂತೆ. ಒಟ್ಟಿಗೆ ನೋಡ್ತಾ ಹೋಗದ ಉತ್ತರಗಳನ್ನ. ಓಕೆ, ಮಹೇಶ್ವರಿ ಕಾಗೆಯಳ್ಳದಿಂದ ಸಂದೇಶವನ್ನ ಸರಿಯಾಗಿ ಕಳಿಸಿದ್ದಾರೆ. ಹಂಪಣ್ಣವರು ನ್ಯಾಮತಿಯಿಂದ ಕೂಡ ಸಂಜೆನೆ ಉತ್ತರಗಳು ಬಂದಿತ್ತು. ಹಂಪಣ್ಣವರು ನ್ಯಾಮತಿಯಿಂದ ಸರಿಯಾದ ಉತ್ತರ ಉತ್ತರ. ತಾರಾ ಸುಷ್ಮಿತಾ ಶೆಟ್ಟಿಕುಪ್ಪದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ್ತದಿಂದ, ಭದ್ರಾವತಿ ಅಪ್ಪರ್ಹುತ್ತದಿಂದ, ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಸದಾಶಿವಪ್ಪ ಮಂಡಘಟ್ಟ ಅವರು ಕಳುಹಿಸಿದಂತಹ ಸಂದೇಶ, ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ್ ಭದ್ರಾವತಿಯಿಂದ, ನಮಸ್ತೆ ಸುಮಧುರವಾದ ಮಾಹಿತಿ, ಅದ್ಭುತವಾದ ಮಾಹಿತಿ ಜೊತೆಗೆ ಹಾಡುಗಳು ಸೂಪರ್ ಅಂತ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಪದ್ಮ ಶ್ರೀಧರ ಪನ್ನಗ ಅನಂತಕುಮಾರ್ ಧನ್ಯವಾದಗಳೊಂದಿಗೆ ಉತ್ತರವನ್ನ ಕಳಿಸಿದ್ರೆ. ಸಂಖ್ಯೆ ಕೊನೆಯಾಗ್ತಾ ಇದೆ 7, 2, 8 ಉತ್ತರ ಬಂದಿದೆ. ಮೇಡಮ್, ಒಳ್ಳೆ ಮಧುರವಾದ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಈಗಿನ ಪ್ರಶ್ನೆಗೆ ಉತ್ತರ, ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಾ. ಎಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ರೋಹಿಣಿ ಘನಾತಿ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಮತ್ತು ಸ್ವರ ಲೋಯರುತ ಭದ್ರಾವತಿಯಿಂದ ಎಲ್ಲರೂ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಾ. ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ, ನಮಸ್ಕಾರಗಳು. ಮಾಹಿತಿಯೊಂದಿಗೆ ಉತ್ತಮ ಗೀತೆಗಳು, ಧನ್ಯವಾದಗಳು ಅಂತ ಸಂದೇಶ ಬಂದಿದೆ. ಫಣೀಂದ್ರ ನಿನುಭರಗರ ಶಿವಮೊಗ್ಗ ಉತ್ತರ ಇಷ್ಟು ಲೀಟರ್ ಅಂತ ಹೇಳ್ತಿದ್ದಾರೆ. ಶುಭ ಸಂಜೆ ಮೇಡಮ್, ಕಾರ್ಯಕ್ರಮ ತುಂಬಾ ಮಾಹಿತಿಯೊಂದಿಗೆ ಅರ್ಥಪೂರ್ಣವಾಗಿದೆ, ನಿರೂಪಣೆ ಇಷ್ಟ ಆಯ್ತಂತೆ, ಅದ್ಭುತ ಅಂತಿದ್ದಾರೆ ಫಣೀಂದ್ರ ಅವರು. ಇನ್ನೊಬ್ಬ ನಗರ ಶಿವಮೊಗ್ಗದಿಂದ ಪುನಃ ಅವರದೇ ಸಂದೇಶ ಬಂತು. ಸಲ್ಮಾ ಟೀಚರ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟರೆ. ರಮೇಶ್ ಟೈಲರ್ಸ್ ಹೊಸ್ಮನೆ ಭದ್ರಾವತಿ ನಿಲಯದ ಸಂಜೆ ಕಾರ್ಯಕ್ರಮವು ಚೆನ್ನಾಗಿ ಮೂಡ್ ಬರ್ತಾ ಇದೆ. ಹಿಂದಿ ಹಾಡುಗಳು ಕೂಡ ಚೆನ್ನಾಗಿತ್ತು, ವಾರ್ತೆ ಇಷ್ಟ ಆಯ್ತಂತೆ, ಕೃಷಿ ಮಾಹಿತಿ ಕೂಡ ಚೆನ್ನಾಗಿ ಮೂಡ್ ಬಂತು ಅಂತ ತಿಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಉತ್ತರ ಇಷ್ಟಿದೆ, ನಿಮ್ ಸಮವಾಗಿದೆ, ಒಂದು ಬ್ಯಾರಲ್ಗೆ ಇಷ್ಟು ಲೀಟರ್ ಅಂತ ಸಂದೇಶ ಕಳಿಸಿದ್ದಾರೆ. ಚೌಧರಿ ಬಿ ನಾಗರಾಜ್ ಕಲಬುರಗಿ, ಹಿಂದಿ ಹಾಡುಗಳು ಚೆನ್ನಾಗಿ ಮೂಡ್ ಬಂದವು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಶುಭ ಸಂಜೆ ಆಕಾಶವಾಣಿ, ಪ್ರಸಾರವಾದ ಎಲ್ಲ ಹಿಂದಿ ಹಾಡುಗಳು ಇಷ್ಟ ಆಯ್ತಂತೆ. ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ ಉತ್ತರಗಳು ಕೂಡ ಬಂದಿದೆ. ಜಯಪುಟ್ಟ ಸ್ವಾಮಿ ಕೆನಡಾ, ನಮಸ್ತೆ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮಧ್ಯದಲ್ಲಿ ನನಗೆ ಫೋನ್ ಕಾಲ್ ಬಂದಿದ್ರಿಂದ ಅವರಿಗೆ ಡಿಸ್ಟರ್ಬೆನ್ಸ್ ಆಯ್ತಂತೆ, ಅವರಿಗೆ ಪಾಪ ಇಷ್ಟ ಆಗಲಿಲ್ಲಂತೆ. ಇಷ್ಟಿರ್ಬೋದ ಒಂದು ಬ್ಯಾರಲ್ಗೆ ಇಷ್ಟು ಲೀಟರ್ ಅಂತ ಕಳಿಸಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಿದೆ, ಹಳೆ ಹಾಡುಗಳು ಹಿಂದಿ ಹಾಡುಗಳು ಇಷ್ಟ ಆಯ್ತು ಅಂತ ತಿಳಿಸಿದ್ದಾರೆ ಜೊತೆನಲ್ಲಿ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೀಗ ಪ್ರಸಾರವಾದ ಗೀತಾದತ್ ಆಶಾ ಭೋಸ್ಲೆ ಮತ್ತು ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಮೂಡಿ ಬಂದ ಹಾಡುಗಳು ಹೌರಾ ಬೀಜ್ ಮತ್ತು ಆರ್ ಪಾರ್ ಹಿಂದಿ ಚಿತ್ರದ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡ್ ಬಂದವು ಅಂತ ಸಂದೇಶವನ್ನು ಕಳಿಸಿದ್ದಾರೆ, ಕೇಳಿ ಖುಷಿಯಾಗಿದೆ ಅಂತೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಸಮವಾಗಿದೆ ಅಂತ ಮೊದಲನೆಯ ಪ್ರಶ್ನೆಗೆ ಉತ್ತರ ಕಳಿಸಿದ್ರೆ, ಜೊತೆಯಲ್ಲಿ ಎರಡನೆಯ ಅಕ್ಷರಗಳನ್ನು ಜೋಡಿಸಿ ಪದವನ್ನು ಕೂಡ ಸರಿಯಾಗಿ ರಚನೆ ಮಾಡಿ ಕಳಿಸಿದ್ದಾರೆ. ಸುಬಾನ್ ಖೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿಯಾಗಿ ಪದವನ್ನು ಜೋಡಿಸಿ ಉತ್ತರ ಬಂದಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸಂಜೆಯ ಉತ್ತರ ಕೂಡ ಸರಿಯಾಗಿದೆ, ಈಗ ಪದವನ್ನು ರಚನೆ ಮಾಡಿರೋದು ಕೂಡ ಸರಿಯಾಗಿದೆ. ನಾನು ಉತ್ತರವನ್ನು ಹೇಳಿದಾಗ ಮತ್ತೊಮ್ಮೆ ಕ್ಲಾಸ್ ಚೆಕ್ ಮಾಡ್ಕೊಳ್ಳಿ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಸಂಜೆ 5 ಗಂಟೆಯಿಂದಲೂ ಹಾಡುಗಳು ಕೇಳ್ತಾ ಇದ್ದೇನೆ, ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಪ್ರಶ್ನೆಗೆ ಉತ್ತರ ಇದಾಗಿದೆ ಅಂತ ಇದ್ದಾರೆ, ಪದವನ್ನು ರಚನೆ ಮಾಡಿದ್ದಾರೆ. ವಿಜಯಪುರ ಸುದರ್ಶನ್ ಬಂದೇ ನವಾಜ್ ಸರಿಯಾದ ಉತ್ತರವನ್ನು ಕೊಟ್ಟರೆ. ಮಹೇಶ್ ಹೊಸೂರು ಇಷ್ಟು ಲೀಟರ್ ಅಂತ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಎರಡನೆಯ ಪ್ರಶ್ನೆ ಅಂದ್ರೆ ಅಕ್ಷರಗಳನ್ನ ಜೋಡಿಸಿ ಪದವನ್ನ ರಚನೆ ಕೂಡ ಮಾಡಿ ಆಗಿದೆ. ನಮಸ್ಕಾರ ಮೇಡಮ್, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಸರಿಯಾಗಿದೆ, ಪದ ಜೋಡಣೆ ಅಕ್ಷರಗಳ ಜೋಡಣೆ ಪದ ರಚನೆಯಾಗಿದೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಪದ. ಗುಡ್ ಈವ್ನಿಂಗ್ ಮ್ಯಾಮ್, ಕಾಫಿ ಆಯ್ತಾ? ಜಸ್ಟ್ ಜಾಯಿನ್ ಅಂತ ಇದ್ದಾರೆ. ಇಷ್ಟು ಲೀಟರ್ ಅಂತ ಜೊತೆಲಿ ಕಳಿಸಿದ್ದಾರೆ. ಹೌದು, ಕಾಫಿ ಮುಗಿಸಿ ಕೂತಿಯಾಗಿದೆ ಸಂಜೆನೆ. ಸರಿಯಾಗಿದೆ ನಿಮ್ಮ ಉತ್ತರ. ಈವ್ನಿಂಗ್ ಕನ್ನಡ ಸಾಂಗ್ ಸೂಪರ್ ಆಗಿ ಮೂಡ್ ಬಂತಂತೆ ಮೈರುಕೋಟೆ ಜನಪುರ ಭದ್ರಾವತಿಯಿಂದ. ವಾ, ವಂಡರ್ಫುಲ್, ಸೂಪರ್ ಸೆಲೆಕ್ಟೆಡ್ ಹಿಂದಿ ಸಾಂಗ್ಸ್ ಮೈರುಕೋಟೆ ಜನಪುರ ಭದ್ರಾವತಿಯಿಂದ. ಮತ್ತೊಂದು ಸಂದೇಶ, ಈಗ ಕಳುಹಿಸಿದಂತಹ ಅಕ್ಷರಗಳನ್ನ ಜೋಡಿಸಿ ಸರಿಯಾಗಿ ಪದವನ್ನ ಕೂಡ ರಚನೆ ಮಾಡಿ ಕಳಿಸಿದ್ದಾರೆ ಮೈರುಕೋಟೆಯವರು. ಫ್ರಮ್ ವೀಣಾ ಬನಶಂಕರಿ, ಸೀತಾ ಸರ್ಕಲ್ ಬೆಂಗಳೂರಿನಿಂದ. ಉತ್ತರ ಸರಿಯಾಗಿ ಇದೆ ನಿಮ್ಮದು ಕೂಡ. ಪದವನ್ನ ಜೋಡಿಸಿ ಅಕ್ಷರಗಳನ್ನ ಜೋಡಿಸಿ ರಚನೆ ಮಾಡಿರುವಂತಹ ಪದ ಸರಿಯಾಗಿ ಇದೆ. ಶಾಂತಾಚಾರ್ ಬಿಡ್ಗೇರ್ ಅವರ ಉತ್ತರವನ್ನ ಕಡೆಯಲ್ಲಿ ಓದ್ಬೇಕು, ಯಾಕಂದ್ರೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ. ನಾವು ಜೋಡಿಸಿ ರೆಡಿ ಮಾಡಿ ಇನ್ನೇನು ಹೇಳ್ಬೇಕಂತ ಅನ್ಕೊಂಡಿದ್ ಮಾಹಿತಿ ಕೂಡ ಅವರಲ್ಲೂ ಇರುತ್ತೆ, ಹಾಗಾಗಿ ನಂತರದಲ್ಲಿ ಹೇಳ್ತೇನೆ. ಸುರೇಶ್ ಭಟ್, ಅರ್ಚನಾ ಭಟ್, ಸುರೇಶ್ ಭಟ್ ಗೌರಿಬಿದನೂರು, ಉತ್ತರ ಸರಿಯಾಗಿದೆ. ಜಯಪುಟ್ಟಸ್ವಾಮಿ ಕಿರಣ, ನಮಸ್ತೆ ಮೇಡಮ್, ಉತ್ತರ ಹೌದು ಸರಿಯಾಗಿದೆ. ಎರಡೂ ಉತ್ತರಗಳು ಸರಿಯಾಗಿ ಇದೆ. 7:45ಕ್ಕೆ ಹಿಂದಿ ಹಾಡುಗಳು ಈಗಲೂ ಎವರ್ ಗ್ರೀನ್ ಮ್ಯಾಡಮ್ ಅಂತಿದ್ದಾರೆ, ಸೂಪರ್ ಅಂತ ಇದ್ದಾರೆ. ಉಮಾ ಟೈಲರ್ ವಿನೋಬನಗರದಿಂದ. ರಾಯಭಾಗ ತಾಲೂಕು ಮುಗಳ ಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ಉತ್ತರ ಸರಿಯಾಗಿ ಇದೆ ಅಂತ ಹೇಳ್ತಾ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕು ಅವರು ಕಳುಹಿಸಿದಂತಹ ಒಂದಿಷ್ಟು ಮಾಹಿತಿ ಜೊತೆಯಲ್ಲಿ ಎರಡು ಉತ್ತರವನ್ನು ಹೇಳಿ ಮಾಹಿತಿ ಹೇಳಿ ಮುಂದಿನ ಅಕ್ಷರಗಳ ಜೋಡಣೆಗೆ ಹೋಗೋಣ. ಬರ್ತಾ ಇದೆ ಸಂದೇಶಗಳು, ಬರಲಿ ಬರಲಿ ಅಂತ ಹೇಳ್ತಾ ಜೊತೆಯಲ್ಲೇ ರೇಖಾ ಕೋಟಿ, ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ, ಸರಿಯಾಗಿ ಇದೆ ಪದ ರಚನೆ. ಶಾಂತಾಚಾರ್ ಬಡಿಗೇರ್ ಅವರು, ಒಂದು ಬ್ಯಾರಲ್ ಕಚ್ಚಾ ತೈಲವು ಅಂದ್ರೆ ಕ್ರೂಡ್ ಆಯಿಲ್ ಇದೆಯಲ್ಲ, ಅಂತಾರಾಷ್ಟ್ರೀಯ ಪ್ರಮಾಣಿತ ಅಳತೆಯ ಪ್ರಕಾರ ಸುಮಾರು 159 ಲೀಟರ್ಗಳಿಗೆ ಸಮನಾಗಿರುತ್ತದೆ. ಉತ್ತರ ಅದಕ್ಕೆ ಎಷ್ಟಾಗಿತ್ತು? 159 ಲೀಟರ್. ಒಂದು ಬ್ಯಾರಲ್ ಕಚ್ಚಾ ತೈಲ ಎಷ್ಟು ಲೀಟರ್ಗೆ ಸಮ ಅಂದ್ರೆ 159 ಲೀಟರ್ಗೆ ಸಮವಾಗಿರುತ್ತೆ. ಆಪ್ಷನ್ ಕೂಡ ಕೊಟ್ಟಿದ್ದೆ ನಾನು, 100, 1159, 154 ಆಪ್ಷನ್ ಅಲ್ಲಿ 159 ಸರಿಯಾದ ಉತ್ತರ ಆಗಿತ್ತು. ಇದರ ಕುರಿತಾದ ಕೆಲವು ಹೆಚ್ಚಿನ ಮಾಹಿತಿ ಇಲ್ಲಿದೆ ಅಂತೆ. ನಿಖರವಾದ ಅಳತೆ ಒಂದು ಬ್ಯಾರಲ್ 42 ಅಮೆರಿಕನ್ ಗ್ಯಾಲನ್ ಅಂತ, US ಗ್ಯಾಲನ್ ಪ್ರಕಾರ ಲೀಟರ್ಗಳಲ್ಲಿ ಒಂದು ಅಮೆರಿಕನ್ ಗ್ಯಾಲನ್ ಸುಮಾರು 3,785 ಲೀಟರ್ಗಳಿಗೆ ಸಮನಾಗಿರುವುದರಿಂದ 42 ಗ್ಯಾಲನ್ ಎಂದರೆ ಸುಮಾರು 158.9898 ಲೀಟರ್ಗಳಿಗೆ ಇದ್ದು, ಆದ್ದರಿಂದ ಇದನ್ನು ಸಾಮಾನ್ಯವಾಗಿ 159 ಲೀಟರ್ ಎಂದು ಪರಿಗಣಿಸಲಾಗುತ್ತದೆ. 158.98 ಆ ಒಂದು ಸಂಖ್ಯೆಗೆ ಸಮಾನವಾಗಿ 159 ಲೀಟರ್ ಅಂತ ಪರಿಗಣಿಸಲಾಗುತ್ತೆ ಅನ್ನೋದು ಗೊತ್ತಾಯ್ತಲ್ಲ ನಮಗಿವಾಗ, ನಾವು ತಿಳ್ಕೊಂಡಂಗಾಯ್ತು. ಒಂದು ಬ್ಯಾರಲ್ ಕಚ್ಚಾ ತೈಲ 159 ಲೀಟರ್ಗೆ ಸಮ ಅನ್ನೋದು. ಮುಂದಿನ ಪದವನ್ನು ರಚನೆ ಮಾಡಿದಿರಲ್ವಾ, ಆ ಒಂದು ಅಕ್ಷರಗಳಿಂದ ಯಾವ ಪದ ಅಂತ ನೋಡೋದಾದ್ರೆ ವಿಜಯದಾಸರು, ವಿಜಯದಾಸರು ಆಗಿತ್ತು ಪದ. ಯಾ ಸ ಜ ವಿ ರು ದ ಈ ಅಕ್ಷರಗಳನ್ನು ಕೊಡಲಾಗಿತ್ತು. ನೀವು ಜೋಡಿಸಿದಂತಹ ಎರಡು ಉತ್ತರಗಳನ್ನು ಕ್ರಾಸ್ ಚೆಕ್ ಮಾಡಿಕೊಂಡಿದ್ದೀರಾ, ಸರಿಯಾಗಿದೆ ಉತ್ತರಗಳು ಅಂತ ಹೇಳ್ತಾ ಗೊತ್ತಿದ್ರೆ ಮಾಹಿತಿಗಳನ್ನು ಕಳಿಸಿದ್ರೆ ನಾನು ನಿಮ್ಮ ಹೆಸರನ್ನು ಹೇಳಿ ಕೂಡ ಖಂಡಿತ ನನಗೆ ಗೊತ್ತಿರೋ ಮಾಹಿತಿ ನೀವು ಕೊಟ್ಟಂತಹ ಮಾಹಿತಿಯನ್ನು ಎಲ್ರಿಗೂ ತಿಳಿಸೋಣಂತೆ ಅಂತ ಹೇಳ್ತಾ ಮುಂದಿನ ಸಂದೇಶ. ಮೋನಿಕಾ ಹಾಸನದಿಂದ, ನೆಟ್ವರ್ಕ್ ಇಶ್ಯೂಸ್ ಇರುವಾಗ ಕೆಲವೊಂದು ಸಂದೇಶಗಳು ತಡವಾಗಿ ಬಂದ್ರೂ ಕಾರ್ಯಕ್ರಮದ ಮಧ್ಯದಲ್ಲೇ ಓದ್ತಾ ಮುಂದಿನ ಪದಕ್ಕಾಗಿ ಅಕ್ಷರಗಳನ್ನು ನೋಡೋದಿಕ್ಕೆ ಹೋಗೋಣ. ಮೊದಲನೆಯ ಅಕ್ಷರ ನ, ಎರಡನೆಯ ಅಕ್ಷರ ಕ, ಎರಡನೆಯ ಅಕ್ಷರ ಕ, ಮೂರನೆಯ ಅಕ್ಷರ ಳು, ನಾಲ್ಕನೆಯ ಅಕ್ಷರ ತ, ತ ಥ ದೊಡ್ಡ ತ, ನಾಲ್ಕನೆಯ ಐದನೆಯ ಅಕ್ಷರ ಗ. ಮೊದಲನೆಯ ಅಕ್ಷರ ನ, ಎರಡನೆಯ ಅಕ್ಷರ ಕ, ಮೂರನೆಯ ಅಕ್ಷರ ಅಳು, ನಾಲ್ಕನೆಯ ಅಕ್ಷರ ದೊಡ್ಡದಾದ ತ ಥ ದೊಡ್ಡ ಥ, ಐದನೆಯ ಅಕ್ಷರ ಗ. ಕನ್ಫ್ಯೂಷನ್ ಆಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳೋದ ಅಕ್ಷರಗಳನ್ನ, ಮೊದಲನೆಯ ಅಕ್ಷರ ನ, ಎರಡನೆಯ ಅಕ್ಷರ ಕ, ಮೂರನೆಯ ಅಕ್ಷರ ಳು, ನಾಲ್ಕನೆಯ ಅಕ್ಷರ ಥ, ಐದನೆಯ ಅಕ್ಷರ ಗ. ಈ ಐದು ಅಕ್ಷರಗಳನ್ನ ಜೋಡಿಸಿದಾಗ ಬಂದಂತಹ ರಚನೆಯಾದಂತಹ ಪದವನ್ನ ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತಾ ನೋಡ್ತಾ ಹೋಗೋಣ. ಸಂದೇಶಗಳು ಬರಬೇಕಾಗಿರುವಂತಹ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಇದು ನಿಮ್ಮ ಮೆಚ್ಚಿನ ಭದ್ರಾವತಿ ಆಕಾಶವಾಣಿಯ ವಾಟ್ಸಪ್ ಸಂಖ್ಯೆ.
1: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-3.
2: ಕಾಂಪ್ರಮೈಸ್
1: ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.

ಜೋಡಿಸಿದಂತಹ ಅಕ್ಷರಗಳಿಗೆ ರಚನೆಯಾದ ಪದ ಯಾವುದು ಅಂತ ನೋಡೋಣ. ಆರಂಭದಲ್ಲಿ ಸಂದೇಶಗಳು ಬಂದಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ

ಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಉತ್ತರ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ರಾಯಭಾಗ ತಾಲೂಕ ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರ ಉತ್ತರ ಕೂಡ ಸರಿಯಾಗೇ ಇದೆ ಅಂತ ಹೇಳ್ತಾ, ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸುರೇಶ್ ಭಟ್ ಗೌರಿಬಿದನೂರು, ಮೋನಿಕಾ ಹಾಸನದಿಂದ, ಪುಷ್ಪಾ ವಿನೋಬನಗರ ಶಿವಮೊಗ್ಗದಿಂದ, ಸುಮಿತ್ರಾ ಮಾಂಡ್ರಿ ನಾಗರಾಜ್ ಶಿವಮೊಗ್ಗದಿಂದ, ಉತ್ತರ ಇರಬಹುದಾ ಮೇಡಮ್ ಅಂತ ಇದ್ದಾರೆ, ಸರಿಯಾಗೇ ಇದೆ ಉತ್ತರ ಅಂತ ಹೇಳ್ತಾ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ ನನ್ನ ಉತ್ತರ ಅಂತ ಇದ್ದಾರೆ, ಸರಿಯಾಗೇ ಇದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಉತ್ತರವನ್ನು ಕಳಿಸಿದ್ರೆ, ಜಯಪುಟ್ಟಸ್ವಾಮಿ ಕೇರಳದಿಂದ, ನಮಸ್ತೆ ಮೇಡಮ್ ಇದು ನನ್ನ ಉತ್ತರ ಅಂತ ಇದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಸುಮಧುರ ಧ್ವನಿಯಲ್ಲಿ ನಿರೂಪಣೆ ಇಷ್ಟ ಆಗ್ತಿದೆಯಂತೆ, ಚಿತ್ರಗೀತೆಗಳು ಕೂಡ ಪದ ಜೋಡಣೆ ಎಲ್ಲ ಕಾರ್ಯಕ್ರಮ ತುಂಬ ಉತ್ತಮವಾಗಿ ಸಾಗ್ತಾ ಇದೆ ಮೇಡಮ್ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಮಹೇಶ್ ಅವರು ಹೊಸೂರಿನಿಂದ ಮೇಡಮ್, ಸಂದರ್ಭ ಇನ್ನೂ ರಾತ್ರಿ 11 ಗಂಟೆಯವರೆಗೆ ಚಿತ್ರಗೀತೆಗಳು ಖಂಡಿತ ಪ್ರಸಾರ ಆಗುತ್ತೆ, ಅಲ್ಲಿ ಕೆಲವು ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ, ನಿಮ್ಮ ಮೆಚ್ಚಿನ ಗೀತೆಗಳು ಅಲ್ಲಿ ಕೂಡ ಇರುತ್ತೆ ಅಂತ ಹೇಳ್ತಾ, ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ ಉತ್ತರವನ್ನು ಕಳಿಸಿದ್ರೆ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ, ಗೌರಮ್ಮ ಹಾವೇರಿಯಿಂದ ಪ್ರಶ್ನೆಗೆ ಉತ್ತರ, ಓಕೆ ಪ್ರಶ್ನೆಗೆ ಉತ್ತರ ಬಂದಾಯ್ತು, ಒಂದು ಪದ ಕೂಡ ರಚನೆ ಆಗಾಯ್ತು. ಈಗ ಮುಂದಿನ, ಈಗ ನೀವೆಲ್ಲರೂ ಜೋಡಿಸಿದಂತಹ ಅಕ್ಷರಗಳ ಪದ ಏನಾಗಿತ್ತು ಕೇಳಿದ್ರೆ, ಕಥನಗಳು, ಕಥನಗಳು ಆಗಿತ್ತು. ಸರಿಯಾದ ಪದ ಅಲ್ವಾ? ನೀವೆಲ್ಲರೂ ಸರಿಯಾಗಿ ಜೋಡಿಸಿ ಕಳಿಸಿದಂತಹ ಅಕ್ಷರಗಳು ಕೊಟ್ಟಂತಹ ಪದ ಕಥನಗಳು ಆಗಿತ್ತು. ಆ ಮುಂದಿನ ಪದಕ್ಕಾಗಿ ಅಕ್ಷರಗಳು ಈಗಿದೆ. ಮೊದಲನೆಯ ಅಕ್ಷರ ತ್ರ, ಮೊದಲನೆಯ ಅಕ್ಷರ ತ್ರ, ಎರಡನೆಯ ಅಕ್ಷರ ವ, ಮೂರನೆಯ ಅಕ್ಷರ ಳು, ಮೂರನೆಯ ಅಕ್ಷರ ಳು, ನಾಲ್ಕನೆಯ ಅಕ್ಷರ ಭ, ಭ ವಾಕಿಳಿ ಭ, ನಾಲ್ಕನೆಯ ಅಕ್ಷರ ಭ ಆದರೆ ಐದನೆಯ ಅಕ್ಷರ ಗ, ಆರನೆಯ ಅಕ್ಷರ ಚಿ. ಮೊದಲನೆಯ ಅಕ್ಷರ ತ್ರ, ಎರಡನೆಯ ಅಕ್ಷರ ವ, ಮೂರನೆಯ ಅಕ್ಷರ ಳು, ನಾಲ್ಕನೆಯ ಅಕ್ಷರ ಭ, ಐದನೆಯ ಅಕ್ಷರ ಗ, ಆರನೆಯ ಅಕ್ಷರ ಚಿ. ಈ ಆರು ಅಕ್ಷರಗಳನ್ನು ಜೋಡಿಸಿದಾಗ ಸರಿಯಾದ ಒಂದು ಅರ್ಥಪೂರ್ಣವಾದ ಪದ ರಚನೆಯಾಗುತ್ತೆ. ಆ ಪದ ಯಾವುದು ಅನ್ನೋದು ನೀವು ಇವಾಗ ಟೈಪ್ ಮಾಡಿ ನನಗೆ ಸಂದೇಶಗಳ ಮೂಲಕ ಕಳಿಸ್ತೀರಾ. 9481527260 ಗೀತೆಗಳ ಕೇಳ್ತಾ ಕೇಳ್ತಾ ಒಂದು ಗೀತೆಯಲ್ಲಿ, ನಂತರದ ಮತ್ತೊಂದು ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳು. ಬನ್ನಿ ಮುಂದಿನ ಗೀತೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಕೇಳುಗರಿಗಾಗಿ ಅಕ್ಷರಗಳು ಮಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಜಾಯಿನ್ ಆದವ್ರಿಗಾಗಿ ಅಕ್ಷರಗಳು ಮೇಡಮ್ ಇನ್ನೊಂದ್ಸಲ ಹೇಳಿ ಅಂತ ಇದ್ದಾರೆ. ಎಲ್ಲರೂ ಉತ್ತರ ಹೇಳುವಾಗ ಕಡೆಯಲ್ಲಿ ನಾನು ಉತ್ತರವನ್ನು ಹೇಳೋದು, ಎಲ್ಲರ ಹೆಸರುಗಳನ್ನು ಹೇಳ್ತೇನೆ. ಅಷ್ಟರಲ್ಲಿ ನೀವು ಕೂಡ ಈ ಒಂದು ನಾನು ಈಗ ಹೇಳುವ ಅಕ್ಷರಗಳನ್ನು ಜೋಡಿಸಿ ನೀವು ಕೂಡ ಪದವನ್ನು ರಚನೆ ಮಾಡಿ ಸಂದೇಶವನ್ನು ಕಳಿಸ್ಬೋದು ಅಂತ ಹೇಳ್ತಾ ಅಕ್ಷರಗಳು ಮತ್ತೊಮ್ಮೆ ಎತ್ತರ, ಮೊದಲನೆಯ ಅಕ್ಷರ, ಎರಡನೇ ಅಕ್ಷರ ವ, ಮೂರನೆಯ ಅಕ್ಷರ ಳು, ನಾಲ್ಕನೆಯ ಅಕ್ಷರ ಭ, ಐದನೆಯ ಅಕ್ಷರ ಗ, ಆರನೆಯ ಅಕ್ಷರ ಚಿ. ಸಮಯ ಇನ್ನು 5 ನಿಮಿಷಗಳು ಅಷ್ಟೇ ಉಳಿದಿರೋದು. ನಿಮ್ಮೆಲ್ಲರ ಸಂದೇಶಗಳನ್ನು ನೋಡಿ ನಂತರದಲ್ಲಿ ಸಾಧ್ಯವಾದರೆ ಗೀತೆ ಕೇಳೋದು, ಇಲ್ಲಾಂದರೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಸಂದೇಶ ಬಂದಿದೆ ಉತ್ತರದೊಂದಿಗೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರದೊಂದಿಗೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಸರಿಯಾದ ಉತ್ತರ ಬಂದರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಕೆಪಿ ದಿನೇಶ್ ಭಟ್ಟರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಸರಿಯಾದ ಉತ್ತರ. ಪಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಪುಷ್ಪ ವಿನೋಬ ನಗರ ಶಿವಮೊಗ್ಗ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರ ಉತ್ತರ ಸರಿಯಾಗಿ ಇದೆ ಅಂತ ಹೇಳ್ತಾ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಉತ್ತರ ಸರಿಯಾಗಿದೆ. ಮೋನಿಕಾ ಹಾಸನದಿಂದ ನಿಮ್ದೆಲ್ಲದೂ ಸರಿಯಾಗಿ ಉತ್ತರ ಇರೋದ್ರಿಂದ ಹಾಗೆ ನಿಮ್ಮ ಹೆಸರುಗಳನ್ನ ಹೇಳ್ತಾ ಸಂದೇಶಗಳು. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಸುಬಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ. ಶಾಂತಾಚಾರ್ ಬಡಗೇರ ಕೋಕನೂರು ಹರಿಹರ ತಾಲೂಕಿನಿಂದ. ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು ಉತ್ತರ ಸರಿಯಾಗಿ ಇದೆ. ಜಯ ಪುಟ್ಟಸ್ವಾಮಿ ಕನ್ನಡ ನಮಸ್ತೆ ಮೇಡಮ್, ಉತ್ತರ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ, ಹಾಡುಗಳು ಕೂಡ ಇಷ್ಟ ಆಗ್ತಿದೆ, ಧನ್ಯವಾದ ಅಂತ ತಿಳಿಸ್ತಿದ್ದಾರೆ. ಆಶಾ ಗಿರೀಶ್ ಪುಟ್ಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಯಶೋಧ ಯರಳ ನಾಯಕ ಚಿರತ ಗುಂಡು ಕೂಡ್ಲಿಗಿ ತಾಲೂಕಿನಿಂದ. ಭಾವ ಉಮಾ ಟೈಲರ್ ವಿನೋಬನಗರದಿಂದ. ಮಮತಾ ಭದ್ರಾವತಿಯಿಂದ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ ಎರಡಕ್ಕೂ ಉತ್ತರ ಈಗ ಬಂದಿದೆ. ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ. ಅಜಯ್ ವಣ್ಕರ್ ಲೋಯರ್ ಹುತ್ತಾದಿಂದ. ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕಿ ಅರಸೀಕೆರೆ ತಾಲೂಕಿನಿಂದ. ಹ್ಯಾವೆಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ಸರಿಯಾಗಿದೆ ಉತ್ತರ, ಸರಿಯಾಗಿ ಜೋಡಿಸಿ ಕಳಿಸಿದ್ದೀರಾ ನೋಡಿ. ಎಷ್ಟು ಬೇಗ ನಾನಿನ್ನು ಅಕ್ಷರಗಳನ್ನು ಹೇಳಿ ಎಲ್ಲರ ಸಂದೇಶಗಳನ್ನು ಓದೋದ್ರಲ್ಲಿ ನಿಮ್ಮ ಉತ್ತರ ಬಂದಾಯಿತು. ರಾಯಭಾಗ ತಾಲೂಕು ಮುಗುಳ ಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಉತ್ತರ ಸರಿಯಾಗಿ ಇದೆ. ಕೇಳಿದರೆ ಈಗ ಕೊಟ್ಟಂತಹ ಅಕ್ಷರಗಳು ಈಗಿತ್ತು. ತ್ರ ವ ಳು ಭ ಗ ಚಿ. ಏನಾಯ್ತು ಏನಾಯ್ತು ಕೊಟ್ಟಂತಹ ಅಕ್ಷರಗಳ ಪದ ಆಗಿತ್ತು ಭಾವಚಿತ್ರಗಳು. ಭಾವಚಿತ್ರಗಳು ಆಗಿತ್ತು ಸರಿಯಾದ ಉತ್ತರ. ಯಾಕೆ ಗೊತ್ತಾ, ಈ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಮಿಸ್ಟೇಕ್ ಯಾರೂ ಮಾಡಿಲ್ಲ ಇಲ್ಲಿ ತನಕ. ನಾನು ಎಲ್ಲರ ಸಂದೇಶಗಳನ್ನು ಓದಿದ್ನಲ್ವಾ, ಸಲ್ಮಾ ಟೀಚರ್ ಅವರು ಕೂಡ ಸರಿಯಾಗಿ ಜೋಡಿಸಿ ಅಕ್ಷರವನ್ನು ಸರಿಯಾದ ಪದ ರಚನೆ ಮಾಡಿ ಕಳಿಸಿದ್ದೀರಾ. ಇಲ್ಲಿವರೆಗೂ ಯಾರೆಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸರಿಯಾಗಿ ಉತ್ತರಗಳನ್ನು ಕೊಟ್ಟದ್ರಿ, ಪದಗಳನ್ನ ಕೂಡ ಸರಿಯಾಗಿ ರಚನೆ ಮಾಡಿದ್ರಿ. ಅಕ್ಷರಗಳನ್ನ ಕಾರ್ಯಕ್ರಮ ಇಷ್ಟ ಆಗಿದೆ, ಖುಷಿಯಾಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳ್ತಾ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಗಿಸೋದ. ಹೀಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ, ನಗ್ತಾ ಇರಿ, ರೇಡಿಯೋ ಕೇಳ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಈ ಗೀತೆಯ ನಂತರದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.

0: ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ ದೊಡ್ಡರಂಗೇಗೌಡರ ರಚನೆಯನ್ನ ಕೇಳಿದಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೆಆರ್ ಸುಬ್ರಹ್ಮಣ್ಯ ಅವರ ಸ್ವರದಲ್ಲಿ ಕೇಳೋಣ. ಡಿಎಸ್ ಕರ್ಕಿ ಅವರ ರಚನೆಯ ಈ ಕವಿತೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳೋಣ. ವೃಂದಗಾನದಲ್ಲಿ ವಿ ಸೀತಾರಾಮಯ್ಯ ಅವರ ರಚನೆ ಮಧುಮಾಸು ಬಂದಿಹುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.
1: ಕಳೆದ ವಾರ ಪ್ರಸಾರವಾದ ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರು ಪ್ರಸ್ತುತಪಡಿಸಿದ ಯಕ್ಷಗಾನ ಪ್ರಸಂಗ ಶರಸೇತು ಬಂಧನ, ಇದರ ಮುಂದುವರಿದ ಭಾಗವನ್ನು ಈಗ ಕೇಳುವಿರಿ.

0: ಅಯ್ಯ, ನಾನು ಕೇಳಿದ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಸಿಗಬಹುದು ಎನ್ನುವ ನಿರೀಕ್ಷೆಯಾಗಿ ಕೇಳಿದ್ದು. ನಿನ್ನ ಕೇಳಿದೆ.
1: ಹೌದು,
0: ಈ ರೀತಿ ಬಡಕಲುದೇ ಆಗಲಿಕ್ಕೆ ಕಾರಣ ಏನು ಅಂತ ಉತ್ತರವನ್ನ ಕೊಟ್ಟು ಬಿಟ್ಟಿಯಲ್ಲ.
1: ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೇನೆ.
0: ಹೌದು, ಉತ್ತರವನ್ನ ಕೊಟ್ಟಿದೀಯ. ನಿನ್ನ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಅಂತ ಶ್ರೀರಾಮಚಂದ್ರ, ನಾವು ಕೂಡ ಇವತ್ತು ಕೂಡ ಗೌರವಿಸುವಂತ ವ್ಯಕ್ತಿ.
1: ಹೌದು, ಪ್ರಪಂಚದ ಪ್ರತಿಯೊಬ್ಬನು ಗೌರವಿಸಲೇಬೇಕಾದಂತಹ ವ್ಯಕ್ತಿ.
0: ಆ ವ್ಯಕ್ತಿ ಅದು ಈ ಕಾಲಕ್ಕೆ ಮಾತ್ರ ಅಲ್ಲ, ಮುಂದೆ ಎಂದೂ ಕೂಡ ಸೂರ್ಯ ಚಂದ್ರ ಇರುವ ತನಕವೂ ಕೊಡುವ ಹೌದಲ್ಲ. ಹಾಗಿರುವ ಅಂತ ಶ್ರೀರಾಮಭದ್ರನ ಬಗ್ಗೆ ತಿಳಿದೇ ಇದ್ದವ ನಾನಲ್ಲ. ಬಾಣ ಕೌಶಲದಲ್ಲಿ ವಿಶೇಷವಾದಂತಹ ಪರಿಣಿತಿಯನ್ನು ಹೊಂದಿರತಕ್ಕಂತ ವ್ಯಕ್ತಿ, ಜೊತೆಯಲ್ಲಿ ಅವನೊಬ್ಬ ಬಿಟ್ಟ ಬಾಣಕ್ಕೆ ಹುಸಿ ಇಲ್ಲ ಎಂಬುದನ್ನ ಕೇಳಿದ್ದೆ. ಅಂತ ವಿಶೇಷತೆಯನ್ನು ಹೊಂದಿರತಕ್ಕಂತ ಶ್ರೀರಾಮಚಂದ್ರನ ಭಕ್ತರಾಗಿ ಬೆಳೆದಂತವರು ನೀವು, ಅವನ ಸೇವಕರಾಗಿರ್ತಕ್ಕಂಥವ್ರು ನೀವು, ನೀವೆಲ್ಲ ಕೂಡಿ ಸಮುದ್ರಕ್ಕೆ ಹೋಗಲಿಕ್ಕೆ ಸೇತುವೆಯನ್ನ ಬಲಿಪಿದಿರಿ.
1: ಹೌದೌದು.
0: ಆದ್ರೆ ಒಂದು ಮಾತನ್ನು ಹೇಳ್ತೇನೆ.
1: ಏನು?
0: ನೀವು ಆ ರೀತಿಯಾಗಿ ಸೇತುವೆಯನ್ನ ಬಲಿತಕ್ಕಂತ ಸಂದರ್ಭದಲ್ಲಿ ಕಲ್ಲುಗಳನ್ನ ತಂದು ಹಾಕಿದ್ರಿ, ಬಂಡೆಗಳನ್ನ ತಂದು ಹಾಕಿದ್ರಿ, ಆ ಮೂಲಕವಾಗಿ ನೀವು ಬಳಲಿದ್ರಿ.
1: ಹೌದು.
0: ಯಾಕೆ ಬಳಲಬೇಕು?
1: ಯಾಕೆ?
0: ಅದರ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತುಂಟ? ನಾವು ಮನಸ್ಸು ಮಾಡಿದರೆ ಬಾಣ ಮುಖೇಲ ಸೇತುವೆಯನ್ನ ಕಟ್ಟೆವು
1: ಇಲ್ಲಿ.
0: ಇದು ಯಾಕೆ ಅಂತ ಹೇಳಿದ್ರೆ, ತ್ರೇತೆಯಲ್ಲಿ ಆಗದೇ ಇರತಕ್ಕಂಥದ್ದು ದ್ವಾಪರಿಯಲ್ಲಿ ಆಗ್ತದೆ ಅಂತ ಅಲ್ಲ, ತ್ರೇತೆಯಲ್ಲಿ ಇರತಕ್ಕಂಥದ್ದು ದ್ವಾಪರಿಯಲ್ಲೂ ಉಂಟು. ಆದ್ರೆ ಆ ಒಂದು ಸಂದರ್ಭವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಒಂದು ಬಾಣದ ಮೂಲಕವಾಗಿ ನೀವು ಮಾಡಿದ ಕೆಲಸವನ್ನ, ಬಾಣ ಮೂಲಕವಾಗಿ ಸೇತುವೆಯನ್ನ ಕಟ್ಟಬಲ್ಲೆ. ಗೊತ್ತುಂಟ ನಿನಗೆ
1: ಅಯ್ಯ? ಇಷ್ಟು ಹೊತ್ತಿನವರೆಗೆ ನೀನು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದೀಯ. ನನ್ನ ದೇಹದ ಆಕಾರವನ್ನ ಕಂಡಾಗ ಈತ ಹನುಮನೇ ಎನ್ನುವಂತಹ ಪ್ರಶ್ನೆನಲ್ಲಿ ಉದ್ಭವಿಸಿತ್ತು.
0: ಖಂಡಿತವಾಗಿ.
1: ಆದ್ರೆ ಈಗ ನೀನು ಆಡುವಂತಹ ಮಾತುಗಳನ್ನ ಕೇಳಿದಾಗ ನನಗೂ ಸಹಿತ ಆಶ್ಚರ್ಯ ಆಗ್ತಾ ಇದೆ.
0: ಏನು?
1: ಯಾಕೆ ಗೊತ್ತಾ? ಇಷ್ಟೆಲ್ಲ ವಿಷಯಗಳನ್ನ ತಿಳಿದುಕೊಂಡಿದ್ದೀಯ, ರಾಮಚಂದ್ರನ ಸಂಪೂರ್ಣವಾಗಿರುವಂತಹ ವಿವರಣೆಯನ್ನ ಕೊಟ್ಟಿದ್ದೀಯ, ಪ್ರಪಂಚದಲ್ಲಿ ಆತ ಶ್ರೇಷ್ಠ ಮಾನಸವನ್ನ ಹೊಂದಿದಂತಹ ವ್ಯಕ್ತಿ ಎನ್ನುವುದಾಗಿ ಹೇಳ್ತೀಯ.
0: ಹೌದಪ್ಪ.
1: ಸಕಲರಿಂದಲೂ ಪೂಜಿತರಾಗಿರುವಂತಹ ವ್ಯಕ್ತಿ ರಾಮಚಂದ್ರ ಎನ್ನುವುದರಲ್ಲಿ ಎರಡ ಮಾತಿಲ್ಲ.
0: ಹೌದು.
1: ಇದನ್ನೆಲ್ಲ ತಿಳಿದುಕೊಂಡಾಗ ನೀನೊಬ್ಬ ಒಬ್ಬ ಸಂಸ್ಕಾರವಂತ ಮನೆತನದಲ್ಲಿ ಹುಟ್ಟಿದ ಅರಸುಕುಮಾರ ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೆ. ಆದ್ರೆ ಈಗ ನೀನು ಆಡುವಂತಹ ಮಾತುಗಳನ್ನೆಲ್ಲ ಕೇಳಿದಾಗ
0: ಏನಾಯ್ತು,
1: ಎಲ್ಲವೂ ಸರ್ವನಾಶವಾಗಿ ಹೋಯ್ತೆ ಅಂತ ಯೋಚಿಸ್ತಾ ಇದ್ದೆ.
0: ಯಾಕೆ?
1: ರಾಮಚಂದ್ರನ ಮೇಲಿರುವಂತಹ ಗೌರವ ನನಗೆ ಹೊರಟು ಹೋಯ್ತು. ಕೇವಲ ಬಾಣಮುಖದಲ್ಲಿಯೇ ಸೇತುವೆಯನ್ನ ಬಲಿಯಬಹುದಿತ್ತು ಎನ್ನುವಂತಹ ಮಾತನ್ನ ನೀನು ಹೇಳ್ತಾ ಇದ್ದೀಯ.
0: ಹೌದಪ್ಪ.
1: ಅಯ್ಯ, ನೀನ್ ಯಾರೋ ನನಗೆ ಗೊತ್ತಿಲ್ಲ, ನಿನ್ನ ವಿಚಾರ ಅಂತೂ ನಾನು ಕೇಳಲಿಲ್ಲ. ಆದ್ರೆ ನೀನು ಹೇಳಿದೆಯಲ್ಲ, ಬಾಣಮುಖದಲ್ಲಿ ಸೇತುವೆಯನ್ನ ಬಲಿಯಬಹುದಿತ್ತು.
0: ಹೌದು.
1: ಅಂತಹ ಪರಾಕ್ರಮಿ ನೀನು ಹೌದು ಅಂತ. ಆದ್ರೆ ಈ ಹಿಂದೆ ಬಾಣಮುಖದಲ್ಲಿ ಸೇತುವೆಯನ್ನ ಬಲಿದಂತ ಉದಾಹರಣೆಗಳು ಏನಾದ್ರೂ ಉಂಟೆ?

0: ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಉಂಟು.
1: ಏನದು?
0: ನಾನು ನೀನು ಊಹಿಸಿದಂತೆ ಒಬ್ಬ ಸಾಮಾನ್ಯನಲ್ಲ.
1: ಯಾರು?
0: ಕ್ಷತ್ರಿಯ ಕುಮಾರ. ಮಧ್ಯ ಪಾಂಡವಿ ಎನ್ನುವುದಾಗಿ ನನ್ನ ಹೆಸರು.
1: ಮಧ್ಯ ಪಾಂಡೆ
0: ಪಾರ್ಥ. ಹಾಗಿದ್ರೆ ಬಾಣಮುಖ ಏನು ಸೇತುವೆಯನ್ನ ಬಲಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವುದನ್ನ ನನ್ನ ಜೀವಮಾನದಲ್ಲಿ ಸೇತುವೆಯನ್ನ ಮಾಡಿದ ಉದಾಹರಣೆಗಳುಂಟು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ.
1: ಯಾವುದದು?
0: ನನ್ನ ಹೆತ್ತಬ್ಬೇದ ಅಂತ ಕುಂತಿ ಗಜಗೌರಿ ವ್ರತವನ್ನ ಮಾಡಬೇಕೆನ್ನುವುದಕ್ಕೆ ಆಸೆ ಪಟ್ಟಳು. ಸಾಮಾನ್ಯವಾಗಿ ಗಜಗೌರಿ ವ್ರತವನ್ನ ಮಣ್ಣಿನ ಮೂರ್ತಿಯನ್ನ ಮಾಡುವುದರ ಮೂಲಕ ವ್ರತವನ್ನ ಆಚರಣೆ ಮಾಡುವಂತ ಸಂಪ್ರದಾಯ ಇರುವಾಗಲೂ ಕೂಡ ತಾಯಿಗೆ ಮಾತು ಕೊಟ್ಟಿದ್ದೇನೆ. ಇಂದ್ರಿಂದ ಪ್ರತ್ಯಕ್ಷ ಆನೆಯನ್ನ ದರಗಿಳಿಸುವುದರ ಮೂಲಕವಾಗಿ ಗಜಗೌರಿ ವ್ರತಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೇನೆ ಎಂಬ ಒಂದು ವಿಚಾರವನ್ನ ಅವಳಿಗೆ ಹೇಳಿ ಆ ಮೂಲಕವಾಗಿ ಇಂದ್ರನಿಗೆ ಬಾಣಮುಖಿಯನ್ನ ಓಲೆಯನ್ನ ಕಳಿಸಿ ನಾನು ಆನೆಯನ್ನ ಕೊಡುವಂತೆ ಕೇಳಿಕೊಂಡೆ. ಇಂದ್ರ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟ. ನೇರವಾಗಿ ಭೂಮಿಯಿಂದ ಬಾನಿಗೆ ಸೇತುವೆಯನ್ನ ಕಟ್ಟುವುದರ ಮೂಲಕವಾಗಿ ನೀನು ಆನೆಯನ್ನ ಕೊಂಡೊಯ್ಯಬಹುದು ಎನ್ನುವುದಾಗಿ ಹೇಳಿದಾಗ ಬಾಣಮುಖಿಯನ್ನ ಸೇತುವೆಯನ್ನ ಕಟ್ಟುವ

0: ಮೂಲಕವಾಗಿ ಪ್ರತ್ಯಕ್ಷ ಆನೆಯನ್ನ ಭೂಲೋಕಕ್ಕೆ ಇಳಿಸಿದಂತಹ ಮಹಾವೀರ, ಇದನ್ನ ಸರ್ವರು ಕೂಡ ಅರಿತಿದ್ದಾರೆ. ಅಂತ ಪರಾಕ್ರಮಿ ನಾನು ಎನ್ನುವುದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ವರ್ತಮಾನ ಕಾಲದಲ್ಲಿ ಬಾಣಮುಖಿಯನ್ನ ಸೇತುವೆಯನ್ನ ನಾನು ಕಟ್ಟಿದ ಉದಾಹರಣೆ ಉಂಟು. ಮನಸ್ಸು ಮಾಡಿದ್ರೆ ಈಗಲೂ ಕೂಡ ಸೇತುವೆಯನ್ನ ಬಾಣಮುಖಿಯ ಕಟ್ಟೆಬಲ್ಲ ಎನ್ನುವಂತ ಆತ್ಮವಿಶ್ವಾಸ ನನಗುಂಟು.
1: ಇದು ಗರ್ವದ ಮಾತುಗಳು ಎನ್ನುವುದಾಗಿ ಸ್ಪಷ್ಟವಾಯಿತು.

0: ಪ್ರತಿಭ
1: ಏನು
0: ಹೇಳಿದೆಯಲ್ಲ?
1: ಹೌದು,
0: ಚಂದ್ರವಂಶದಲ್ಲಿ ಹುಟ್ಟಿರುವಂತಹ ಮಧ್ಯಮ ಪಾಂಡವ ಪಾರ್ಥ ಎಂದರೆ ನಾನು.
1: ಪಾರ್ಥ?
0: ಹೌದು. ದ್ವಾಪರದ ಕಥೆಯನ್ನ ಕೇಳಬೇಕು ಪದವ ಈ ಹನುಮ ಅಲ್ಲವೇ ಅಲ್ಲ. ಈ ಯುಗದಲ್ಲಿಯೂ ಸಹಿತ ಪಾರ್ಥ ಏವ ಧನುರ್ಧರ ಎನ್ನುವಂತಹ ಮಾತನ್ನು ನಾನು ಕೇಳಿದ್ದೇನೆ. ಆದ್ರೆ ಏನ್ ಹೇಳಿದೆ? ಕುಂತಿದೇವಿ ಗಜಗೌರಿ ವ್ರತವನ್ನ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಭುವಿಯಿಂದ ಬಾದಿನವರೆಗೆ ಈ ಬಾಣಮುಖದಲ್ಲಿ ಸೇತುವೆಯನ್ನ ಕಟ್ಟಿ ದೇವಲೋಕದ ಅಷ್ಟೈಶ್ವರ್ಯವನ್ನ ಧರಗಿಳಿಸಿದವನು ಅಂತ ಹೇಳಿದೆಯಲ್ಲ.
1: ಹೌದು,
0: ಇದುವೇ ಗರ್ವದ ಮಾತು ಅಂತ ನಾನು ತಿಳಿದುಕೊಳ್ತಾ.
1: ಯಾಕೆ
0: ಯಾಕೆ ಗೊತ್ತಾ? ಇಡೀ ಪ್ರಪಂಚದಲ್ಲಿಯೂ ಸಹಿತ ಈ ಮಾರುತಿಯನ್ನ ಎದುರಿಸುವಂತಹ ವ್ಯಕ್ತಿತ್ವ ಹೊಂದಿದವರು ಯಾರು ಇಲ್ಲ. ಜಗವನ್ನೇ ಒಂದು ಕ್ಷಣದಲ್ಲಿ ಮುಕ್ಕಬಲ್ಲಂತಹ ಸಾಮರ್ಥ್ಯ ನನ್ನಲ್ಲಿ ಉಂಟು.
1: ಅಷ್ಟುಂಟು?
0: ಹೌದು, ಯಮನನ್ನ ಲೆಕ್ಕಿಸದೆ ಹೋರಾಟ ಮಾಡಿ ಜಯಿಸುವಂತಹ ಯೋಗ್ಯತೆ ನನಗುಂಟು. ಹರಿಯೊಡನೆ ಕಾಲ ಕಾಲಿ ಸಣಿಸುವಂತಹ ಪರಾಕ್ರಮ ನಮ್ಮನಲ್ಲಿ ಉಂಟು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ?
1: ಯಾಕೆ?
0: ಸಾಮಾನ್ಯವಾಗಿ ಬಾಣಮುಖದಲ್ಲಿ ಬಲಿದಿರುವಂತಹ ಸೇತುವೆಯನ್ನ ದಾಟುವುದಕ್ಕೆ ಹನುಮನಂತಹ ವೀರನಿಂದ ಇದು ಸಾಧ್ಯವೇ? ಒಮ್ಮೆ ನನ್ನ ಪಾದ ಸ್ಪರ್ಶ ಆಯಿತು ಅಂತ ಆದ್ರೆ ಆ ನೀರು ಕಟ್ಟಿದಂತಹ ಬಾಣಮುಖದ ಸೇತುವೆ ಎನ್ನುವಂತಹದ್ದು ಪತನಗೊಂಡು ಹೋಗ್ತದೆ. ಆದರೂ ಸಹಿತ ನೀನು ಗರ್ವದಿಂದ ಆಡಿದಂತಹ ಮಾತು, ನೀನು ಬಾಣಮುಖದಲ್ಲಿ ಈಶ್ವರದಿಗೂ ಸೇತುವೆಯನ್ನ ಬಂಧಿಸುವಂತಹ ಯೋಗ್ಯತೆ ಉಂಟು ಅಂತ ಹೇಳಿದೀಯಲ್ಲ. ಒಮ್ಮೆ ನೀನು ತೊಟ್ಟ

ಜನರಲ್ಲಿ ಉಂಟಾಗಿರುವಂತಹ ಸಂಶಯ, ಈತನೊಬ್ಬ ಸಾಮಾನ್ಯ ವರ್ಕಟ ಹನುಮನ್ ಅಲ್ಲ ಎನ್ನುವಂತಹ ಭಾವನೆ ಒಳ ಮೂಡಿದೆಯಲ್ಲ. ಬಾಣಮುಖದಲ್ಲಿ ಈ ಶರದಿಗೆ ಸೇತುವನ್ನ ಬಂಧಿಸುತ್ತೇನೆ ಎಂಬ ನಿನ್ನ ಮಾತು, ಒಮ್ಮೆ ನೀನು ಬಾಣ ಪ್ರಯೋಗವನ್ನ ಮಾಡಿ ಸೇತುವೆಯನ್ನ ಬಂಧಿಸಿದೆ ಅಂತಾದ್ರೆ ಅದನ್ನ ಸರಿಯಾಗಿ ನಾನು ಈಕ್ಷಿಸುತ್ತೇನೆ. ಅಂತ ಬರಿದಂತಹ ಸೇತುವೆಯನ್ನ ನನ್ನ ಒಂದೇ ಒಂದು ಪಾದ ಸ್ಪರ್ಶದ ಮೂಲಕವಾಗಿ

0: ಏನೋ ನನ್ನ ಮನಸ್ಸಿನಲ್ಲಿ ಉಂಟಾದ ದುಗುಡವನ್ನ ನಿವಾರಿಸಿಕೊಳ್ಳಲಿಕ್ಕಾಗಿ ನಿನ್ನೊಡನೆ ಮಾತಿಗೆ ಇಳಿದೆ. ಮಾತಿಗೆ ಇಳಿದು ಇಳಿದು ನನ್ನನ್ನೇ ಪ್ರಶ್ನಿಸ್ತಾ ಇದ್ದೀಯ. ಏನು ನಾನು ಒಂದಾನು ವೇಳೆ ಬಾಣಮುಖೇನವಾಗಿ ಈ ಸೇತುವೆಯನ್ನ ಬಲಿಸಿದ್ರೆ ಅದನ್ನ ಮುರಿತೀಯ. ನೀನು ಯಾವ ರೀತಿಯಾಗಿ ಮುರಿತೀಯ ಅಂತ ನೋಡ್ತೇನೆ. ಇದು ಕೇಳು, ಮೂರು ಬಾರಿ ಈ ಸೇತುವೆಯನ್ನ ಕಟ್ತೇನೆ. ಒಂದಾನೊಳೆ ಮೂರು ಬಾರಿ ಕಟ್ಟಿದಂತ ಸೇತುವೆಯನ್ನ ನೀನು ಮುರಿಲಿಕ್ಕೆ ಅಸಮರ್ಥನಾದ್ರೆ ನೀನೇನು ಪ್ರತಿಜ್ಞೆ ಮಾಡ್ತೀಯ ನೋಡು. ಇದು ನಾನು ಪ್ರತಿಜ್ಞೆಯನ್ನ ತೆಗೆದುಕೊಳ್ತೇನೆ. ಒಂದಾನು ವೇಳೆ ನಾನು ಬಲಿದಂತ ಸೇತುವೆಯನ್ನ ನೀನು ಮುರಿದೇ ಆದ್ರೆ ಅಗ್ನಿಕುಂಡವನ್ನ ರಕ್ಷಿಸಿಕೊಳ್ಳುವುದರ ಮೂಲಕವಾಗಿ ಅಗ್ನಿ ಆಹುತಿ ಆಗುತ್ತೇನೆ. ಇದು ನನ್ನ ಪಂತ. ನಿನ್ನದೇನಾರು ಉಂಟಾ
1: ಪಾರ್ಥ? ಅಗ್ನಿನಾರಾಯಣನ ದೇಹವನ್ನ ಸಮರ್ಪಣೆ ನೀನು ಮಾಡ್ತೀಯ?
0: ಖಂಡಿತವಾಗಿ.
1: ಹೌದು, ಆದ್ರೆ ನಾನು ಕಾಯವನ್ನ ಬಿಡುವ ಹಾಗಿಲ್ಲ.
0: ಯಾಕೆ?
1: ಎಲ್ಲಿಯವರೆಗೆ ರಾಮನಾಮದ ಮಹಿಮೆ ಈ ಪ್ರಪಂಚದಲ್ಲಿ ಇರ್ತದೆಯೋ, ಯಾರ ಬಾಯಿಂದ ರಾಮ ಎನ್ನುವಂತ ಎರಡು ಶಬ್ದಗಳು ಬರ್ತವೆಯೋ ಅಲ್ಲಿಯವರೆಗೆ ನಾನು ಬದುಕಿರಬೇಕು ಎನ್ನುವುದಾಗಿ ನನ್ನ ಸ್ವಾಮಿ ಆಡಿದಂತಹ ಮಾತು. ಆದರೂ ನಾನು ಪ್ರತಿಜ್ಞೆಯಲ್ಲಿ ಹಿಂದೆ ಬಿಡುವವನಲ್ಲ. ನೀನು ಬಾಣಮುಖದಲ್ಲಿ ಕಟ್ಟಿರುವಂತಹ ಸೇತುವೆಯನ್ನ ಮುರಿಯುವುದಕ್ಕೆ ನಾನು ಅಸಮರ್ಥನಾಗಿ ಹೋದ್ರೆ ಇನ್ನ ಅಡಿಯಾಳಾಗಿ ನಾನು ಬದುಕ್ತೇನೆ, ಇಡಿಯಾಳಾಗಿ ಬರುತ್ತೇನೆ.
0: ಇದು ನೋಡು.

0: ಮೊದಲನೇ ಸೇತುವೆಯನ್ನು
1: ಮೂರು ಬಾರಿ ಕಟ್ತಾನೆ ಅಂತ ಹೇಳ್ತೀನ.
0: ಹೌದು,
1: ಪ್ರಯೋಗಿಸು ನಿನ್ನ ಬಾಣವನ್ನ, ನೋಡೋಣ ಮೊದಲನೇ ಸೇತುವೆ ನಿರ್ಮಾಣ.
0: ಇದು ಸೇತುವೆಯನ್ನ ಬಲಿಪಿದ್ದೇನೆ.
1: ಮೊದಲನೆಯದಾಗಿರುವಂತ ನಿನ್ನ ಪ್ರತಿಜ್ಞೆಯ ಒಂದನೇ ಭಾಗ, ಇದೋ ಸೇತುವೆಯನ್ನ ನಿರ್ಮಾಣ ಮಾಡಿದ್ದೀಯ, ನೋಡ್ತೇನೆ. ಇದೋ ನನ್ನ ಕರಸ್ಪರ್ಶವಾಯ್ತಲ್ಲ, ನಿನ್ನ ಸೇತುವೆ ಏನಾಯ್ತು ನೋಡು.
0: ಮೊದಲನೆಯ ಸೇತುವೆ ಮುರಿದು ಏನಾಯ್ತು, ಇದೋ ಎರಡನೇ ಸೇತುವೆಯನ್ನ ಬಲಿಪಿದ್ದೇನೆ.
1: ಎರಡನೆಯ ಬಾರಿ ಸಹಿತ ನಿರ್ಮಾಣ ಮಾಡಿದ್ದೀಯ. ಈಗಲೂ ಸಹಿತ ನನ್ನದಾಗಿರುವಂತ ಪರಾಕ್ರಮವನ್ನ ನೋಡು. ನಾನಿದನ್ನ ಮುರಿಯದೆ ಹೋದ್ರೆ ರಾಮ ಭಕ್ತನಲ್ಲ. ಈಗ ಸೇತುವೆ ಏನಾಗಿದೆ?
0: ಎರಡು ಬಾರಿ ಮುರಿದರೆ ಏನಾಯ್ತು, ಮೂರನೆಯ ಬಾರಿ ಇದೆ ಸೇತುವೆಯನ್ನ ಕಟ್ಟುತ್ತಿದ್ದೇನೆ, ಇದೋ ಬಲಿಪಿದ್ದೇನೆ ನೋಡು.
1: ಅಯ್ಯ ಮಾನವಾಧಿಪ, ನಿನ್ನ ಚಾಕಚಕ್ಯತೆಯಿಂದ, ನಿನ್ನ ಬಾಣ ಪ್ರಯೋಗದ ಕೌಶಲ್ಯದಿಂದ, ನಿನ್ನ ಬಾಹು ವಿಕ್ರಮದಿಂದ ನಿರ್ಮಿಸಿರುವಂತಹ ಮೂರನೆಯ ಸೇತುವೆ, ಇದೋ ನನ್ನ ಎಡಗಾಲನ್ನ ಉರಿಸಿದ್ದೇನೆ. ಸೇತುವೆ ಏನಾಯ್ತು ನೋಡು, ಏನಾಯ್ತು ನೋಡು.
2: ಆಶ್ಚರ್ಯ.

ಮಹಾವೀರನಯ್ಯ ನೀನು ಸುರಪ ಸಂಜಾತ ಎನ್ನುವುದಾಗಿ ಹೇಳಿಕೊಂಡೆಯಲ್ಲ. ಪ್ರಪಂಚದಲ್ಲಿಯೇ ಶ್ರೇಷ್ಠವಾಗಿರುವಂತಹ ಚಂದ್ರವಂಶದಲ್ಲಿ ಹುಟ್ಟಿದ, ಐದು ಜನ ಸಹೋದರರ ಮಧ್ಯದಲ್ಲಿ ಒಡನಾಡಿಯಾಗಿರುವಂತಹ ಮಧ್ಯಮ ಪಾಂಡವ, ಅಬ್ಬ ನಿನ್ನ ಪರಾಕ್ರಮವನ್ನ ಕೇಳಿದ್ದೇನೆ. ಸುರಪನ ಐರಾವತವನ್ನ ಧರೆಗಿಳಿಸಿದಂತಹ ವಿಕ್ರಮಿಯಂತೆ, ಶಬ್ದವೇದಿ ವಿದ್ಯೆಯಲ್ಲಿ ನಿಷ್ಣಾತನಾಗಿರುವಂತಹ ವ್ಯಕ್ತಿಯಂತೆ, ಪರಶಿವನೊಡನೆ ಕಾದಾಡಿ ಪಾಶುಪತವನ್ನ ಪಡೆದಂತಹ ವ್ಯಕ್ತಿತ್ವವನ್ನ ಹೊಂದಿದವನಂತೆ, ಅಬ್ಬ ಎಂತಹ ಪರಾಕ್ರಮವ ನಿನ್ನದು! ಕೇವಲ ಶರಮುಖದಲ್ಲಿ ಸೇತುವನ್ನ ಬಂಧಿಸುತ್ತೇನೆ ಎನ್ನುವುದಾಗಿ ಹೇಳಿದೆಯಲ್ಲ, ಏನು ಸುರಲೋಕದ ಐರಾವತವು ಧರೆಗಿಳಿದು ಬಂದಿರುವಂತಹ ಸೇತುವೆಯನ್ನ ಸಾಮಾನ್ಯ ಒಂದು ಮಂಗ ಪ್ರವೇಶ ಮಾಡಿ ಅದನ್ನ ಮುಟ್ಟಿತು ಅಂತ ಅದರಲ್ಲಿ ಸಮುದ್ರದ ಮಧ್ಯದಲ್ಲಿ ತುಂಡಾಗಿ ಹೋಗ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ಅಬ್ಬಾನಿನ ಪರಾಕ್ರಮವೇ ಖಂಡಿತವಾಗಿಯೂ ಹೌದಯ್ಯ ಹೌದು. ಓ ಮಾನವ, ನಿನ್ನ ಕೈಚಳಕರ ಮೂಲಕವಾಗಿ ನೀನು ಮಾಡಿರುವಂತಹ ಸೇತುವೆಯ ಕಥೆ ಈಗ ಏನಾಯ್ತು ನೋಡು. ಶ್ರೇಷ್ಠನಾಗಿರುವಂತಹ ಧರ್ಮರಾಜನ ಸಹೋದರ, ಪ್ರಪಂಚದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿದಂತಹ ವಂಶದಲ್ಲಿ ಹಾಸ್ತಿನಗೆ ಅರಸನಾಗಿರುವಂತಹ ಚಕ್ರವರ್ತಿ ಮನೆತನದಲ್ಲಿ ಬೆಳೆದವ ನೀನು, ಇದೆಲ್ಲವನ್ನ ಹೇಳಿದಂತಹ ನೀನು ಆಡಿದ ಭಾಷೆ ಏನಾಯ್ತು ಅಂತ ನೋಡಿಕೊಳ್ಳಬೇಕು. ಅರ್ಜುನ, ಭಾಷೆಯನ್ನ ಕೊಟ್ಟಿದ್ದೀಯ, ಈ ಸೇತುವೆಯನ್ನ ನಾನು ಬಲಿಯುತ್ತೇನೆ, ಅದನ್ನ ಮುರಿದೆ ಅಂತ ಆದ್ರೆ ಅಗ್ನಿಗೆ ಅಹುತಿಯಾಗ್ತೇನೆ ಅಂತ. ನೀನು ಸಾಯ್ಬೇಕು ಅಂತ ನಾನು ಕೇಳೋದಿಲ್ಲ, ಅಗ್ನಿಯನ್ನ ನಿರ್ಮಾಣ ಮಾಡಬೇಕು ಅಂತ ನಾನು ಬಯಸೋದಿಲ್ಲ, ಆದ್ರೆ ಆಡಿದ ಭಾಷೆಯನ್ನ ನಡೆಸಲಾರದೆ ಹೋದಂತ ಒಬ್ಬ ಹೇಳಿ ಅಂತ ಪ್ರಪಂಚದಲ್ಲಿ ನೀನು ಗುರುತಿಸಿಕೊಳ್ತೀಯ. ಸಾಕು ಸಾಕು, ನೀನು ಯಾವ ಭಾಷೆಯನ್ನು ಆಡುವುದು ಬೇಡ, ಮಾಡುವುದು ಬೇಡ, ಸಾಕಯ್ಯ ನೀನೊಬ್ಬ ಹೇಳಿ ಅಂತ ಗುರುತಾದ್ರೆ ಸಾಕು.

ಸರಿಯಾಗಿ ಹೋಯ್ತು. ಇದು ಬೇಕಿತ್ತ ನಮಗೆ, ಸುಮ್ಮನೆ ಹೋಗಿದ್ರೆ ಯಾವುದೇ ತೊಂದರೆ ಇಲ್ಲ ಆಗಿತ್ತು. ಹೋಗಿ ಹೋಗಿ ಅಲ್ಲೊಂದು ಕಾಡ ಕಪಿ ಕುಳಿತಿದೆ ಎನ್ನುವುದನ್ನ ಗುರುತಿಸಿಕೊಂಡು ಕೂಡ ಆ ಕಪಿಯನ್ನ ಮಾತನಾಡಿಸಲಿಕ್ಕೆ ಹೋಗಿ ಅವಮಾನಿತನಾಗಬೇಕಾದಂತ ಸಂದರ್ಭ ನನ್ನ ಪಾಲಿಗೆ ಒದಗಿ ಬಂತಲ್ಲ, ಯಾಕೆ ಹೀಗಾಯ್ತು? ಆಲೋಚನೆಯನ್ನ ಮಾಡೋಣವೇ. ಆಲೋಚನೆ ಮಾಡಲಿಕ್ಕೆ ಈಗ ಅವಕಾಶ ಉಂಟೆ? ಇಲ್ಲ. ಕಪಿ ಒಂದು ಕಡೆ ಅಣುಕಿಸುತ್ತಾ ಇದೆ, ಮಾನವ ಏನಾಯ್ತು ಎನ್ನುವುದಾಗಿ ಪ್ರಶ್ನಿಸ್ತಾ ಇದೆ. ಕ್ಷತ್ರಿಯ ಕುಮಾರನ ಅಂತ ನಾನು ಕ್ಷತ್ರಿಯೋಚಿತವಾದಂತ ಮಾತನ್ನ ಆಡಿಬಿಟ್ಟೆ, ಪ್ರತಿಜ್ಞೆಯನ್ನು ಮಾಡಿದೆ. ಒಂದಾನು ವೇಳೆ ಪಂತಾವನದಲ್ಲಿ ನಾನು ಎಡವಿದೆ ಅಂತ ಆದ್ರೆ ಅಗ್ನಿಕುಂಡವನ್ನ ರಚಿಸಿಕೊಳ್ಳುವುದರ ಮೂಲಕವಾಗಿ ಪ್ರಾಣತ್ಯಾಗವನ್ನ ಮಾಡ್ತೇನೆ ಎನ್ನುವುದಾಗಿ ಹೇಳಿದೆ. ಪ್ರಾಣತ್ಯಾಗವನ್ನ ಮಾಡ್ಲೋ ಅಥವಾ ಸುಮ್ಮನೆ ಹೋಗಲು, ದ್ವಂದ್ವ ನನಗೆ ಈಡಾಗಿದೆ, ಯಾವುದೂ ಅಲ್ಲ. ಯಾಕಂದ್ರೆ ನಾವು ನಂಬಿದ್ದು ನಂಬಿಕೆಯನ್ನ, ಆ ನಂಬಿಕೆಗೆ ಭಗ್ನ ಉಂಟಾಯಿತು ಅಂತ ಆದ್ರೆ ನಮ್ಮ ಬದುಕು ಪ್ರಯೋಜನವಿಲ್ಲ. ಆ ಕಾರಣಕ್ಕಾಗಿ ಕ್ಷತ್ರಿಯೋಚಿತವಾದ ಪ್ರತಿಜ್ಞೆಯ ಮೂಲಕವಾಗಿ ನಾನು ಬದುಕಿದವ. ಶ್ರೀಮನ್ನಾರಾಯಣನ ಅನುಗ್ರಹ ನಮಗೆ ಇತ್ತು, ಅದನ್ನು ಕೂಡ ಮರೆತನೋ ಏನೋ. ಏನೋ ಒಂದು ಕಾಲಕ್ಕೆ ನನಗೆ ಅಹಂ ಎನ್ನುವಂಥದ್ದು ಆವರಿಸಿಕೊಂಡಿತ್ತು, ಎಲ್ಲವೂ ಕೂಡ ಮೌಢ್ಯವಾಗಿತ್ತು. ಇರಲಿ, ನನ್ನದಾದಂತ ಪ್ರತಿಜ್ಞೆಯನ್ನ ಮಾಡಿದ್ದೇನೆ, ಆಲೋಚನೆ ಮಾಡತಕ್ಕದ್ದಲ್ಲ. ಅಗ್ನಿದೇವನನ್ನ ನೆನೆಯುತ್ತೇನೆ, ಅಗ್ನಿಕೂಟವನ್ನ ರಚಿಸ್ತೇನೆ, ಮೂರು ಪ್ರದಕ್ಷಿಣೆಯನ್ನು ಹಾಕಿಕೊಳ್ಳುವುದರ ಮೂಲಕವಾಗಿ ನನ್ನ ದೇಹ ತ್ಯಾಗವನ್ನ ಮಾಡಿಕೊಳ್ಳುತ್ತೇನೆ. ಇದು ಬಾಣದ ಮೂಲಕವಾಗಿ ಅಗ್ನಿಯನ್ನ ಸಲ್ಲಿಸಿದ್ದೇನೆ. ಕೃಷ್ಣನನ್ನ ಧ್ಯಾನಿಸುತ್ತಾ ಈ ಅಗ್ನಿಯಲ್ಲಿ ಪ್ರವೇಶವನ್ನ ಮಾಡುತ್ತೇನೆ. ಕೃಷ್ಣ ಕೃಷ್ಣ.

0: ಮಾನವಾದಿಪ ನೀನು ಯಾರು ಅಂತ ಗೊತ್ತಿಲ್ಲ, ಆದರೆ ನಿನ್ನ ಸ್ಥಿತಿಯನ್ನ ಕಂಡಾಗ ಉರಿಯುವ ಅಗ್ನಿಗೆ ಹಾರುವುದಕ್ಕೆ ಸಿದ್ಧನಾಗಿ ನಿಂತಿರುವ ಹಾಗೆ ಕಾಣುತ್ತಾ ಇದೆ. ಕುಂಡದಲ್ಲಿ ಅಗ್ನಿ ಪ್ರಜ್ವಲಿಸುತ್ತಾ ಇದೆ, ಕೈ ಮುಗಿದು ನಿಂತಿದ್ದೀಯ. ಯಾಕೆ ನಿನಗೆ ಇಂತಹ ಸ್ಥಿತಿ ಬಂತು? ಜೊತೆಯಲ್ಲಿ ನಿನ್ನನ್ನೇ ನೋಡುತ್ತಾ ಈ ಮರ್ಕಟ ಕುಳಿತಿದೆ, ಏನಿದು ನಿಮ್ಮಲ್ಲಿ ಸಂವಾದ? ಯಾವ ಕಾರಣಕ್ಕಾಗಿ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾಗಿದ್ದೀಯ ಎಂಬ ವಿವರಣೆಯನ್ನ ಹೇಳ್ತೀಯ. ಹೇಳಿದರೆ ಕೇಳಬೇಕು ಎಂಬ ಆಸೆ ನನ್ನದು.
1: ಬ್ರಾಹ್ಮಣರೇ, ಸಾವು ಸವನಿಸುವ ವೇಳೆಯಲ್ಲಿ ನಿಮ್ಮ ಪ್ರವೇಶ ಆಗಿದೆ. ಆದರೆ ಕೇಳಿದ ಪ್ರಶ್ನೆ, ಏನೋ ಒಂದು ಘಟನೆ ನಡೆದಿದೆ, ಆ ಘಟನೆ ಏನು ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ಇದ್ದೀರಿ. ಅದು ನನ್ನ ಮುಂದುಗಡೆ ಒಂದು ಕಪಿ ಕಾಣುತ್ತಾ ಇದೆ. ಅದು ಸುಮ್ಮನೆ ಕೂತಂತ ಕಪಿ. ಆ ಕಪಿಯನ್ನ ಪ್ರಶ್ನಿಸಿದೆ, ಪ್ರಶ್ನೆ ಬೆಳೆದು ಪಂತ ಅವನಕ್ಕೆ ಬಂತು. ಆತ ತಾನು ಹನುಮಂತ ಅಂತ ಹೇಳಿದ, ಅದಕ್ಕೆ ನಾನು ಅಲ್ಲ ಎನ್ನುವಂತ ಪ್ರಶ್ನೆಯನ್ನ ಮಾಡಿದೆ. ಈ ಪ್ರಶ್ನೆಗಳ ಮೂಲಕವಾಗಿ ಕೊನೆಗೆ ಏರ್ಪಟ್ಟದ್ದು ಪಂತ. ಆ ಪಂತದ ಮೂಲಕವಾಗಿ ಇವತ್ತು ಪಂತವನ್ನ ಇಟ್ಟುಕೊಂಡು ಆ ಪಂತಲ್ಲಿ ಸೋತ ಕಾರಣಕ್ಕಾಗಿ ನಾನು ಅಗ್ನಿಯನ್ನ ಪ್ರವೇಶ ಮಾಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ.

0: ಅರ್ಜುನ, ನೀನು ಸೇತುವೆಯನ್ನ ಕಟ್ಟಿದ್ದೀಯಾ ಎನ್ನುವುದಕ್ಕೂ, ಈತ ಮುರಿದಿದ್ದಾನೆ ಎನ್ನುವುದಕ್ಕೂ ಇಲ್ಲಿ ಯಾವುದೇ ಬಲವಾದ ಆಧಾರಗಳಿಲ್ಲ. ಈಗ ಹಾಗಲ್ಲ, ಸ್ವತಃ ನಾನೇ ಮುಂದೆ ನಿಂತು ನಿರ್ಣಯವನ್ನ ಕೊಡುತ್ತೇನೆ. ಅಲ್ಲದೆ ಬಾಣಮುಖದಲ್ಲಿ ಬರಿದಂತಹ ಸೇತುವೆಯನ್ನ ನೋಡಬೇಕು ಎಂಬ ಆಸೆ ನನಗೆ. ಅಲ್ಲದೆ ಸಾಮಾನ್ಯವಾದ ಒಂದು ಮಂಗ ಸೇತುವೆಯನ್ನ ಮುರಿಯುತ್ತದೆ ಎಂಬುದನ್ನ ನನ್ನಿಂದ ನಂಬಲು ಸಾಧ್ಯವಿಲ್ಲ. ಹಾಗಾಗಿ ಇನ್ನೊಂದು ಸಲ ನೀನು ಸೇತುವೆಯನ್ನ ಬಲಿದೆ ಅಂತಾದ್ರೆ, ಈ ಮಂಗ ಮುರಿದಿತ್ತು ಅಂತಾದ್ರೆ, ನಿನ್ನ ಮಾತಿನ ಪ್ರಕಾರ ನೀನು ಅಗ್ನಿ ಪ್ರವೇಶವನ್ನ ಮಾಡಬಹುದು.
1: ಬ್ರಾಹ್ಮಣರೇ, ನೀವು ಸಾಕ್ಷಿಯಾಗಿ ಕೇಳುತ್ತಿದ್ದೀರಿ. ಈರ್ವರ ಮಧ್ಯೆ ನಡೆದಂತ ಪಂಥಕ್ಕೆ ಸಾಕ್ಷಿ ಇಲ್ಲ, ಆದ್ರೆ ಈ ಒಂದು ಪಂಥ ಸಿಂಧು ಆದುದಲ್ಲ ಎನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಪಂಥ ಆಗಿದೆ, ಎಲ್ಲವೂ ಮುಗಿದಿದೆ, ಆದ್ರೆ ನಿಮ್ಮ ಪ್ರವೇಶ ಆಗಿದೆ, ಇದನ್ನ ಸಾಕ್ಷೀಕರಿಸಲಿಕ್ಕೆ ನೀವು ಹೊರಟಿದ್ದೀರಿ.
2: ಅರ್ಜುನ, ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾರೆ. ಎಲ್ಲಿ ಗೋವುಗಳು ಬ್ರಾಹ್ಮಣರು ಸುಖವಾಗಿ ಇರ್ತಾರೆಯೋ ಪ್ರಪಂಚ ಅಲ್ಲಿ ಧನ್ಯತೆಯಿಂದ ಕಾಣುತ್ತದೆ. ನಾವು ಅದನ್ನು ನಂಬಿದವರು. ಮರ್ಕಟರಾದರೂ ಸಹಿತ ನಾವು ಮಾನವರ ಜೀವನಕ್ಕೆ ಸರಿಯಾಗಿ ಹೊಂದಿಕೊಂಡು ಬದುಕಿದವರು. ಹಾಗೆ ಯೋಚಿಸಿದಾಗ ಬ್ರಾಹ್ಮಣರ ವಾಕ್ಯ ವಿಪ್ರವಾಕ್ಯ ವೇದವಾಕ್ಯ ಅಂತ ನಾವು ತಿಳಿದವರು.
1: ಖಂಡಿತವಾಗಿ
2: ಏನೋ ನಮ್ಮಲ್ಲಿ ನಡೆದಂತಹ ಪಂಥ. ನೀನು ಕಟ್ಟಿದಂತಹ ಸೇತುವೆಯನ್ನು ಮುರಿಯುತ್ತೇನೆ ಎನ್ನುವಂತಹ ಭರವಸೆ ನನಗೂ ಉಂಟು. ಬ್ರಾಹ್ಮಣರು ಕೇಳುತ್ತಾರೆ ಅಂತ ಆದ ಮೇಲೆ ಅವರು ಅದನ್ನ ಸಾಕ್ಷಿಯಾಗಿ ನಿಲ್ತಾರೆ ಅಂತಾದ್ರೆ, ಸಾಮಾನ್ಯವಾಗಿ ನನ್ನ ಮತ್ತು ನಿನ್ನಲ್ಲಿ ನಡೆದಂತಹ ವಾಗ್ಯುದ್ಧ ಇದು ಯಾರದೇ ಸಾಕ್ಷಿ ಆಧಾರಗಳಿಲ್ಲದೆ ಅಂತ್ಯಗೊಳ್ಳಬಾರದು. ಅದಕ್ಕಾಗಿ ಅವರು ಕೇಳುತ್ತಾರೆ ಅಂತ ಆದ್ರೆ, ಇನ್ನೊಮ್ಮೆ ನೀನು ಸೇತುವೆಯನ್ನು ಬಲಿತಿ ಅಂತ ಖಂಡಿತವಾಗಿ
1: ನಾನು ಮುರಿತಿ ಅಂತ ಆದ್ರೆ ನಾನು ಕಟ್ಟಲಿಕ್ಕೆ ಸಿದ್ಧನಾಗಿದ್ದೇನೆ.
2: ಹೌದಾ?
1: ನಡೀಲಿ ಹಾಗಿದ್ರೆ.
2: ಏನಾಗಿ ಹೋಯ್ತು? ಈ ಸೇತುವೆಯನ್ನ ಮುರಿಯುವುದಕ್ಕೆ ಅಸಾಧ್ಯವಾಗಿ ನಾನು ನಿಂತು ಬಿಟ್ಟಲ್ಲ. ಅರರೆ.

0: ಇದುವರೆಗೂ ರಾಮಭಕ್ತ
1: ಹನುಮ ಎನ್ನುವುದಾಗಿ ನಾನು ಕರೆಯಿಸಿಕೊಂಡಿದ್ದೆ.
0: ಆ ದೇವನನ್ನ ನಂಬಿಯೇ ಇದುವರೆಗೆ ನಾನು ಬದುಕಿದವ.
1: ಆದರೆ
0: ಈಗ ತಾನೇ ಮುರಿದಿರುವಂತಹ ಸೇತುವೆಯನ್ನ ಮತ್ತೊಮ್ಮೆ ಬಲಿಯುತ್ತೇನೆ ಎನ್ನುವಂತಹ ಒಂದು ಅವಕಾಶ ಸಿಕ್ಕಿತು ಅಂತಾದ್ರೆ ಈ ಅರ್ಜುನ ಸೇತುವೆಯನ್ನ ಬಲಿದನಲ್ಲ, ಅಂತಹ ಸೇತುವೆಯನ್ನ ಮುರಿಯುವುದಕ್ಕಾಗಿ ನನ್ನ ಸರ್ವ ಶಕ್ತಿಯನ್ನು ಉಪಯೋಗಿಸಲು ಸಹಿತ ಅದು ಅಸಾಧ್ಯವಾಗಿ ಹೋಯ್ತಲ್ಲ. ರಾಮ ಭಕ್ತ ಎನ್ನುವಂತಹ ಬಿರುದು ಹೊರಟು ಹೋದ ಮೇಲೆ ನಾನಿದ್ದೇನು ಪ್ರಯೋಜನ? ಇನ್ನು ಈ ಜೀವನದಲ್ಲಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಪ್ರಾಣವನ್ನ ಕಳೆದುಕೊಳ್ಳೋದು ಹೇಗೆ ಹೇಗೆ ಅಂತ ಯೋಚಿಸ್ತಾ ಇದ್ದೇನೆ. ಏನು ಮಾಡ್ಲಿ ಏನು ಮಾಡ್ಲಿ?

0: ಹನುಮಾ, ಹೆದರಬೇಡ, ನೀನು ಸೋತೆನೆಂದು ಮನದಲ್ಲಿ ಗ್ರಹಿಸಬೇಡ. ಈ ದ್ವಾಪರದಲ್ಲಿ ಅರ್ಜುನನನ್ನ ಸದ್ಭಕ್ತನಾಗಿದ್ದಾನೆ, ಆದ್ದರಿಂದ ಅವನ ಪಕ್ಷವನ್ನಂತೂ ಆತ ಬಲಿದ ಸೇತುವೆಗೆ ಕೂರ್ಮ ರೂಪವನ್ನ ತಾಳಿ ಬೆನ್ನು ಕೊಟ್ಟು ನಿಂತೆ. ನಿನ್ನಿಂದಾಗಿ ಈತನಿಗೆ ಮುಂದೆ ಸಹಾಯವಾಗಬೇಕಿದೆ. ನೆನೆದಾಗ ಬಂದು ಈತನಿಗೆ ನೀನು ಸಹಾಯಕನಾಗು.
1: ಬ್ರಾಹ್ಮಣರೇ, ಬ್ರಾಹ್ಮಣನ ಸ್ಥಾನದಲ್ಲಿ ನಿಂತವನು ಯಾರು ಅಂತ ನೋಡಿದಾಗ ಈ ದ್ವಾಪರದಲ್ಲಿ ಹನುಮನಿಗೆ ದರ್ಶನ ಕೊಡುವುದಕ್ಕಾಗಿ ಆಗಮಿಸಿದಂತಹ

ಶ್ರೀರಾಮ ರೂಪವನ್ನ ಕಣ್ಣಾರೆ ಕಾಣ್ತಾ ಇದ್ದೇನೆ. ನಿಮ್ಮ ಶುಭವಾಣಿಯನ್ನ ಕೇಳಿದಾಗ ನೀವೇ ಸ್ವತಃ ಬೆನ್ನು ಕೊಟ್ಟು ಈತನಿಗೆ ಆಶ್ರಯವನ್ನ ನೀಡಿದ್ದೀರಿ ಅಂತ ಆದ ಮೇಲೆ ನನ್ನಿಂದೇನಾಗಬೇಕಾದದ್ದುಂಟು ಹೇಳಿ. ಅದನ್ನ ನಡೆಸಿಕೊಡುವುದಕ್ಕೆ ಸದಾ ರಾಮ ಭಕ್ತನಾಗಿರುವಂತ ಈ ಹನುಮಂತ ಸಿದ್ಧನಾಗಿದ್ದಾನೆ. ಅರ್ಜುನ, ಯಾರು ಬಂದಿದ್ದಾನೆ?

0: ಹನುಮ
1: ನಮ್ಮಿಬ್ಬರ ಅಂತರಂಗದಲ್ಲಿಯೂ ಆರಾಧ್ಯ ದೇವರಾಗಿರುವಂತಹ ವ್ಯಕ್ತಿ ರಾಮ ದರ್ಶನವನ್ನ ನಾನು ಕಂಡೆ
0: ಆಯ್ತಲ್ಲ.
1: ಅದೇ ಹೊತ್ತಿನಲ್ಲಿ ಬ್ರಾಹ್ಮಣರ ಸ್ವರೂಪವನ್ನ ತಾಳಿ ಬಂದಂತಹ ವ್ಯಕ್ತಿ ಯಾರು ಅಂತ ನೀನು ಒಮ್ಮೆ ನೋಡಿದ್ರೆ ನಿನ್ನ ಕಣ್ಣಿಗೆ ಕಂಡಂತಹ ವಿಷಯ ಏನು ಅಂತ ಹೇಳಬೇಕಲ್ಲ.
0: ಹೌದು, ನಾನು ಸ್ಪಷ್ಟವಾಗಿ ನೋಡುತ್ತಾ ಇದ್ದೇನೆ. ನನ್ನ ಆರಾಧ್ಯ ದೈವನು ಭಾವನೂ ಆದಂತ ಶ್ರೀಕೃಷ್ಣ ನನಗೆ ಗೋಚರಿಸ್ತಾ ಇದ್ದಾನೆ. ನಿನಗೆ ರಾಮ ದರ್ಶನವನ್ನ ನೀಡಿದ್ದಾನೆ. ಆ ಮೂಲಕವಾಗಿ ನಮ್ಮಿಬ್ಬರವರಿಗೂ ಸಂದೇಶವನ್ನ ಕೊಟ್ಟಿದ್ದಾನೆ. ಮುಂದೆ ಬರಬಹುದಂತ ಭೀಕರ ಸಂಗ್ರಾಮಕ್ಕೆ ನೀನು ಸಾಕ್ಷಿಯಾಗಿ ನಿಲ್ಲಬೇಕೆನ್ನುವಂತ ಅಭಯವನ್ನ ಕೊಟ್ಟಿದ್ದಾನೆ
1: ಅರ್ಜುನ. ಆದರೆ ಆ ದೇವರು ನಮಗೆ ನಿರ್ದೇಶನವನ್ನ ಮಾಡಿದ ಮೇಲೆ ಅದೇ ರೀತಿಯಲ್ಲಿ ನಡೆದುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ತಾನೆ.
0: ಹೌದು,
1: ಏನೋ ನಮ್ಮಿಬ್ಬರ ಮಧ್ಯದಲ್ಲಿ ಪಂಥ ಆಯಿತು ಅಂತ, ಆದ್ರೆ ಇದಕ್ಕೆ ಮೂಲ ಕಾರಣ ನಮ್ಮನ್ನೇ ನಾವು ನಂಬಿದಂತಹ ಆ ಶ್ರೀ ದೇವರೇ ಕಾರಣ ಎನ್ನುವುದಾಗಿಯೂ ನಾನು ಅರ್ಥ
0: ಮಾಡಿಕೊಳ್ಳುತ್ತೇನೆ
1: ಅರ್ಜುನ. ಬೇಕಾದ ಕ್ಷಣದಲ್ಲಿ ಈ ಹನುಮನ ಸಹಾಯವನ್ನ ನೀನು ಯಾಚಿಸಬಹುದು. ಆ ಕ್ಷಣದಲ್ಲಿಯೇ ನಿನಗೆ ದರ್ಶನವನ್ನ ಕೊಟ್ಟು ನಿನ್ನ ಎಲ್ಲ ಸಮಸ್ಯೆಗಳನ್ನ ನಾನು ಪರಿಹರಿಸ್ತೇನೆ. ಜೊತೆಯಲ್ಲಿ ಈಗ ಶ್ರೀಹರಿಯ ನಿರ್ದೇಶನ, ಮುಂದೊಂದು ಕಾಲದಲ್ಲಿ ಸಂಘರ್ಷ ಎನ್ನುವಂತಹದ್ದು ಮಹಾಭಾರತದಲ್ಲಿ ನಡೆಯಲಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ಈ ಅರ್ಜುನನ ರಥದ ಪತಾಕೆಯಾಗಿ ನೀನು ಕುಳಿತುಕೊಳ್ಳಬೇಕು ಅಂತ ಹೇಳಿದಿನಲ್ಲ, ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ನಿನಗೆ ಬರ್ತೇನೆ. ಈ ಬಗ್ಗೆ ನೀನು ಖೇದವನ್ನ ತಾಳದೆ ನಮ್ಮಿಬ್ಬರಿಗೂ ಸಹಿತ ಒಳ್ಳೆಯ ನೀಡಿದಂತ ಆ ಶ್ರೀಹರಿಯನ್ನ ಮತ್ತೊಮ್ಮೆ ಕೈ ಮುಗಿದು ಭಜಿಸ್ತಾ ಇದ್ದೇನೆ.
0: ಹೌದು, ಕೈ ಮುಗಿಯೋಣ, ಮುಂದೆ ಸುಖಾಂತವಾಗಲಿ ಎನ್ನುವುದನ್ನು ಬಯಸೋಣ.
1: ಎಲ್ಲರಿಗೂ ಸನ್ಮಂಗಲವನ್ನ ಆತ ಉಂಟು ಮಾಡಲಿ.

0: ಇದುವರೆಗೂ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಶರಸೇತು ಬಂಧನ ಇದರ ಮುಂದುವರೆದ ಎರಡನೆಯ ಭಾಗವನ್ನ ಆಲಿಸಿದಿರಿ. ಈ ಪ್ರಸಂಗವನ್ನ ನಡೆಸಿಕೊಟ್ಟವರು ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರು. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳಿದರೆ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನ, 6:30 ಚಿಂತನ ಎಎಸ್ಎನ್ ಹೆಬ್ಬಾರ್ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಕರುಣಾಳು ಬಾಬೆಳಕ್ಕೆ 6:35 ನೇಗಿಲ ಮಿಡಿತ 6:40 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪ್ಟೂರು.

ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಎಮ್ಮಿ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ, 11:30 ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳಿಯ ಲಕ್ಷ್ಮೀ ದೇವಮ್ಮ ಮತ್ತು ತಂಡದವರಿಂದ ರೇವಣ್ಣ ಸಿದ್ದರ ಹಾಡು. ಮಧ್ಯಾಹ್ನದ ಪ್ರಸಾರದಲ್ಲಿ ನಾಳೆ 12:05 ವನಿತಾ ವಿಹಾರ, ಅನಿತಾ ಶೆಟ್ಟಿ ಮೂಡುಬಿದ್ರೆ ಅವರಿಂದ ಕಥೆ ಅವಳ ಹೆಜ್ಜೆ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಉಮಂಗ್ ಈ ಕುರಿತು ಮಾಹಿತಿ ನೀಡಲಿದ್ದಾರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಎಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. ನಾಳಿನ ವಿಷಯ ಉರಿ ಮೂತ್ರದ ಸಮಸ್ಯೆ ಕುರಿತು ಮನೆ ಮದ್ದು ಮತ್ತು ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರಿನ ಪಾಯಸ. 1:30 ಚಿತ್ರಗೀತೆಗಳು, 2:45 ಭಾವಗೀತೆಗಳ ಕಾರ್ಯಕ್ರಮ, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಧರಿಸಿದ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 5:00-6:00 ಚಿತ್ರಗೀತೆಗಳನ್ನು ಆಲಿಸಬಹುದು. ಸಂಜೆಯ ಪ್ರಸಾರದಲ್ಲಿ 5:30 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:15 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ್ ಕೆರೆಗೋಡಿ ತಿಪಟೂರು ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಮತ್ತೋಡು ಗ್ರಾಮದ ರೈತರಾದ ಶ್ರೀ ರವಿ ಎಮ್ಮೆನವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್, ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ, ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ನಿಲಯದಿಂದ ಪ್ರಸಾರವಾಗುವ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದೀಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ವೀರ ಸಿಂಧೂರ ಲಕ್ಷ್ಮಣ ಚಿತ್ರದ ಗೀತೆಗಳು, ಕೇಳಿಬರುವ ಸ್ವರ ಎಸ್ ಜಾನಕಿಯವರದು.

0: ಮೋರೆಯಂತ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ. ಮೋರೆಯಂತ ಚಂದ, ಮೀಸೆ ಇನ್ನು ಚಂದ, ತುಂಬಿದ ಆಸೆ ಬಲು ಚಂದ, ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ.
1: ಅಮ್ಮಣಿ, ಇವ್ರ್ಯಾರು ನಿನಗೆ ಗೊತ್ತಾ?
2: ನೀನೇ ಹೊಸಿಯಾರು ಕೇಳವ.
0: ಅಂದಿಲ್ಲ ಎಂದಿಲ್ಲ ಮುಂದೆಂದು ಹುಟ್ಟೊಲ್ಲ, ಇಂಥವ್ರು ನಾಡಲ್ಲಿ ಯಾರಿಲ್ಲ, ಇವರು ಆಡೋಕೆ ಬಂದೋರು ಸುಳ್ಳಲ್ಲ. ಇವನಂಥ ಹಮ್ಮೀರ, ಇವನಂಥ ಸುಕುಮಾರ, ಕೋಟಿಗೆ ಬಬ್ಬ ಸುಳ್ಳಲ್ಲ, ಇಂಥ ಜೋಡಿಯು ಎಲ್ಲೂ ಸಿಗ್ತ.

0: ಹುಲಿ ಹುಲಿಯಂತೆ ನೋಡೋದು ಹತ್ತಂತೆ ಆಸೆಯು ಮನದಲ್ಲಿ ಕಡಲಂತೆ ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ
1: ಗುಣದಲ್ಲಿ ಗುಳ್ಳೆ ನರಿಯಂತೆ
0: ಆಡೋದು ಒಂದಂತೆ ಮಾಡೋದು ಬಂದಂತೆ ಕಾಲಕ್ಕೆ ತಕ್ಕಂತೆ ಇವರಂತೆ ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ
1: ಇನ್ನು ಎಂದೆಂದು ಇವರಿಗೆ ನಿಶ್ಚಿಂತೆ

ಹೌದು ಹಿಂದೇನೆ ಓಡೋಡಿ ಬರ್ತಾಳೆ.

ಶ್ರೀಮನ್ಮಹಾದಿವ್ಯ ತೇಜೋ ವಿರಾಜಿ ಕೃಪಾಳು ಜಗಜ್ಜಾಲ ರಕ್ಷಾ ವಿಲಕ್ಷ ಪ್ರಭಾಭಾಸುರ ರಕ್ಷಿಸೋ ದಕ್ಷೆಯು ಲೋಹಿ

0: ನನ್ನ ಜಾಜಿ ಹೂವ ದಂಡೆ ಕಟ್ಟಿ ನಾನು ಹುಣ್ಣಿಮೆ ರಾತ್ರಿ ಕಾದುಕೊಂಡು ಕೂತಿವಿನಿ ಬಾರಯ್ಯ ಮೂಡಿಕೊಂಡು
1: ಬರ್ತೀವಿ ಬರ್ತೀವಿ

0: Da mama!
1: ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕೇಳಿ ಬಂದ ಸ್ವರಗಳು ಸುವರ್ಣಲತಾ ಮತ್ತು ಜಗನ್ನಾಥ್ ಅವರವು. ಮುಂದಿನ ಗೀತೆ

ಸರ್ವಜ್ಞ ಮೂರ್ತಿ ಚಿತ್ರದ ಗೀತೆಯನ್ನು ಕೇಳಿದಿರಿ ಎಸ್ ಜಾನಕಿ ಅವರ ಸ್ವರಗಳಲ್ಲಿ. ಕಾರ್ಯಕ್ರಮದ ಕುರಿತಾಗಿ ಸಂದೇಶಗಳು. 50 ವರ್ಷಗಳ ಆಕಾಶವಾಣಿ ಅಭಿಮಾನಿಯಂತೆ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಗಳನ್ನು ಕೇಳಿ ಖುಷಿ.

ಆಗಿದೆ ಅಂತ ಮಂಗಳಾ ಅವರು ಮೈಸೂರಿನಿಂದ. ನಮಸ್ಕಾರ, ಆಕಾಶವಾಣಿ ಭದ್ರಾವತಿಯಲ್ಲಿ ಪ್ರಸಾರ ಆಗ್ತಿರೋ ಹಳೆ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿದೆ, ಸುಮಧುರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರೆ. ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ. ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಿದೆ. ಸಿಂಧೂರ ತಿಲಕ, ಹುಲಿಯ ಹಾಲಿನ ಮೇವು, ಹೊಂಬಿಸಿಲು, ಈ ಎಲ್ಲ ಗೀತೆಗಳು ಇಷ್ಟ ಆಯಿತು. ಸತ್ಯರಸ್ ಚಂದ್ರ, ಅಪರೂಪದ ಹಾಡು ಕೇಳಿ ತುಂಬ ಖುಷಿ ಆಯಿತು, ಧನ್ಯವಾದ ಅಂತ ಸಂದೇಶವನ್ನು ಕಳಿಸಿದ್ರೆ. ಹಳೆ ಹಾಡುಗಳು ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ಕೇಳಿ ಎಂಜಾಯ್ ಮಾಡ್ತಿದ್ದೇವೆ, ಧನ್ಯವಾದಗಳು. ಮಂಜುಳಾ ಜನಾರ್ಧನ್, ಉದಯ್ ಟೈಲರ್ ಬೂಥನಗುಡಿ ಭದ್ರಾವತಿಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಕಾರ್ಯಕ್ರಮ ಸೂಪರ್, ಅದರಲ್ಲೂ ಸತ್ಯಹರಿಶ್ ಚಂದ್ರ ಹಾಡು ಚೆನ್ನಾಗಿ ಮೂಡ್ ಬಂತು, ಧನ್ಯವಾದ ಮೇಡಮ್ ಅಂತ ಇದ್ದಾರೆ. ಭದ್ರಾವತಿ ನಿಲಯದಲ್ಲಿ ಓಲ್ಡ್ ಸಾಂಗ್ಸ್ ತುಂಬ ಬೇಕಾದಷ್ಟಿದೆ, ಪ್ರಸಾರ ಮಾಡ್ತಾ ಇದ್ದೇವೆ. ಓಕೆ, ಕೆಲವು ಹಾಡುಗಳು ಲಭ್ಯವಿಲ್ಲದ ಕಾರಣ ನಿಮಗಾಗಿ ಪ್ರಸಾರ ಮಾಡೋದಕ್ಕೆ ಕಷ್ಟವಾಗಬಹುದು. ತುಂಬಾ ಅದ್ಭುತವಾದ ಹಾಡುಗಳು ಪ್ರಸಾರ ಆಗ್ತಿದೆ. ಪೂರ್ವಾರಂಭ ಪೆಂಡ್ಯಾಲ ನಾಗೇಶ್ವರ ರಾವ್ ಸಂಗೀತ, ಸುಮಧುರ ಮುರಾರಿ ಕುಲಕರ್ಣಿ ರಾಯಚೂರಿಂದ ಸಂದೇಶವನ್ನ ಕಳಿಸಿದ್ರೆ. ಶಾಂತಾಚಾರ ಬಡಗಿರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ. ಆಕಾಶವಾಣಿ ಭದ್ರಾವತಿ ಸವಿ ನೆನಪು ಕಾರ್ಯಕ್ರಮ ಮೂಡ್ ಬರ್ತಾ ಇದೆ. ರಾತ್ರಿ ಹೊತ್ತಲ್ಲಿ ಇಂಥ ಕೆಲಸದ ಒತ್ತಡ, ಅದು ದಿನದ ಜಂಜಾಟ ದೂರವಾಗಿ ಇಂಪಾದ ಹಾಡನ್ನ ಕೇಳ್ತಾ ನಿದ್ರೆಗೆ ಜಾರುವ ಅನುಭವವೇ ಸುಂದರವಾಗಿದ್ದಂತೆ. ರೇಡಿಯೋದ ನಿರೂಪಕರ ತಮ್ಮ ಧ್ವನಿಯ ಮೂಲಕ ನಮ್ಮ ಮನಸ್ಸಿನ ಆಯಾಸವನ್ನ ದೂರ ಮಾಡ್ತಾರೆ. ಇಂಪಾದ ಸಂಗೀತ ನಮ್ಮ ಮನಸ್ಸನ್ನ ಹಗುರಗೊಳಿಸುತ್ತೆ. ಆ ಕ್ಷಣದಲ್ಲಿ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ. ರೇಡಿಯೋ ಇಂದಿಗೂ ಇಂತಹ ಸವಿ ನೆನಪುಗಳನ್ನ ಅಚ್ಚಳಿಯದ ಮಾಧುರ್ಯವನ್ನ ನೀಡ್ತಾ ಬಂದಿದೆ. ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ರಾತ್ರಿ ಸುಖವಾಗಿ ನಿದ್ರಿಸೋಣ. ಧನ್ಯವಾದಗಳು ಶಿವರಾತ್ರಿ ಅಂತ ಶಾಂತಚಾರ ಬಡಗಿರವರ ಸಂದೇಶ ಇದಾಗಿತ್ತು. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಸುವನೆಂಪು ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸುಮಧುರವಾಗಿದೆ, ಬಹಳ ಸಂತೋಷ ಆಗ್ತಿದೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ರೆ. ನಮಸ್ಕಾರ ಭದ್ರಾವತಿ ಆಕಾಶವಾಣಿ ಕೇಳುವ ನಾನು, ಹಳೆ ಕನ್ನಡ ಹಾಡುಗಳು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಇಂಥ ತಂಪಾದ ಹೊತ್ತಲ್ಲಿಂಥ ಹಾಡುಗಳು ಕೇಳೋದು ತುಂಬ ಹಿತ ಅನ್ನಿಸ್ತಿದೆ, ಧನ್ಯವಾದಗಳು. ನಮ್ಮ ಗೀತಾ ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶ.

ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಕದ್ದೆ ಹೋಬಳಿ, ಶುಭರಾತ್ರಿ, ನಮಸ್ಕಾರ ಮೇಡಮ್. ಸಂಗೀತಮಯ ಹಳೆಯ ಹಾಡುಗಳ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಮನಸ್ಸಿಗೆ ಮುದ ನೀಡುವಂತಹ ಗೀತೆಗಳು ಹಾಗೆ ಸುಮಧುರ ನಿರೂಪಣೆ ಕಾರ್ಯಕ್ರಮ ಮರ್ಗನ ಹೆಚ್ಚಿಸಿದೆ. ಒಳ್ಳೆ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿದರೆ. ಹಲೋ ಮೇಡಮ್, ಮಧುರವಾದ ನಿರೂಪಣೆಯೊಂದಿಗೆ ಮಧುರವಾದ ವಾತಾವರಣದ ರಾತ್ರಿಯಲ್ಲಿ ಒಳ್ಳೊಳ್ಳೆ

ಹಳೆ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಮನಸ್ಸಿಗೇನೋ ಖುಷಿಯಂತೆ. ಮತ್ತಷ್ಟು ಹಾಡುಗಳು ಕೇಳೋ ಕಾತರದಲ್ಲಿದ್ದೇನೆ. ಶುಭರಾತ್ರಿ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ. ಹಳೆ ಚಲನಚಿತ್ರ ಗೀತೆಗಳು ಚೆನ್ನಾಗಿ ಮೂಡು ಬರ್ತಿದೆ, ಪ್ರತಿದಿನ ತಪ್ಪದೇ ಕೇಳ್ತೇನೆ. ನನ್ನ ಇಷ್ಟವಾದ ಹಾಡು ಹೊಂಬಿಸಿಲು, ಚಲನಚಿತ್ರ ಗೀತೆ, ಈ ಥರ ಗೀತೆಗಳನ್ನು ಕೇಳಿ ಕೂಡ ಖುಷಿಯಾಯಿತು. ಧನ್ಯವಾದಗಳು, ಎಲ್ರಿಗೂ ಶುಭರಾತ್ರಿ ಅಂತ ಸಂದೇಶ ಕಳಿಸಿದ್ದಾರೆ. ಪ್ರೇಮದ ಪೂಜಾರಿ ಸತ್ಯ ಹರಿಶ್ಚಂದ್ರ, ಹಾಡು ಮನಸ್ಸಿಗೆ ಸಂತೋಷ ಕೊಡ್ತು, ಸುಖ ನಿದ್ದೆಗೆ ಕಾರಣವಾದ ಕಾರ್ಯಕ್ರಮ ನಿರೂಪಣೆ, ಧನ್ಯವಾದಗಳು. ನಮಸ್ಕಾರ. ಶಿವರುದ್ರಯ್ಯ ಹೊಸ್ಮನೆ ಭದ್ರಾವತಿಯಿಂದ, ಟಿ ಜಿ ಲಿಂಗಪ್ಪ ಅವರ ಮಧುರ ಸಂಗೀತ, ರಾಜ್ ಮತ್ತು ಲೀಲಾವತಿ ಅಮೋಘ ಅಭಿನಯ. ಈಗ ನಾಗಪೂಜೆಯಲ್ಲಿದೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಸಂದೇಶ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್. ಕಾರ್ಯಕ್ರಮ ಅರ್ಥಪೂರ್ಣವಾದ ಮಧುರವಾದ ಇಂಪಾದ ಗೀತೆಗಳು, ಸುಮಧುರ ನಿರೂಪಣೆ, ಸುಂದರವಾದ ಗೀತೆಗಳು, ಹುಡುಕಿ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರೋ ಈ ಗೀತೆಗಳನ್ನು ಕೇಳಿ ಇಷ್ಟ ಆಗ್ತಿದೆಯಂತೆ. ಧನ್ಯವಾದವನ್ನು ತಿಳಿಸಿದ್ದಾರೆ. ಹೆಚ್ಚು ಕಡಿಮೆ 50 ವರ್ಷ ನಿರಂತರ ಆಕಾಶವಾಣಿ ಕೇಳುಗ. ನಾನು ವಿದ್ಯಾರ್ಥಿ ದಿಸೆಯಿಂದ ಕೇಳ್ತಿದ್ದೀನಿ. ಆ ಸಮಯದಿಂದ ವಿದ್ಯಾರ್ಥಿಯಾಗಿರುವಾಗಿಂದನು ಗೀತೆಗಳನ್ನು ಕೇಳ್ತಾ ಇದ್ದಾರಂತೆ ನನ್ನ ನೆಚ್ಚಿನ ಸಂಗಾತಿ. ಆಕಾಶವಾಣಿ ಹೆಚ್ಚು ಸವಿನೆನಪು ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡು ಬರ್ತಿದೆ. ಸವಿನೆನಪು ಕಾರ್ಯಕ್ರಮವನ್ನು ಹೆಚ್ಚಾಗಿ ಕೇಳೋದೇ ಅವರ ಅಭ್ಯಾಸ ಅಂತೆ. ಸೊಗಸಾಗಿ ಮೂಡು ಬಂತು ಕಾರ್ಯಕ್ರಮ, ನಿರೂಪಣೆ ಇಷ್ಟ ಆಯಿತು ಮೇಡಮ್, ತುಂಬ ಧನ್ಯವಾದಗಳು. ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಸಂದೇಶ. ಇದು ನಾಗಪೂಜೆ ಚಿತ್ರದ ಹಾಡಲ್ಲಿ ಯಾವುದು? ಪ್ರದ್ಯುಮ್ನ ಜಹಗೀರ್ದಾರ್ ಲಿಂಗಸೂರ್ ಜಹಗೀರ್ದಾರ್ ಲಿಂಗಸೂರಿನಿಂದ ಸಂದೇಶ. ಮಂಜುಳಾ ಸುರೇಶ್ ಹರ್ಷ ಬಿ ಎಚ್ ರೋಡ್ ಭದ್ರಾವತಿಯಿಂದ ಸತ್ಯ ಹರಿಶ್ಚಂದ್ರ ಗೀತೆ ಪ್ರಸಾರ ಮಾಡಿದ್ದಕ್ಕೆ ನಿಮಗೂ ನಿಲ್ಲಿಯಕ್ಕೂ ಧನ್ಯವಾದ ಅಂತ ತಿಳಿಸಿದ್ರೆ, ಥ್ಯಾಂಕ್ ಯು ಮೇಡಮ್ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಅಂತ ಇದ್ದಾರೆ. ಯಾರಿದು? ಮಲ್ಲಪ್ಪನಹಳ್ಳಿ, ಬಾಬು ಮಲ್ಲಪ್ಪನಹಳ್ಳಿಯಿಂದ. ಸವಿನೆನಪು ಸೂಪರ್ ಅಂತಿದ್ದಾರೆ. ಕಾರ್ಯಕ್ರಮ ಸಂಖ್ಯೆ ಕೊನೆಯಾಗ್ತಿದೆ. 7283434 ಧನ್ಯಶ್ರೀ, ಧನ್ಯಶ್ರೀ ಸತೀಶ್ ಕುಮಾರ್ ಜಿ ಎಚ್ ಕುಳಗಟ್ಟಿ ಹೊನ್ನಾಳಿ ತಾಲೂಕು. ಪ್ರತಿನಿತ್ಯ ಪ್ರಸಾರ ಆಗ್ತಿರೋ ಈ ಸವಿನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಪ್ರಸಾರಕ್ಕಾಗಿ ಧನ್ಯವಾದಗಳು ಮೇಡಮ್. ಅಂದರೆ ಬೋರೇಗೌಡ ಬೆಂಗಳೂರಿಗೆ ಬಂದ ಗೀತೆ ಫೇವರೇಟ್ ಮೇಡಮ್, ಹಾಗೆ ಈ ಚಿತ್ರದ ಎಲ್ಲ ಗೀತೆಗಳು ಬಹಳ ಸೊಗಸಾಗಿವೆ, ನಮಗೆ ಇಷ್ಟವಾದ ಗೀತೆ ಇದು. ಪ್ರಸಾರಕ್ಕಾಗಿ ಧನ್ಯವಾದ. ಸಂಗೀತ ಅಷ್ಟೇ ಸುಮಧುರ. ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಚಿಕ್ಕವರಿದ್ದಾಗಿಂದ ಈ ಗೀತೆಗಳನ್ನು ಕೇಳ್ತಾ ಇದ್ದಾರಂತೆ, ಅರ್ಥಪೂರ್ಣವಾದ ಗೀತೆಗಳು. ಹಾಗೆ ಎಷ್ಟು ಕೇಳಿದರೂ ಸಾಕೋಗೋದೇ ಇಲ್ಲ, ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತಂತೆ. ಮನಸ್ಸಿನ ಖಿನ್ನತೆ ಏನೋ ದೂರ ಆಗುತ್ತೆ ಇಂಥ ಹಾಡುಗಳನ್ನು ಕೇಳಿದ್ರೆ. ಇಂಥ ತಂಪಾದ ಹೊತ್ತಲ್ಲಿ ಇಂಥ ಗೀತೆಗಳನ್ನು ಕೇಳೋದೇ ಒಂದು ಖುಷಿ ಅಂತ ಇದ್ದಾರೆ. ಧನ್ಯವಾದವನ್ನು ತಿಳಿಸಿದ್ದಾರೆ ರೋಟ್ರಿ ಜಿ ವಿಜಯಕುಮಾರ್ ಅವರು. ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಸಾಂಗ್ಸ್ ನೆನಪು. ಸುರೇಶ್ ಮಿಸ್ಕಾಂ ಮಿಲಿಟರಿ ಕ್ಯಾಂಪ್ ಭದ್ರಾವತಿಯಿಂದ ಸಂದೇಶ. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿ. ಈಗ ಪ್ರಸಾರವಾದ ಗೀತೆಗಳು ಸುಂದರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯನ್ನು ನಮಸ್ಕಾರ ಮೇಡಮ್. ಪ್ರಸಾರವಾಗುತ್ತಿರುವಂತಹ ಎಲ್ಲ ಹಾಡುಗಳು ತುಂಬ ಸೊಗಸಾಗಿದೆ, ಧನ್ಯವಾದಗಳು ಶಿವರಾತ್ರಿ ಮೇಡಮ್ ಅಂತ ಇದ್ದಾರೆ. ಶಿವರುದ್ರಯ್ಯ, ನೀವೀಗ ಹಾಕಿದ ನನ್ನ ನೆಚ್ಚಿನ ಹಾಡುಗಳು ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ. ಪ್ರಸಾರ ಮಾಡ್ತಿರೋದಕ್ಕೆ ಇಂಥ ಹಾಡುಗಳನ್ನು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶಿವರುದ್ರಯ್ಯ ಹೊಸಮನೆ ಭದ್ರಾವತಿಯಿಂದ. ಇನ್ನೇನು ಇನ್ನೆರಡು ಗೀತೆಗಳನ್ನು ಕೇಳೋದ್ರಲ್ಲಿ ಸಮಯ ಮುಗಿದೋಗುತ್ತೆ. ಕೇಳಿ ಮತ್ತೆರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ. ನಂತರದಲ್ಲಿ ಎಲ್ರಿಗೂ ಶುಭರಾತ್ರಿ ಹೇಳೋಣ. ಮೇಡಮ್, ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಬಾಲ್ಯದ ನೆನಪಾಗ್ತಾ ಇದೆ. 61 ವರ್ಷದ ಆಕಾಶವಾಣಿ, 61 ವರ್ಷದಿಂದ ಆಕಾಶವಾಣಿ ಅಭಿಮಾನಿಯಂತೆ ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಸಂದೇಶ.

0: ಹೇಳು ಕೋತಿ, ನಿನ್ನ ಹೇಗೆ ಬೀಟಳು ಹೇಳು ಕೋತಿ.
1: ಲಂಕಿಣಿಯನ್ನು ಕೊಂದು ಲಂಕಿಣಿಯನ್ನು ಕೊಂದು ಶಂಕೆ ಇಲ್ಲದೆ ನಾನು ಬಿಂಕದಲ್ಲಿ ಬಂದೆ ಭೂತ, ನಾನು ಬಿಂಕದಲ್ಲಿ ಬಂದೆ ಭೂತ.
0: ಹೇಳು ಶರದಿಯು ಏಕವಾಗಿದೆ ಕಣ್ಯ,

0: ಮಾಡಿದೆ ಕಂಡ್ಯ ಹೇಗೆ ಬಂದೆಯೋ ಹೇಳು ಕೋತಿ.
1: ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳಿ ಆಯ್ತು. ನಿಮ್ಮ ಸಂದೇಶಗಳನ್ನ ಮುಗಿಸಿ ನಂತರದಲ್ಲಿ ಮುಂದಿನ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಇಂಗ್ಲಿಷ್ ನಲ್ಲಿ ವಾರ್ತೆಗಳನ್ನ ಕೇಳುವ ಸಮಯ. ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಹತ್ತಿ ಚೌಡೆ, ನಹಳಿ ಹೊಳೆ, ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಹಳೆ ಹಾಡುಗಳು ಹೇಳೋದಷ್ಟೇ ಅಲ್ಲ, ಆಹ್ಲಾದಕರ ಅನುಭವ, ಎಂಥ ಸೊಗಸಾದ ಇಂಪಾದ ಗೀತೆ, ಉತ್ತಮ ಸಾಹಿತ್ಯ, ಸಂಗೀತ, ಗಾಯನ ಕೇಳ್ತಾ ಇದ್ರೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಹಾಗೆ ನಿದ್ರೆಗೆ ಜಾರ್ತಾ ಇದ್ದೇವೆ. ಶುಭರಾತ್ರಿ, ಧನ್ಯವಾದಗಳು ಅಂತ ತಿಳಿಸಿದ್ರೆ 4777770 ಇಂದ ಸಂಖ್ಯೆ ಕೊನೆಯಾಗ್ತಿದೆ. ಶುಭರಾತ್ರಿಯನ್ನು ತಿಳಿಸಿದ್ದಾರೆ. ವೇಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಹಾಡುಗಳನ್ನು ಕೇಳ್ತಾ ನಮಗೆ ಸಮಯ ಮುಗಿದಿದೆ ಗೊತ್ತಾಗ್ಲಿಲ್ಲ ಅನಿಸ್ತು, ಒಂದು ಗಂಟೆ ಕೇಳಿದ್ದೆ ಗೊತ್ತಾಗ್ಲಿಲ್ಲ. ಚಿತ್ರಗೀತೆಗಳನ್ನು ಬಹಳ ಚಂದದ ಹಾಡುಗಳು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಮೇಡಮ್, ಶುಭರಾತ್ರಿ ಅಂತ ತಿಳಿಸಿದ್ದಾರೆ. ಭಾರತೀಯ ಹೆಣ್ಣು ಹೇಗಿರಬೇಕೆಂದು ಗಂಡಿನ ಕಲ್ಪನೆಯ ಹಾಡು ಈಗಿನ ಕಾಲದಲ್ಲಿ ಈ ಎಲ್ಲ ಚಂದಗಳು ಬರೀ ಹಾಡಿನಲ್ಲೇ ಉಳಿದಿವೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಸಾಂಗ್ ಸವಿನೆನಪು. ಸುರೇಶ್ ಮಸ್ಕಾ ಮಿಲಿಟರಿ ಕ್ಯಾಂಪ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ ಈ ರಾತ್ರಿ ಸವಿನೆನಪು ತುಂಬಾ ಚೆಂದಾಗಿ ಮೂಡಿ ಬಂತು, ಗೀತೆಗಳು ತುಂಬಾ ಹಿತವಾಗಿತ್ತು, ಧನ್ಯವಾದಗಳು. ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿ ಮೈಸೂರಿನಿಂದ ಗೀತಾ ಮೇಡಮ್ ನಮಸ್ತೆ, ರಾಧಾ ನಿಧಿಗೆ ಸವಿನೆನಪು ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು, ಇಂಪಾಗಿತ್ತು, ಧನ್ಯವಾದವನ್ನ ತಿಳಿಸಿದ್ದಾರೆ. ಮೇಡಮ್ ಒಳ್ಳೆ ಹಾಡುಗಳು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಮೆಸ್ಕಾಂ ಸುರೇಶ್ ಮೆಸ್ಕಾಂ ಮಿಲಿಟರಿ ಕ್ಯಾಂಪ್ ಭದ್ರಾವತಿಯಿಂದ ಇಲ್ಲಿವರೆಗೂ ಯಾರೆಲ್ಲ ಜೊತೆಯಾಗಿದ್ರೆ ಎಲ್ರಿಗೂ ಶುಭರಾತ್ರಿಯನ್ನು ನಾನು ಕೂಡ ತಿಳಿಸ್ತಾ ಇದ್ದೇನೆ. ಸಮಯ ಆಗ್ತಿದೆ 11 ಗಂಟೆ, ಇನ್ನೊಂದು ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.